107.8 FM Radio Sarang ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Siren 107.8 FM. Radio Siren. Iga app nalu kuda labhya.

0: You're listening to Radio Sarang, 107.8 FM.
1: Radio Sarang, 107.8 FM.
2: Radio Sarang, Iga app nalu kuda labhya.
3: Radio Sarang, 107.8 FM.
4: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
5: ಎಲ್ಲ ಸಹೃದಯರಿಗೆ ನಮಸ್ಕಾರ. ವಿವೇಕಾನಂದರ ನಾನು ಮೂರು ಎಳೆಗಳನ್ನು ಇಟ್ಕೊಂಡು ಮಾತಾಡ್ತೀನಿ ಅಂತ ಶುರು ಮಾಡಿದಾಗ ಆ ಕೊನೆಯ ಎಳೆಯನ್ನು ಪುರುಷಮಣಿ ಅಂತ ಕರೆದಿದ್ದೆ. ಯಾವ ಶಿಲೆ ಮತ್ತೊಂದನ್ನು ಮುಟ್ಟಿದಾಗ ಬಂಗಾರವನ್ನಾಗಿ ಮಾಡ್ತದೋ ಅಂಥ ಶಿಲೆ ಪುರುಷಮಣಿ ಅಂತ ಕರಿತೇವೆ. ಫಿಲಾಸಫರ್ ಸ್ಟೋನ್ ಅನ್ಬೋದು, ಟಚ್ ಸ್ಟೋನ್ ಅಂತ ಕರೀತಾರೆ. ಅದೊಂದು ಅದ್ಭುತವಾದಂಥ ಶಕ್ತಿ. ವಿವೇಕಾನಂದರು ಒಂದು ಪುರುಷಮಣಿಯಾಗಿ ಜನರನ್ನು ಹೇಗೆ ಪರಿವರ್ತನೆಗೊಳಿಸಿದರು ಅನ್ನೋದು ನೋಡೋದಕ್ಕೋಸ್ಕರ ನಿನ್ನೆ ಅಡಿಗರ ಕವನದೊಂದು ಜಿ ಎಸ್ ಶಿವರುದ್ರಪ್ಪನವರ ಕವನದ ಕೆಲವು ಭಾಗಗಳನ್ನು ನೋಡಿ ಹೇಳಿದೆ. ಬದುಕಿನ ಯಾವ ಸ್ತರದ ಜನ ಕೂಡ ಅವ್ರನ್ನ ಮೆಚ್ಚದೇ ಇಲ್ಲ. ಭಾಳ ಅಪರೂಪ ಇದು. ಸಾಮಾನ್ಯವಾಗಿ ಒಬ್ಬ ದೊಡ್ಡ ಕಲಾವಿದ ಇನ್ನಷ್ಟು ಜನ ಕಲಾವಿದರಿಗೆ ಪ್ರೋತ್ಸಾಹಿಸ್ತಾನೆ. ಅವರನ್ನು ಕಂಡು ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ಇನ್ನೊಂದಿಷ್ಟು ಜನ ಕಲಾವಿದರಾಗ್ತಾರೆ. ಒಬ್ಬ ನೃತ್ಯಪಟುವನ್ನು ನೋಡಿ ಇನ್ನೊಂದಿಷ್ಟು ಜನ ನೃತ್ಯಕ್ಕೆ ಹೋಗ್ತಾರೆ. ಹಾಡುಗಾರನ್ನು ನೋಡಿ ಹಾಡುಗಾರರಾಗ್ತಾರೆ. ಒಬ್ಬ ರಾಜಕಾರಣಿಯನ್ನು ನೋಡಿ ಇನ್ನೊಂದಿಷ್ಟು ಜನ ರಾಜಕಾರಣಿಗಳಾಗಬಹುದು. ಒಬ್ಬ ಒಳ್ಳೆಯ ವೈದ್ಯನನ್ನು ನೋಡಿ ಮಾದರಿಯಾಗಿಸ್ಕೊಂಡು ವೈದ್ಯರಾಗಿದ್ದಾರೆ. ಅಂದರೆ ಏನರ್ಥ ಅಂದರೆ, ಸಾಮಾನ್ಯವಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋದವರು ತಮ್ಮ ಕ್ಷೇತ್ರದಲ್ಲಿರುವಂಥ ಬೇಕಾದಷ್ಟು ಜನರ ಮೇಲೆ ಪರಿಣಾಮ ಬೀರ್ತಾರೆ, ಪ್ರೋತ್ಸಾಹ ಮಾಡ್ತಾರೆ, ಅವ್ರಿಗೆ ಉತ್ತೇಜನ ಕೊಡ್ತಾರೆ, ಸ್ಫೂರ್ತಿಯ ಚಿಲುಮೆ ಆಗ್ತಾರೆ. ಆದರೆ ವಿವೇಕಾನಂದರ ಜೀವನ ನೋಡಿದಾಗ ದ ಸ್ಪೆಕ್ಟ್ರಮ್ ಈಸ್ ಸೋ ವೈಡ್. ಅವರು ಮದ್ರಾಸಿಗೆ ಬಂದಾಗ ಮರೀನಾ ಬೀಚಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ, ರಥವನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಮುದುಕಿ ಓಡಿ ಬಂದು ವಿವೇಕಾನಂದರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ಲಂತೆ, ಯಾಕೆ ಕಳ್ತೀಯ ನೀನು, ಯಾರು ಅವರು ಅಂದರೆ, ಏನೋ ಗೊತ್ತಿಲ್ಲ ಕಣಪ್ಪ, ಅವನು ದೇವರೇ ಅವನು ಅಂತ. ಏನೂ ಅರಿಯದಂಥ ಒಬ್ಬ ಅನಕ್ಷರಸ್ಥ ಮಹಿಳೆ ಅವರಿಂದ ಸ್ಫೂರ್ತಿ ಪಡ್ಕೊಳ್ಬೇಕಾದ್ರೆ, ಅಧಿಕಾರಿಗಳ ಸ್ಫೂರ್ತಿ ಪಡ್ಕೊಂಡಿದ್ದಾರೆ, ಸಾಹಿತಿಗಳು ಹೇಳಿದ್ದಾರೆ, ಮಹಾತ್ಮ ಗಾಂಧಿಯವರಂಥ ಸಮಾಜ ಸುಧಾರಕರು ಹೇಳ್ತಾರೆ. ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಿದ ಮೇಲೆ ನನ್ನ ದೇಶ ಪ್ರೇಮ ನೂರು ಮಡಿಯಾಯಿತು ಅಂತ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನಮಗೇನಾದರೂ ಮಾದರಿ ಸಿಗೋದಿದ್ದರೆ ಜೀವನಕ್ಕೆ ವಿವೇಕಾನಂದರ ಜೀವನದಲ್ಲಿ ಸಿಗ್ತದೆ ಅಂತ. ಎಲ್ಲರೂ ಮೆಚ್ಚಿಕೊಂಡವರೆ. ಅಂದರೆ ಇಂಥ ಜನ ಮೆಚ್ಚಲಿಲ್ಲ ಅಂತಲ್ಲ, ಅತ್ಯಂತ ತೀಕ್ಷ್ಣನಾದಂಥ ವಿಮರ್ಶಕರಾದಂಥ ಅರವಿಂದೋ ಹೇಳ್ತಾರೆ ಅವ್ರ ಬಗ್ಗೆ, ವಿವೇಕಾನಂದರ ಬಗ್ಗೆ ಅದ್ಭುತ ಮಾತನ್ನು ಹೇಳ್ತಾರೆ. ಅಂದರೆ ಜೀವನದ ಯಾವ ಸ್ತರದ ಜನ ಕೂಡ ಅವ್ರನ್ನ ಮೆಚ್ಚದೇ ಇಲ್ಲ ಅನ್ನುವಂಥದ್ದು. ಇಷ್ಟೊಂದು ಸಮಾಜದಲ್ಲಿರುವಂಥ ಜನಕ್ಕೆ ಮೆಚ್ಚುಗೆ ಆಗುವಾಗಿ ಹೇಗೆ ಸಾಧ್ಯ ಆಯಿತು ವಿವೇಕಾನಂದರಿಗೆ ಅಂತ.

0: रेडियो सारंग 107.8 एफएम
1: ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಒಂದು ಅದ್ಭುತವಾದಂಥ ಚೈತನ್ಯ ಅದು ಒಂದೇ ಸ್ತರದಲ್ಲಿ ಕೆಲಸ ಮಾಡೋಲ್ಲ. ಸಾಮಾನ್ಯ ಮನುಷ್ಯರು ಒಂದು ಸ್ತರದಲ್ಲಿ ಕೆಲಸ ಮಾಡ್ತಾರೆ. ಒಬ್ಬ ಒಳ್ಳೆಯ ಸಂಗೀತಗಾರ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಅನನ್ಯವಾದ ಸಾಧನೆಯನ್ನು ಮಾಡಿ ಆ ಕ್ಷೇತ್ರದಲ್ಲಿರುವಂಥವ್ರು ಬೇಕಾದ ಸ್ಫೂರ್ತಿದಾಯಕರಾಗ್ತಾರೆ. ಆದರೆ ವಿವೇಕಾನಂದರಂಥ ಮಹಾ ಚೈತನ್ಯ ಇದೆಯಲ್ಲ, ಒಂದೇ ಹಂತದಲ್ಲಿ ಹತ್ತಾರು ಸ್ತರಗಳಲ್ಲಿ ಕೆಲಸ ಮಾಡುತ್ತೆ. ಇದನ್ನು ನಮ್ಮ ಅಬ್ರಹಾಮ್ ಮ್ಯಾಸ್ಲೋ ಅನ್ನುವಂಥ ಒಬ್ಬ ಸಮಾಜ ಶಾಸ್ತ್ರಜ್ಞ ಅಮೇರಿಕೆಯಲ್ಲಿ ಬಹಳ 12 ವರ್ಷ ತಪಸ್ಸು ಮಾಡಿ ಏನೋ ಬರೆದ ಥಿಯರಿ ಬರೆದು ಹೇಳಿದ, ನೀಡ್ ಹೈರಾರ್ಕಿ ಅಂತ. ಮನುಷ್ಯನ ಅವಶ್ಯಕತೆಗಳು ಮೆಟ್ಲು ಮೆಟ್ಲಾಗಿರ್ತವೆ ಅಂತ. ಎಲ್ಲರ ಅವಶ್ಯಕತೆಗಳು ಒಂದೇ ಆಗಿರೋದಿಲ್ಲ. ಅವು 5 ಹಂತಗಳು ಅಂತ ಹೇಳ್ತಾರೆ. ಮೊದಲೇದ್ದು ಫಿಸಿಯೋಲಾಜಿಕಲ್ ನೀಡ್, ಅಂದರೆ ಭೌತಿಕ ಅವಶ್ಯಕತೆಗಳು. ರೋಟಿ, ಕಪಡ, ಮಕಾನ್, ಎಲ್ರಿಗೂ ಮನೆ ಬೇಕು, ಬಟ್ಟೆ ಬೇಕು, ಒಂದು ಊಟ ಬೇಕು, ವ್ಯವಸ್ಥೆ ಆಗಬೇಕು. ದಿನನಿತ್ಯದ ಬದುಕಿಗೋಸ್ಕರ ಬೇಕಾಗುವಂಥದ್ದು ದೈಹಿಕವಾದ ಅವಶ್ಯಕತೆಗಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ದೈಹಿಕ ಅವಶ್ಯಕತೆಗಳು ಕಾಡೋ ತನಕ ಮೇಲಿನ ಅವಶ್ಯಕತೆಗಳು ಮುಟ್ಟೋದಿಲ್ಲ ಮನುಷ್ಯ. ಊಟ ಸಿಕ್ಕರೆ ಸಾಕು, ಊಟ ಸಿಕ್ಕರೆ ಸಾಕು. ಯಾರೋ ಬರ್ತಾರೆ ನಿಮ್ಮ ಕಡೆಗೆ, ಒಂದು ಏನಾದರೂ ಕೆಲಸ ಕೊಡಿ ಸರ್, ಯಾವುದಾದ್ರೂ ಕೆಲಸ ಕೊಡಿ ಸರ್, ಪರವಾಗಿಲ್ಲ, ಸಂಬಳ ಎಷ್ಟಾದರೂ ಅಡ್ಡಿ ಇಲ್ಲ ಸರ್, ಯಾಕಂದರೆ ನಾಳೆ ಊಟ ಬೇಕು. ಆ ಬದುಕಿನ ತತ್ವಾರ ಆದಾಗ, ಕಷ್ಟ ಆದಾಗ, ನಾಳೆ ಹೇಗೆ ಬದುಕಬೇಕು ಅಂದಾಗ ಬೇರೆ ದೊಡ್ಡ ದೊಡ್ಡ ಚಿಂತನೆಗಳು ಬರೋಲ್ಲ. ಅದಕ್ಕೊಂದು ಹೇಳ್ತಾನೆ, ಫಿಸಿಯೋಲಾಜಿಕಲ್ ನೀಡ್ಸ್ ಅಫೆಕ್ಟ್ ಯು ಮೋಸ್ಟ್. ಅದು ಸ್ಯಾಟಿಸ್ಫೈ ಆಯಿತು, ನಮ್ಮ ಭೌತಿಕ ಅವಶ್ಯಕತೆಗಳು ಮುಗಿದು ಅಂದರೆ ಅಲ್ಲಿಗೆ ನಿಲ್ಲೋಲ್ಲ ಮನುಷ್ಯ. ಯಾರೋ ಮನೆಗೆ ಬರ್ತಾರೆ, ತುಂಬ ಹಸಿವೆ, ಕಂಗಾಲಾಗಿದೆ, ಏನಾದರೂ ಹಾಕಿ ಅಂತಾರೆ. ನಿಮ್ಮ ಮನೆ ಕರೆದು ಕೂಡಿಸಿ ಊಟಕ್ಕೆ ಹಾಕ್ತೀರಿ, 3 ಚಪಾತಿ, 4, 5 ಎಷ್ಟು ತಿನ್ಬೋದು, ಆಮೇಲೆ ಇನ್ನೊಂದು ಹಾಕೋಕೆ ಹೋಗಿ ನೋಡೋಣ, ಅಮ್ಮ ಸಾಕಮ್ಮ ಕಟ್ಕೊಡಿಬೇಕಾದ್ರೆ ಸಾಯಂಕಾಲಕ್ಕಾಗತ್ತೆ ಅಂತಾನೆ. ಅಂದರೆ ಈಗಿನ ಊಟ ಚಿಂತೆ ಮುಗಿದ್ಮೇಲೆ ಸಾಯಂಕಾಲ ಊಟದ ಚಿಂತೆ. ಕೆಲಸಕ್ಕೆ ಬಂದವರು ಒಂದು ಯಾವುದಾದ್ರು ಕೆಲಸ ಕೊಡಿ ಸರ್ ಅಂತ ಕೆಲಸ ಕೊಡ್ತೀರಿ, 3 ತಿಂಗಳೇನೂ ತೊಂದರೆ ಇಲ್ಲ, ಆಮೇಲೆ ಬರ್ತಾರೆ, ಪೆನ್ಷನ್ ಉಂಟಾ ಸರ್? ತಪ್ಪಲ್ಲ, ಅದು ಪೆನ್ಷನ್ ಅಂದರೆ ಸೆಕ್ಯೂರಿಟಿ. ಅದನ್ನು ಹೇಳುವಂಥದ್ದು ಮ್ಯಾಸ್ಲೋ ಹೇಳ್ತಾನೆ, ಮೊದಲು ಭೌತಿಕ ಅವಶ್ಯಕತೆಗಳು ತುಂಬೋಡ್ಬೇಕು, ಫಿಸಿಯೋಲಾಜಿಕಲ್ ನೀಡ್ಸ್. ಇದಾದ ನಂತರ ಮೇಲೆ ಬರುವಂಥ ಸೆಕ್ಯೂರಿಟಿ ನೀಡ್ಸ್, ಭದ್ರತೆ ಅವಶ್ಯಕತೆ.

Radio Sarang 107.8 FM. ನಾವು ಹುಡುಗರಿಗೆ ನಾವೆಲ್ಲ ಮಧ್ಯಮ ವರ್ಗದವಲ್ಲೇ ಸಾಮಾನ್ಯವಾಗಿರೋರು. ನಮ್ಮ ಹುಡುಗರು ಕೆಲಸ ಸಿಕ್ಕ ತಕ್ಷಣ ಏನು ಹೇಳ್ತೀವಿ ಗೊತ್ತಾ? ಒಂದು RD ಮಾಡು, ಒಂದು ಸೇವಿಂಗ್ಸ್ ಮಾಡು, ಒಂದು ಸ್ವಲ್ಪ ಎಲ್ಲ ಖರ್ಚು ಮಾಡಬೇಡ. ಆ ಹುಡುಗರಿಗೆ ಉತ್ಸಾಹ ಇರುತ್ತೆ ಖರ್ಚು ಮಾಡಬೇಕು ಅಂತ. ಖರ್ಚು ಮಾಡಬೇಡ, ಇಟ್ಕೋ, ಯಾಕಂದರೆ ಉಳಿಸ್ಬೇಕು, ನಾಳೆಗೆ ಬೇಕು. ನಾಳೆಗೆ ಯಾವಾಗ ಇವತ್ತಿನ ಊಟದ ಚಿಂತೆ ಬಗ್ಗೆ ಹರಿತೋ ನಾಳಿನ ಭದ್ರತೆ ಚಿಂತೆ ಶುರು ಆಗ್ತದೆ. ಅನ್ನದು ಮುಗಿಬೇಕು, ಆಮೇಲೆ ಭದ್ರತೆ ಶುರು ಆಗುತ್ತೆ. ಭದ್ರತೆಯೂ ಆಯಿತು, ಫಿಸಿಯೋಲಾಜಿಕಲ್ ನೀಡ್ಸ್ ಆಯಿತು, ಸೆಕ್ಯೂರಿಟಿ ನೀಡ್ಸ್ ಆಯಿತು, ಕೆಲಸ ಆಯ್ತಪ್ಪ, ನೌಕರಿ ಕಾಯಂ ಆಯ್ತಲ್ಲ, ಮದುವೆ ಮಾಡ್ಕೋ, ಆಮೇಲೆ ಬರೋದು. ಕೆಲವರು ರಿವರ್ಸ್ ಮಾಡಿ ಒದ್ದಾಡಿದವರು ಇದ್ದಾರೆ, ಮದುವೆ ಆಗಿ ಆಮೇಲೆ ಕೆಲಸ ಹುಡ್ಕೋರು ಇರ್ತಾರೆ. ಅದು ಸಾಮಾನ್ಯವಾಗಿ ಹೇಳೋದು ನಾನು, ಒಂದು ಮದುವೆ ಆಗಬೇಕು, ಒಂದು ಕಾಯಂ ಆಗಬೇಕು, ಆಮೇಲೆ ಮದುವೆ ಮಾಡ್ಕೋಬೇಕು. ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್ ಮೂರನೇದ್ದದು, ಫಿಸಿಯೋಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ದೆನ್ ಲವ್ ಆ್ಯಂಡ್ ಅಫೆಕ್ಷನ್, ಪ್ರೀತಿ ಅಂತಃಕರಣಗಳ ಅವಶ್ಯಕತೆ ಮೂರನೇ ಹಂತ ಅದು. ಆಗ ಅದಿರಬೇಕು, ನನ್ನ ಪರಿವಾರ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ಶುರು ಆಗುತ್ತೆ. ಕೆಲಸ ಚಿಂತೆ ಇಲ್ಲ, ಊಟದ ಚಿಂತೆ ಇಲ್ಲ, ಭದ್ರತೆ ಚಿಂತೆ ಕಡಿಮೆ ಆಗಿದೆ ಸ್ವಲ್ಪ. ಈಗ ಸಂಸಾರ ಬಂತು, ಪ್ರೀತಿ ಅಂತಃಕರಣ ಬಂತು. ವಿವೇಕಾನಂದರು ಬಹಳ ಚೆಂದ ಹೇಳ್ತಾರೆ, ಬಹಳಷ್ಟು ಜನ, ಅವ್ರು ಹೇಳೋ ಪ್ರಕಾರ 95% ಆಫ್ ದ ಪೀಪಲ್, 95% ಜನ ಈ ಮೂರು ಹಂತದಲ್ಲೇ ನಿಂತು ಹೋಗ್ಬಿಡ್ತಾರೆ. ಒಂದು ಕೆಲಸ ಆಯಿತು, ಕಾಯಂ ಆಯಿತು, ಪೆನ್ಷನ್ ಬರುತ್ತೆ, ಹೆಂಡತಿ ಮಕ್ಕಳು 30-40 ಸೈಟ್ ಆಯಿತು, ಮನೆ ಕಟ್ಸ್ಕೊಂಡಿದ್ದೀನಿ, ಸಾಕಿನ್ನೇನು ಬೇಡ.

0: Radio Sarang 107.8 FM.
1: ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿ ಸಂಸ್ಥೆಗಳನ್ನು ಕಟ್ತಾರೆ, ವ್ಯವಸ್ಥೆಗಳನ್ನು ಕಟ್ತಾರೆ, ಸಮಾಜ ಸೇವೆಯಲ್ಲಿ ಭಾಗವಹಿಸ್ತಾರೆ, ಯಾವುದೋ ಕೆಲಸ ಸಮಾಜ ಕೆಲಸಕ್ಕೆ ಹೋಗ್ತಾರೆ. ಇದನ್ನು 3-4 ಹಂತ ಅಂತ. ಇದ್ಯಾವುದು? ಸೆಲ್ಫ್ ಎಸ್ಟೀಮ್ ನೀಡ್ಸ್ ಅಂತ. ನಾನು ಮಾಡಿದ್ದು ನಾನು ಸಾಧನೆ ಮಾಡಬೇಕು, ಹೋಗುವಾಗ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಅನ್ನುವಂಥದ್ದು ಆಸೆ ಶುರುವಾಗುತ್ತೆ. 4 ಹಂತ ಅದು ಬಹಳ ಕಮ್ಮಿ ಜನಕ್ಕೆ ಇರುವಂಥದ್ದು. ಈ 4 ಹಂತನೂ ದಾಟಿದ ಮೇಲೆ ಕೊನೆಗೆ ಬರೋದು ಬೇರೆದು. 5 ಆತ್ಮ ಸಾಕ್ಷಾತ್ಕಾರ ಅಂತ, ಸೆಲ್ಫ್ ಆ್ಯಕ್ಚುಯಲೈಸೇಷನ್ ಅಂತ ಕರೀತಾನು. 5 ಹಂತ ಇದು. ಬಹುಶಃ ನಿಮ್ಮಲ್ಲಿ ಯಾರಾದರೂ ಈಗ ತಾನೇ ರಿಟೈರ್ ಆಗುವವರು ಅಥವಾ ಆಗಿದ್ದಿದ್ದರೆ ಅವ್ರನ್ನ ಯಾರಾದರೂ ಕೇಳಬೇಕು, ಹೋಗಿ ರಿಟೈರ್ ಆದಮೇಲೆ ಏನು ಮಾಡಬೇಕಂತಿದ್ದೀರಿ ಅಂತ ಕೇಳಿ. ನಾನು ಹೇಳ್ತೀನಿ 99% ಜನ ಹೇಳೋದೇನು ಗೊತ್ತಾ, ಎಷ್ಟು ದಿವಸ ಅವರು ಇವರು ಮಾಡು ಅನ್ನೋದನ್ನು ಮಾಡಿ ಸಾಕಾಗಿ ಹೋಗಿದೆ, ಇನ್ನು ನನಗೇನು ಬೇಕೋ ಅದು ಮಾಡ್ಕೋತೀನಿ ಅಂತ. ಇದು ನಾನು ಅನ್ನೋದು ಮೊದಲು ಎಲ್ಲಿತ್ತು? ನನಗೆ ಬೇಕಾದ್ದು ಅಂತ ಚಿಂತೆ ಬರಲಿಲ್ಲ 8 ಮೂಗಿಗೆ ದಾರ ಕಟ್ಕೊಂಡು ದುಡ್ದೇ ದುಡಿದು. ಒಂದು ಸಲ ರಿಟೈರ್ಮೆಂಟ್ ಆದ್ಮೇಲೆ ನನಗೆ ಹೆಂಗೆ ಬೇಕು ಹಾಗಿರ್ತೀನಿ ಅಂತಿದೆಯಲ್ಲ, ಇದು ಇಷ್ಟು ದಿವಸ ಮಾಡಿ ಸರಿ ಆಗಲಿಲ್ಲ, ಇನ್ನು ನನಗೆ ಹೇಗೆ ಬೇಕು ಹಾಗಿರ್ತೀನಿ ಅಂತ ಹೇಳುವಂಥದ್ದು. ಇನ್ನೊಂದು ವಿಷಯ ಇದೆ. ಎಷ್ಟೋ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಕೂಡ ಏನು ಮಾಡ್ತಾರೆ ಅಂದರೆ, ಇಷ್ಟು ಕೆಲಸ ಮಾಡಿದ್ದೇನಲ್ಲಪ್ಪ ಸಾಕಪ್ಪ, ಇನ್ನು ಇದು ಮುಕ್ತಿ ಆಗಿಬಿಡ್ಲಿನ, ಸಾಕು ಬಿಟ್ಬಿಡೋಣ, ಇದು ಯಾವುದು ಬೇಡ ಅಂಥದ್ದು ಅಂಥದ್ದು. ಈ ಆತ್ಮ ಸಾಕ್ಷಾತ್ಕಾರ 5 ಹಂತ ಅಂತ ಮ್ಯಾಸ್ಲೋ ಹೇಳ್ತಾನೆ. 5 ಹಂತಗಳಲ್ಲಿ ಜೀವನ ಇರ್ತದೆ ಮನುಷ್ಯಂದು. ವಿವೇಕಾನಂದರಂಥ ಮಹಾನ್ ಶಕ್ತಿಗಳು 5 ಹಂತದಲ್ಲಿ ಕೆಲಸ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ವಿವೇಕಾನಂದರು ಅಧ್ಯಾತ್ಮ ಚಿಂತನೆಯಲ್ಲಿ ಮೇರು ಸದೃಶವಾದಂಥ ನಿರ್ವಿಕಲ್ಪ ಸಮಾಧಿ ಪಡ್ಕೊಂಡ್ರು ಕೂಡ ಅವರೇನು ಹೇಳ್ತಾರೆ ಗೊತ್ತಾ, ಡೋಂಟ್ ಪ್ರೀಚ್ ಫಿಲಾಸಫಿ ಆನ್ ಎಂಪ್ಟಿ ಸ್ಟಮಕ್. ಹೊಟ್ಟೆ ಹಸಿದ ಕಂಗಾಲಾಗಿದ್ದಾರೆ, ಹಗಲಲ್ಲಿ ಚಂದ್ರ ನಕ್ಷತ್ರ ಕಾಣಿಸ್ತಾ ಇದೆ ಅವ್ರಿಗೆ ಅಂತವ್ರು ಹೋಗ್ಬಿಟ್ಟು, ಹೌದಾ ಕೂತ್ಕೊಳ್ಳಿ ಕಠೋಪನಿಷತ್ ಪಾಠ ಮಾಡ್ತೀನಿ. ಏನು ಕಠೋಪನಿಷತ್ತು? ಊಟ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಮನುಷ್ಯನ ಅವಶ್ಯಕತೆಗಳನ್ನ ಅರ್ಥ ಮಾಡ್ಕೊಳ್ಳಿ, ಅವನಿಗೆ ಹಸಿವಾಗಿದೆ ಊಟ ಮೊದಲು ಕೊಡಿ ಅವನಿಗೆ. ಅದಕ್ಕೆ ಮರಾಠಿಯಲ್ಲೊಂದು ಮಾತಿದೆ, ಪೈಲೆ ಪೋಟೋಬಾ ನಂತರ ಬಿಟ್ಟೋಬಾ ಅಂತ. ಮೊದಲು ಹೊಟ್ಟೆ ಆಮೇಲೆ ಬಿಟ್ಟೋಬಾ.

0: Radio Sarang 107.8 FM.
1: ಬೇಲೂರು ಮಠ ಕಟ್ಟಿಸ್ಬೇಕಾದ್ರೆ ಕೂಲಿ ಕೆಲಸಗಾರ ಸಾವಿರಾರು ಜನ ಇರ್ತಾ ಇದ್ರು. ವಿವೇಕಾನಂದರ ಸಂಕಟ ಏನು ಗೊತ್ತಾ, ಆ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಬಿಲ್ಡಿಂಗ್ ಆಗುತ್ತೆ, ಗುರುಗಳದ್ದು ದೊಡ್ಡ ಮಂದಿರ ಬಂದಿರ ಆಗ್ತದೆ ನಿಜ. ಅವ್ರ ಸಂಕಟ ಏನು ಅಂದರೆ ಕೂಲಿ ಕೆಲಸಕ್ಕೆ ಬಂದವ್ರಿಗೆಲ್ಲ ಊಟ ಆಯ್ತಾ ಸರಿಯಾಗಿ, ತಾವೇ ಹೋಗಿ ಬಡಿಸ್ಬೇಕು ಬಿಸಿಲಲ್ಲಿ ಮಧ್ಯಾಹ್ನ. ನೋಡಿ, ಅಧ್ಯಾತ್ಮದಲ್ಲಿ ಇದ್ದಂಥ ಮನುಷ್ಯನಿಗೆ ಇದ್ಯಾಕೆ ಬೇಕಾಗಿತ್ತು, ಬಡಿಸೋಕೆ ಜನ ಇರಲಿಲ್ವಾ? ಈ ಕಲ್ಪನೆ ಮಾಡ್ಕೊಳ್ಳಿ, ವಿವೇಕಾನಂದರಂಥ ದೊಡ್ಡ ಸನ್ಯಾಸಿಗಳು ಆ ಮಠ ಕಟ್ಟಿಸ್ತಾ ಇದ್ದವರು ಅವರೇ ಬಂದು ಬಡಿಸ್ತಾ ಇದ್ದರೆ ಊಟ ಮಾಡೋರ ಮನಸ್ಸಲ್ಲಿ ಏನು ಕಲ್ಪನೆ ಬರುತ್ತೆ ಅವ್ರ ಬಗ್ಗೆ? ಏನು ದೊಡ್ಡ ಮನುಷ್ಯಪ್ಪ, ದೊಡ್ಡ ಮನುಷ್ಯ ಬಂದು ಬಡಿಸ್ತಾನೆ ಅಂದರೆ ಇವರ ಅವಶ್ಯಕತೆಗಳನ್ನು ಕೂಡ ಕಡೆಗಣಿಸ್ಲಿಲ್ಲ ಅಂತ. ಅದಾದಲ್ಲಿ ಭದ್ರತೆ ಅವಶ್ಯಕತೆ ಅಂತ, ನಾವು ಯಾರಿಗೋ ನೌಕರಿಗೆ ತೊಂದರೆ ಇದೆ, ತುಂಬ ತೊಂದರೆ ಇದೆ, ಆ ಭದ್ರತೆಗೆ ಸಿಗುವಂಥ ಆಶ್ವಾಸನೆಯನ್ನು ಕೊಡಬೇಕು. ಅಲ್ಲಿ ಹೋಗಿ ಎಲ್ಲಿ ಅಂತಃಕರಣ ಕಮ್ಮಿ ಆಗಿದೆಯೋ, ಪ್ರೀತಿ ಕಮ್ಮಿ ಆಗಿದೆಯಲ್ಲ, ಪ್ರೀತಿ ತುಂಬಬೇಕು. ಯಾರು ಸಾಧನೆ ಮಾಡ್ತಾರೋ ಅನ್ನೋರು ಬೆನ್ತಟ್ಟಿ ಮಾಡುವಂಥ ಧೈರ್ಯ ಕೊಡಬೇಕು. ಕೊನೆಗೆ ಆತ್ಮಸಾಕ್ಷಾತ್ಕಾರದ ಮಾರ್ಗ ಹಿಡಿದವರಿಗೆ ಅಧ್ಯಾತ್ಮದ ಚಿಂತನೆಯನ್ನು ಕೊಡಬೇಕು. ಈ ಕೊಡುವಂಥ ಶಕ್ತಿ ಇದ್ದವನು ಮಾತ್ರ ಮಾಡಬಲ್ಲ, ಎಲ್ಲನು ಎಲ್ಲ ಹಂತಗಳ ಕೆಲಸ ಮಾಡುವಂಥವ್ರು. ವಿವೇಕಾನಂದರು ಆ ಥರದ್ದು ಮಾಡಿದರು. ಈ ಐದು ಹಂತಗಳ ಮ್ಯಾಸ್ಲೋ ಏನು ಹೇಳ್ತಾನಲ್ಲ, ಪಾಪ ಅಷ್ಟು ಕಷ್ಟಪಟ್ಟು ಥೀಸಿಸ್ ಎಲ್ಲ ಮಾಡಿದ್ದವನು. ನಾನು ಹೋದಾಗ ಅಮೇರಿಕಾಗೆ ಹೇಳ್ತಿದ್ದೆ, ನಿಮ್ಮ ಭಾಳ ಕಷ್ಟಪಟ್ಬಿಟ್ಟ ಅಬ್ರಹಾಮ್ ಮ್ಯಾಸ್ಲೋ. ನಮ್ಮ ಡಿ ವಿ ಜಿ ಅವನು ಹೇಳೋದಕ್ಕಿಂತ 4 ವರ್ಷ ಮೊದಲು 4ನೇ ಸಾಲಲ್ಲಿ ಹೇಳಿಬಿಟ್ಟಿದ್ದಾರೆ. ಅದನ್ನು ಅವನು ಅಷ್ಟು ಹೇಳಿದ್ದೇನಲ್ಲ, ಈ ಐದು ಹಂತಗಳನ್ನು ಹೇಳ್ತಾರಲ್ಲ, ಫಿಸಿಯೋಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್, ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಸೆಲ್ಫ್ ಆ್ಯಕ್ಚುಲೈಸೇಷನ್. ಈ ಐದು ಹಂತಗಳನ್ನು ಡಿ ವಿ ಜಿ 4ನೇ ಸಾಲಲ್ಲಿ ಹೇಳ್ಬಿಡ್ತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಪದ್ಯ ಇಟ್ಕೊಂಡು ನೋಡಬೇಕು, ಮ್ಯಾಸ್ಲೋ ಕಲ್ಕೋಬೇಕಿದ್ದ 4ನೇ ಸಾಲಲ್ಲಿ.

0: रेडियो सारंग 107.8 FM।
1: ಅನ್ನದಾತುರಕ್ಕಿಂತ ಚಿನ್ನದ ಫಸ್ಟ್ ಇರೋದು ಅನ್ನದಾತುರ. ಅನ್ನ ಕೊಟ್ಟರೆ ಸಾಕು, ಅನ್ನ ಕೊಡಿ ಅಂತಾನೆ. ಮೊದಲು ಹೊಟ್ಟೆ ತುಂಬಬೇಕು, ಅನ್ನ ಬೇಕು. ಅನ್ನಕ್ಕೆ ಒಂದು ಲಾಭ ಇದೆ, ಎಷ್ಟೋ ತಿಂದರೆ ಹೊಟ್ಟೆ ತುಂಬುತ್ತೆ. ಇದು ತಿನ್ನೋಕ್ಕಾಗಲ್ಲ. ನೀವು 10 ದಿವಸ ಉಪವಾಸ ಇದ್ದರೂ ಕೂಡ 10 ದಿವಸ ಅಷ್ಟೊಂದೇ ಸಲ ತಿನ್ನೋಕ್ಕಾಗಲ್ಲ. ಸಾಕು ಅನಿಸ್ಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಎಂಥ ಪಕ್ವಾನ ತಂದಿಟ್ಟರು ಬೇಡ ಅಂತೀವಿ ನಾವು. ಅನ್ನದಾತುರ ಬೇಗ ಹಿಂಗುತ್ತೆ. ಚಿನ್ನ ಎಷ್ಟಾದರೆ ಸಾಕು? 32,000 ರೂಪಾಯಿ ಆದರೂ ಬೇಕು. ಎಷ್ಟು ಬೇಕು? ಇನ್ನಷ್ಟು ತಗೋಬೇಕು. ಆದರೆ ಅನ್ನ ಬೇಗ ಹೊಟ್ಟೆ ತುಂಬಿತು, ಚಿನ್ನದ ಬೇಗ ಅವಶ್ಯಕತೆ ತುಂಬೋದಿಲ್ಲ, ಜಾಸ್ತಿ ಇದೆ. ಅನ್ನದಾತುರ ಚಿನ್ನ ಎಂದ್ರೆ ಏನು ಹೇಳಿ? ಇಟ್ ಇಸ್ ಸೆಕ್ಯೂರಿಟಿ, ಅದು ಭದ್ರತೆ. ಇಟ್ಕೊಳ್ಳಿ, ಕಾಲಕ್ಕೆ ಬರುತ್ತೆ. ಹಳೆ ಕಾಲದಲ್ಲಿ ಯಾಕೆ ಬಂಗಾರದ ಆಭರಣ ಮಾಡಿ ಕೊಡ್ತಾ ಇದ್ರು ಅಂತಂದರೆ, ಏನೇ ತೊಂದರೆ ಬಂದರೂ ಕೂಡ ಅದು ಬಂಗಾರ ಬಿಟ್ಟು ತೊಗೊಳ್ಳೋ ದುಡ್ಡು ಬರುತ್ತೆ, ಅಂದ್ರೆ ಏನೋ ಬದುಕೊಳ್ಳೋಕೆ ಆಧಾರ ಇರುತ್ತೆ ನಿಮಗೆ ಅಂತ ಹೇಳಿ ಸೆಕ್ಯೂರಿಟಿ ರೂಪದಲ್ಲಿ ಬಂಗಾರ ಬಂದದ್ದು. ಅನ್ನ ಫಿಸಿಯೋಲಾಜಿಕಲ್ ನೀಡ್ಸ್, ಬಂಗಾರ ಸೆಕ್ಯೂರಿಟಿ ನೀಡ್ಸ್. ಇದಾದಮೇಲೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಅಲವು. ಗಂಡ ಹೆಂಡತಿ ಇದ್ದಾರೆ, ಗಂಡನಿಗೆ ತುಂಬ ಅನಾರೋಗ್ಯ ಆಗಿಬಿಟ್ಟಿದೆ. ಹೆಂಡತಿ ಬಂಗಾರ ಇಟ್ಕೋತಾಳೆ, ಅದನ್ನು ಮಾರಿ ಗಂಡನ ಉಳಿಸ್ಕೋಬೇಕು, ಅದನ್ನು ಮಾರಿ ಹೆಂಡತಿನ ಉಳಿಸ್ಕೋಬೇಕು, ಪರಿವಾರ ಉಳಿಸ್ಕೋಬೇಕು. ಆದ್ದರಿಂದ ಚಿನ್ನದ ಆತುರಕ್ಕಿಂತ ಆ ಪ್ರೀತಿ ಅಂತಃಕರಣದ ಸೆಳವಿದೆಯಲ್ಲ, ಅದು ಇನ್ನೂ ತೀಕ್ಷ್ಣವಾದದ್ದು. ಅದಕ್ಕೋಸ್ಕರ ಏನೇನೋ ಕೆಲಸ ಮಾಡಿಸ್ಬಿಡುತ್ತೆ ಅದು. ಮುಂದೆ ಮನ್ನಣೆಯ ದಾಹವು ಎಲ್ಲಕ್ಕಂ ತೀಕ್ಷ್ಣತಮ. ಇದು ಆಟಿದ ಮೇಲೆ ನಾನು ನಾನು ಅಂದು ಬರುತ್ತಲ್ಲ, ಅಯ್ಯೋ ಕಥೆ, ಇದು ಭಾಳ ಕಷ್ಟದ ಕೆಲಸ ಅದು. ನಾನು ಮಾಡಿದ್ದು ನಾನು ಮಾಡಿದ್ದು, ಒಂದು ಸಣ್ಣ ಸಣ್ಣ ಕೆಲಸ ಬಾಗಿಲು ಮುಂದೆ ನಿಂತ್ಕೋತೀವಿ, ನಾನೇ ಮಾಡಿದ್ದು ನಾನೇ ಮಾಡಿದ್ದು, ಎಲ್ಲರೂ ಹೇಳ್ಕೊಂಬರ್ತೀವಿ ಹೋಗಿ ಹೋಗಿ. ನನಗೆ ಇದಕ್ಕೆ ಯಾಕೆ ಗಾಂಧೀಜಿ ದೊಡ್ಡವರು ಆಗ್ತಾರೆ ಅಂತ ಹೇಳೋದು. ಅಂಥವ್ರು ಸ್ವಾತಂತ್ರ್ಯ ಸಿಕ್ಕಾಗ 1947 August 15 ಇಡೀ ದೇಶ ಸಂಭ್ರಮ ಪಡ್ತಾ ಇದೆ, 200 ವರ್ಷಗಳು ದಾಸ್ಯ ಕಳೆದು ಹೋಯಿತು ಅಂಥೇಳಿ ರಾಷ್ಟ್ರಪಿತ ಅನ್ಸ್ಕೊಂಡಂಥ ಗಾಂಧೀಜಿ ಎಲ್ಲಿದ್ದರು ಸಂಭ್ರಮ ಪಡ್ತಿರ್ಬೇಕಾದ್ರೆ? ದೆಹಲಿಯಲ್ಲಿ ಇಲ್ಲೇ ಇಲ್ಲ. ಕಲ್ಕತ್ತೆಯಲ್ಲಿ ಹಿಂಸೆ ಶುರು ಆಗಿದೆ, ಕೋಮುವಾದ ಶುರು ಆಗಿದೆ, ಅಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ. ನೆಹರು ಹೇಳಿದ್ರಂತೆ, ನಾಳೆ ನಾನು ಧ್ವಜ ಏರಿಸಬೇಕು, ಆ ಸಂಭ್ರಮದಲ್ಲಿ ನೀವು ಇಲ್ಲದೆ ಹೋದರೆ ಹೇಗೆ ಬಾಪು ಅಂತ ಕೇಳಿದಾಗ, ಸಂಭ್ರಮ ಯಾರಾದರೂ ಮಾಡಬಹುದು, ನನ್ನ ಕೆಲಸ ಐತೆ, ನೀವು ಹೋಗು ಅಂದರು ನೆಹರು. ಸಣ್ಣ ಸಣ್ಣ ಕೆಲಸ ಮಾಡಿದಾಗ ನಾನು ಮಾಡಿದ್ದು ಅಂತ ಹೇಳ್ಕೊತೀವಲ್ಲ, ಅಂಥದ್ದು ಇಡೀ ರಾಷ್ಟ್ರದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಮನುಷ್ಯ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದಲ್ಲಿ ಇಲ್ಲ, ಅಲ್ಲೆಲ್ಲೋ ಕಲ್ಕತ್ತಾಲು ಉಪವಾಸ ಕೂತ್ಕೊಂಡಿದ್ದಾರೆ. ಈ ಮನ್ನಣೆಯ ದಾಹ ಅಂತಿದೆಯಲ್ಲಿ ಎಲ್ರಿಗೂ ಇದೆಯಲ್ಲ, ಅದು ಎಷ್ಟು ಕೆಟ್ಟದು ಅಂದರೆ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಕೊನೆಯದಿರೋದು ಆತ್ಮ ಸಾಕ್ಷಾತ್ಕಾರ ಇದೆಯಲ್ಲ, ಅದು ಆತ್ಮ ಎನ್ನುವುದನ್ನು ಮರೆಸಿಬಿಡುತ್ತದೆ, ಆ ತಿನ್ನು ಇದು ನಾನು ಅನ್ನುವಂಥದ್ದು ಅಂತ.

0: रेडियो सारंग 107.8 FM।
1: ಅಮ್ಮಾ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
6: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ, ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ, ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
5: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
8: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
9: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
10: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ್, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ಧರ್ಮಸ್ಥಳದಲ್ಲಿ ಬೆಂಕಿ ಅವಘಡ, ಎರಡು ರಬ್ಬರ್ ಸ್ಟ್ರೋಕ್ ಸ್ಮೋಕ್ ಹೌಸ್ ಸುಟ್ಟು ಭಸ್ಮ, 500,000 ರೂಪಾಯಿ ನಷ್ಟ ಎಂದಿದೆ ಸುದ್ದಿ. ಮಂಗಳೂರು ದಸರಾ ಶ್ರದ್ಧಾಪೂರ್ವಕ ಆಚರಣೆಗೆ ಸಿದ್ಧತೆ, ಉಳ್ಳಾಲದಲ್ಲಿ ಪ್ರಥಮ ಬಾರಿಗೆ ಯುವ ದಸರಾ, ಸಚಿವ ಯುಟಿ ಖಾದರ್. ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ, ವಿಟ್ಲ ಪಿಂಡಿ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಬಿಗಿ ಭದ್ರತಾ ವ್ಯವಸ್ಥೆ. ಮೀನುಗಾರಿಕೆ ವಲಯಕ್ಕೆ ಭಾರಿ ಆದ್ಯತೆ, ಸಾಲದು ಅನುದಾನವೂ ಬೇಕು. ಬನ್ನಿ ಇದೀಗ ಸುದ್ದಿಗಳ ವಿವರ. ಮೀನುಗಾರಿಕೆ ವಲಯಕ್ಕೆ ಬರೀ ಆದ್ಯತೆ ಸಾಲದು ಅನುದಾನವೂ ಬೇಕು ಎಂಬಂತಹ ಸುದ್ದಿ ಇವತ್ತು ಪ್ರಕಟಗೊಂಡಿದೆ. ಕರಾವಳಿಯ ಮೀನುಗಾರಿಕೆ ವಲಯ ರಾಜ್ಯದ ಪ್ರಮುಖ ಆರ್ಥಿಕ ಶಕ್ತಿ. ಆದರೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಮೀನುಗಾರರು ಹಲವು ವರ್ಷಗಳಿಂದ ಬಂದರು, ಮೂಲಸೌಕರ್ಯ, ಸುರಕ್ಷೆ, ಇಂಧನ ವೆಚ್ಚ ಹಾಗೂ ಮಾರುಕಟ್ಟೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ 17 ಸೆಪ್ಟೆಂಬರ್ ಮಂಗಳೂರಲ್ಲಿ ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮೀನುಗಾರಿಕೆ ವಲಯಕ್ಕೆ ಹೊಸ ದಿಕ್ಕು ನೀಡುವಂತಹ ಸೂಚನೆಯ ಮಹತ್ವದ ಘೋಷಣೆಯಾಗುವ ನಿರೀಕ್ಷೆ ಕೂಡ ಇದೆ. ಇಲ್ಲಿ ಸಮಗ್ರ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಎಂದು ಕೂಡ ವರದಿ ಹೇಳಿದೆ. ಜೊತೆಗೆ ಸೀಮೆಎಣ್ಣೆ ದರದ ಹೊರೆ ಇಳಿಯಲಿ ಎಂದು ಕೂಡ ಮೀನುಗಾರರ ಆಗ್ರಹವಾಗಿದೆ. ಧರ್ಮಸ್ಥಳದಲ್ಲಿ ಬೆಂಕಿ ಅವಘಡ, ಎರಡು ರಬ್ಬರ್ ಸ್ಮೋಕ್ ಹೌಸ್ ಸುಟ್ಟು ಭಸ್ಮ, 500,000 ರೂಪಾಯಿ ನಷ್ಟ ಎಂದಿದೆ ಸುದ್ದಿ. ಎರಡು ರಬ್ಬರ್ ಸ್ಮೋಕ್ ಹೌಸ್ ಕಟ್ಟಡವು ಬೆಂಕಿ ಅವಘಡದಲ್ಲಿ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಸುಮಾರು 500,000-600,000 ರೂಪಾಯಿವರೆಗೆ ನಷ್ಟ ಉಂಟಾದ ಘಟನೆ ಧರ್ಮಸ್ಥಳ ಗ್ರಾಮದ ಪೋಸಳಿಕೆ ಎಂಬಲ್ಲಿ ನಿನ್ನೆ ಮುಂಜಾನೆ ನಡೆದಿದೆ. ಸ್ಥಳೀಯ ನಿವಾಸಿ ಪಿ ಕೆ ಜೋಬ್ ಅವರಿಗೆ ಸೇರಿದ ಎರಡು ಸ್ಮೋಕ್ ಹೌಸ್ಗಳಲ್ಲಿ ಮುಂಜಾನೆ ಬೆಂಕಿ ಕಾಣಿಸಿಕೊಂಡಿತು. ಬೆಂಕಿಯನ್ನು ನಿಯಂತ್ರಿಸಲು ಪ್ರಯತ್ನ ನಡೆಸಿದರೂ ಎರಡು ಕಟ್ಟಡಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿವೆ ಎಂದು ತಿಳಿದು ಬಂದಿದೆ. ಎರಡು ಸ್ಮೋಕ್ ಹೌಸ್ ಮನೆಯ ಸಮೀಪದಲ್ಲೇ ಇದ್ದವು. ಆಕಸ್ಮಿಕವಾಗಿ ಸಂಭವಿಸಿದ ಬೆಂಕಿಯಿಂದ ಎರಡು ಕಟ್ಟಡಗಳಿಗೆ ವ್ಯಾಪಕವಾಗಿ ಹಾನಿಯುಂಟಾಗಿದ್ದು, ಒಣಗಿಸಲು ಇರಿಸಲಾಗಿದ್ದ ರಬ್ಬರ್ ಶೀಟ್ಗಳು ಮತ್ತು ಕಟ್ಟಡದಲ್ಲಿ ಸಂಗ್ರಹಿಸಿಟ್ಟ ಮರದ ದಿಮ್ಮಿಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಎಂದು ಸುದ್ದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು. ಕ್ಯೂಆರ್ ಕೋಡ್ ಆರೋಗ್ಯ ಸಲಹೆ ಸೂಚನೆ ಅಳವಡಿಸಲು ಕ್ರಮ ಎಂದಿದ್ದಾರೆ ಖಾದರ್. ಹೋಟೆಲ್, ರೆಸ್ಟೋರೆಂಟ್ ಮತ್ತು ಆಹಾರ ಮಳಿಗೆಗಳಲ್ಲಿ ಆಹಾರ ಗುಣಮಟ್ಟದ ದೂರು ನೀಡಲು ಅನುಕೂಲವಾಗುವಂತೆ ಕ್ಯೂಆರ್ ಕೋಡ್ ಜೊತೆಯಲ್ಲಿ ಆರೋಗ್ಯ ಸಲಹೆಗಳ ಸೂಚನಾ ಫಲಕಗಳನ್ನು ಕೂಡ ಅಳವಡಿಸಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ತಿಳಿಸಿದ್ದಾರೆ. ಈ ನಡುವೆ ಮಂಗಳೂರು ದಸರಾವನ್ನು ಅದರ ಪಾವಿತ್ರ್ಯದೊಂದಿಗೆ ಶ್ರದ್ಧಾಪೂರ್ವಕವಾಗಿ ಆಚರಿಸಲು ಅಗತ್ಯ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇದರ ಭಾಗವಾಗಿ ಉಳ್ಳಾಲದಲ್ಲಿ ಇದೇ ಮೊದಲ ಬಾರಿಗೆ ಯುವ ದಸರಾ ನಡೆಸಲು ತೀರ್ಮಾನಿಸಲಾಗಿದೆ. ಮೂಡದ ನೂತನ ಅಧ್ಯಕ್ಷ ಸಂತೋಷ್ ಶೆಟ್ಟಿ, ಕಾಂಗ್ರೆಸ್ ಮುಖಂಡ ಹೈದರ್ ಕರಂಗಳ ಉಪಸ್ಥಿತರಿದ್ದರು ಎಂದು ವರದಿ ಹೇಳಿದೆ. ದೀರ್ಘಕಾಲದ ಹೋರಾಟವು ಬಳಿಕ ಮಂಗಳೂರು ಪ್ರದೇಶವು ಕೊನೆಗೂ ಪಾಲಕ್ಕಾಡ್ನಿಂದ ಬೇರ್ಪಟ್ಟು ಮೈಸೂರು ವಿಭಾಗಕ್ಕೆ ಸೇರ್ಪಡೆಯಾಗಿದೆ. ಆದರೆ ಕೇವಲ ಆದಾಯ ಕೈತಪ್ಪುತ್ತಿದೆ ಎಂದು ಒಂದೇ ಕಾರಣಕ್ಕೆ ಕೇರಳವು ಅದನ್ನು ಉಳಿಸಿಕೊಳ್ಳಲು ಇಲ್ಲದ ಕಸರತ್ತು ಮಾಡ್ತಾ ಇದೆ. ಕರ್ನಾಟಕದ ಪ್ರದೇಶದ ರೈಲು ಕರ್ನಾಟಕದ ವಲಯದಲ್ಲಿ ಇರಬೇಕು, ಇದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಅಭಿಪ್ರಾಯವನ್ನು ಸುಮಾರು 50 ಪದಗಳಲ್ಲಿ ಬರೆಯಿಸಿ ಕಳುಹಿಸಲು ಮತ್ತು ಆಯ್ದ ವಿಚಾರಗಳನ್ನು ಪ್ರಕಟಿಸಲು ಕೂಡ ಪತ್ರಿಕೆಗಳು ಈಗ ಅವಕಾಶವನ್ನು ಕೊಟ್ಟಿವೆ. ಇದರ ಬಗ್ಗೆ ಹೆಚ್ಚಿನ ವಿವರಕ್ಕಾಗಿ ಹೆಚ್ಚಿನ ಪತ್ರಿಕೆಗಳನ್ನು ಇವತ್ತು ನೀವು ನೋಡಬಹುದು. ಯಾಕೆಂದರೆ ನಮ್ಮ ರೈಲು ನಮ್ಮ ಹಕ್ಕಾಗಿದೆ ಎಂಬಂಥ ವಿಚಾರ ಇಲ್ಲಿ ಜರ್ಜರಿತವಾಗಿ ಚರ್ಚೆಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಮಳೆ ಕ್ಷೀಣಿಸಿದೆ. ನಿನ್ನೆ ಮಳೆಯ ಪ್ರಮಾಣ ಕಡಿಮೆಯಾಗಿತ್ತು. ನಿನ್ನೆ ಮಳೆ ಬಿಡುವು ಕೂಡ ನೀಡಿತ್ತು. ಕೆಲವು ಕಡೆಗಳಲ್ಲಿ ಹಗುರದಿಂದ ಕೂಡಿದ ಮಳೆಯಾಗಿತ್ತು. ಉಳಿದಂತೆ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇತ್ತು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಮುಂದಿನ 2 ದಿನ ಕೆಲವು ಕಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮಂಗಳೂರಲ್ಲಿ ನಿನ್ನೆ 30.9 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಇದು ವಾಡಿಕೆಗಿಂತ 1.9 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆ. ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 0.9 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಉಷ್ಣಾಂಶ ಏರಿಕೆಯಾಗಿತ್ತು. ಉಡುಪಿಯಲ್ಲಿ ಕೂಡ ಬಿಸಿಲಿನ ವಾತಾವರಣ ಕಾಣಿಸಿತ್ತು. ಈ ನಡುವೆ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳುವ ವಿಚಾರ, ಹೆದ್ದಾರಿಯಲ್ಲಿ ಬಸ್ ಚಾಲಕರು ನಿರ್ವಾಹಕರ ಮಾರಾಮಾರಿ, ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ 66ರ ಹಳೆ ಅಂಗಡಿ ಬಸ್ ನಿಲ್ದಾಣದ ಬಳಿ ತಡೆರಹಿತ ಖಾಸಗಿ ಬಸ್ಗಳ ಚಾಲಕರು ನಿರ್ವಾಹಕರ ನಡುವೆ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳುವ ವಿಚಾರದಲ್ಲಿ ಪೈಪೋಟಿ ನಡೆದಿದ್ದು, ಅಪಾಯಕಾರಿ ರೀತಿಯಲ್ಲಿ ಬಸ್ಗಳನ್ನು ಚಲಾಯಿಸುವ ಘಟನೆ ನಿನ್ನೆ ನಡೆದಿದೆ. ಉಡುಪಿಯಿಂದ ಮಂಗಳೂರಿನತ್ತ ತೆರಳುತ್ತಿದ್ದ ಖಾಸಗಿ ತಡೆರಹಿತ ಬಸ್ಗಳ ಚಾಲಕರು ನಿರ್ವಾಹಕರ ನಡುವೆ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳುವ ವಿಚಾರದಲ್ಲಿ ಮಾತಿನ ಚಕಮಕಿ ನಡೆದಿದೆ ಎನ್ನಲಾಗಿದೆ. ಈ ವೇಳೆ ಎರಡೂ ಬಸ್ಗಳನ್ನು ಹೆದ್ದಾರಿಯಲ್ಲಿ ಅಪಾಯಕಾರಿ ರೀತಿಯಾಗಿ ಚಲಾಯಿಸಿ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳಲು ಮುಂದಾಗಿದ್ದು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹಳೆ ಅಂಗಡಿ ಬಸ್ ನಿಲ್ದಾಣದ ಬಳಿ ತಡೆರಹಿತ ಬಸ್ಗಳ ಚಾಲಕ ಮತ್ತು ನಿರ್ವಾಹಕರ ನಡುವೆ ಟೈಮಿಂಗ್ಸ್ ವಿಚಾರದಲ್ಲಿ ಆಗಾಗ್ಗೆ ಗಲಾಟೆಗಳು ನಡೆಯುತ್ತವೆ. ಸಣ್ಣ ಪುಟ್ಟ ಹಲ್ಲೆ ಪ್ರಕರಣಗಳು ವರದಿಯಾಗ್ತವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಪ್ರಯಾಣಿಕರ ಸುರಕ್ಷೆಯನ್ನು ಕಡೆಗಣಿಸಿ ಹೆದ್ದಾರಿ ಮಧ್ಯೆ ಬಸ್ಗಳ ನಡುವೆ ಪೈಪೋಟಿ ನಡೆಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆ ಎನ್ನಬಹುದು. ಸೆಪ್ಟೆಂಬರ್ 4 ಮತ್ತು 5ರಂದು ನಡೆಯುವ ಜನಪ್ರಿಯ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಬಿಟ್ಲಪಿಂಡಿ ಉತ್ಸವದ ಹಿನ್ನೆಲೆಯಲ್ಲಿ ಉಡುಪಿ ನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ಹಾಗೂ ಸಂಚಾರ ವ್ಯವಸ್ಥೆ ಒಂದು ವ್ಯವಸ್ಥೆಗಳನ್ನು ಕೈಗೊಂಡಿದೆ. ಸಾರ್ವಜನಿಕರ ಸುರಕ್ಷತೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಹಾಗೂ ಸುಗಮ ಸಂಚಾರಕ್ಕೆ ಆದ್ಯತೆ ನೀಡುವುದು ಇದರ ಒಂದು ಪ್ರಥಮ ಒಂದು ವಿಚಾರ ಕೂಡ ಆಗಿದೆ ಎಂದು ವರದಿ ಹೇಳಿದೆ. ಕೈರಂಪಣಿ ಬಲೆಗೆ ಬಿತ್ತು ಭಾರಿ ಗಾತ್ರದ ಮೀನುಗಳು, ಮೈದೂರು ಮೀನುಗಾರರಲ್ಲಿ ಸಂಭ್ರಮವೇ ಸಂಭ್ರಮ. ಕರಾವಳಿಯಲ್ಲಿ ಕಡಿಮೆ ಮಳೆಯಾಗ್ತಿರುವುದರಿಂದ ಸಮುದ್ರದ ಜೀವಿಗಳ ಸಂತಾನೋತ್ಪತ್ತಿಗೆ ತೊಂದರೆಯಾಗಬಹುದೆಂಬ ಆತಂಕದ ನಡುವೆ ಬೈಂದೂರು ಭಾಗದ ಸಾಂಪ್ರದಾಯಿಕ ಕೈರಂಪಣಿ ಬಲೆಗೆ ನಿನ್ನೆ ಭರ್ಜರಿ ಮೀನು ದೊರೆತಿದೆ. ಸಾಮಾನ್ಯವಾಗಿ ತೀರ ಪ್ರದೇಶದಲ್ಲಿ ಅಥವಾ 1-2 ದೋಣಿಗಳ ಮೂಲಕ 30-40 ಮೀನುಗಾರರ ತಂಡ ಕೈರಂಪಣಿ ಮೀನುಗಾರಿಕೆ ನಡೆಸ್ತಾ ಇರುತ್ತದೆ. ಈ ಬಾರಿ ಮಳೆಯ ಕೊರತೆ ಕೈರಂಪಣಿ ಮೀನುಗಾರಿಕೆ ಅನಿರೀಕ್ಷಿತವಾಗಿ ವರದಾನವಾಗಿ ಪರಿಣಮಿಸಿದೆ. ಉತ್ತಮ ಗುಣಮಟ್ಟದ ಮೀನುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಲೆಗೆ ಬೀಳ್ತವೆ. ಮಾರುಕಟ್ಟೆಯಲ್ಲಿ ಬೆಲೆ ಉತ್ತಮವಾಗಿ ದೊರೆಯುತ್ತಿರುವುದರಿಂದ ಇತ್ತೀಚಿನ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಮೀನುಗಾರಿಕೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಮೀನುಗಾರರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಳೆದ 1 ವಾರದಿಂದ ಶಿರೂರು, ದೊಂಬೆ, ಕಳಿತ್ಲು, ಸೋಮೇಶ್ವರ, ಕರಾವಳಿ ಪ್ರದೇಶ ಭರ್ಜರಿ ಮೀನುಗಾರಿಕೆಗೆ ಆಗ್ತಿರೋದು ವರದಿಯಾಗಿದೆ. ಇಲ್ಲಿ ಮಹಾಗಣಪತಿ ಕೈರಂಪಣಿ ದೋಣಿಗೆ ದಿನದಲ್ಲಿ 3 ಲಕ್ಷಕ್ಕೂ ಅಧಿಕ ವಹಿವಾಟು ದಾಖಲಾಗಿದೆ. ಬಲೆಗಳಲ್ಲಿ ತಾಜಾ ಮೀನುಗಳು ಅಪಾರ ಪ್ರಮಾಣದಲ್ಲಿ ಸಿಕ್ಕಿದ್ದು, ವಿಶೇಷವಾಗಿ ಕಡವಾಯಿ ಮತ್ತು ಸಿಗಡಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ತಾಜಾ ಮೀನುಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಕರಾವಳಿ ನಿವಾಸಿಗಳು ಮೀನು ಖರೀದಿಗಾಗಿ ತೀರ ಪ್ರದೇಶಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದರೆ, ಆಳ ಸಮುದ್ರಕ್ಕೆ ತೆರಳುವ ಮೀನುಗಾರಿಕೆಯನ್ನು ಸಾಮಾನ್ಯವಾಗಿ 2-3 ದಿನಗಳ ಬಳಿಕ ತಡವಾಗಿ ದಡಕ್ಕೆ ಮರಳಿದರೆ ಕೈರಂಪಣಿ ದೋಣಿಗಳಲ್ಲಿ ಹಿಡಿದ ಮೀನುಗಳು ತಕ್ಷಣವೇ ದಡಕ್ಕೆ ತಂದು ಮಾರಾಟ ಮಾಡಲಾಗುತ್ತದೆ. ಹೀಗಾಗಿ ಬಲೆಗಳನ್ನು ದಡಕ್ಕೆ ಎಳೆದು ತರುತ್ತಿದ್ದಂತೆ ತಾಜಾ ಮೀನು ಖರೀದಿಸಲು ಗ್ರಾಹಕರು ಕಳಲ್ದಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಸಿಕ್ಕ ಮೀನುಗಳನ್ನು ಖರೀದಿಸಲು ಮುಗಿಬೀಳುತ್ತಾರೆ. ಇದರಿಂದ ಬೈಂದೂರು ಕರಾವಳಿಯಲ್ಲಿ ಕೈರಂಪಣಿ ಮೀನುಗಾರಿಕೆ ಮತ್ತು ಮೀನುಗಾರರ ಮುಖದಲ್ಲಿ ಮಂದಹಾಸ ಕಾಣ್ತಾ ಸಿಗ್ತಾ ಇದೆ ಎಂದು ವರದಿ ಹೇಳಿದೆ. 2027 ಏಕದಿನ ವಿಶ್ವಕಪ್ಗೆ ಗಂಭೀರ್ ಅಗರ್ಕರ್ ಅವರನ್ನು ಮುಂದುವರಿಸಲು ಆಡಳಿತ ವಲಯ ಈಗ ಒಲವು ತೋರಿಸಿದೆ ಮತ್ತು ಬಿಸಿಸಿಐ ಕೂಡ ಒಲವು ತೋರಿಸಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಒಂದು ಪ್ರಮುಖ ವಿಭಾಗವು ಮುಖ್ಯ ಕೋಚ್ ಗೌತಮ್ ಗಂಭೀರ್ ಮತ್ತು ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಅವರ ಕಾರ್ಯವೈಖರಿ ಮತ್ತು ನಡುವಿನ ಸಮನ್ವಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿದೆ. ಇವರಿಬ್ಬರನ್ನು 2027 ವಿಶ್ವಕಪ್ವರೆಗೂ ತಮ್ಮದೇ ಹುದ್ದೆಗಳಲ್ಲಿ ಮುಂದುವರಿಸಿ ಬಿಸಿಸಿಐ ಒಲವು ತೋರಿದೆ ಎನ್ನಲಾಗಿದೆ. ಯುಕೆ ಪ್ರವಾಸದಲ್ಲಿದ್ದ ಹಿನ್ನಡೆಗಳ ಹೊರತಾಗಿಯೂ ಯಾವುದೇ ತರತಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳದೆ ತಂಡದಲ್ಲಿ ದೀರ್ಘಾವಧಿ ಸ್ಥಿರತೆ ಕೈಗೊಳ್ಳಲು ಬಿಸಿಸಿಐ ಮುಂದಾಗಿದೆ. ಈಗಾಗಲೇ ಈ ಇಬ್ಬರ ಒಂದು ವಿಚಾರದಿಂದಾಗಿ ಹಲವಾರು ಸರಣಿಗಳನ್ನು ಭಾರತ ಕಳೆದುಕೊಂಡರೂ ಕೂಡ ಬಿಸಿಸಿಐ ಯಾಕೆ ಮುಂದಾಗಿದೆ ಎಂಬುದು ಒಂದು ಟೀಕಾಕಾರರ ಪ್ರಶ್ನೆ ಕೂಡ ಆಗಿದೆ ಎಂದು ವರದಿ ಹೇಳಿದೆ. ಜನನ ಮರಣ ಪ್ರಮಾಣ ಪತ್ರಕ್ಕೆ ಪರದಾಟ, ಜೊತೆಗೆ ಪಾಲಿಕೆಗೆ ಅರ್ಜಿ ಹಾಕಿ ಹಲವು ತಿಂಗಳು ಕಳೆದರೂ ಸಿಗದ ಪ್ರಮಾಣ ಪತ್ರ, ಹಲವು ಬಾರಿ ಅಲೆದಾಟ, ತುರ್ತು ಅಗತ್ಯಗಳಿಗೆ ಸಿಗದ ಸರ್ಟಿಫಿಕೇಟ್, ಸೂಕ್ತ ಸಂಖ್ಯೆಯಲ್ಲಿ ಸಿಬ್ಬಂದಿ ಇಲ್ಲದಿರುವುದು ಸಮಸ್ಯೆ. ಮಂಗಳೂರು ನಗರದ ಪಾಲಿಕೆ ಕಚೇರಿಯಲ್ಲಿ ಜನ ಮರಣ ಪ್ರಮಾಣ ಪತ್ರ ಪಡೆಯಲು ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತಿರುವಂತೆಯೇ ಅರ್ಜಿ ಹಾಕಿ ತಿಂಗಳು ಕಳೆದರೂ ಪ್ರಮಾಣ ಪತ್ರ ಸಿಗ್ತಾಯಿಲ್ಲ. ಹಲವಾರು ಬಾರಿ ಪಾಲಿಕೆ ಕಚೇರಿಗೆ ಬಂದರೂ ಫಲವಿಲ್ಲ, ಅಧಿಕಾರಿಗಳಿಂದ ಸರಿಯಾದ ಉತ್ತರವು ಸಿಗ್ತಾಯಿಲ್ಲ. ಅನೇಕರು ನಿತ್ಯ ಬರಿಗೈಯಲ್ಲಿ ನಿಂತಿರುತ್ತಿದ್ದಾರೆ. ಜನನ ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಪ್ರತಿದಿನವೂ ಕೌಂಟರ್ ಎದುರು ಉದ್ದನೆಯ ಸರದಿ ಸಾಲು ಮಾಮೂಲಾಗಿದೆ. ಮಹಿಳೆಯರು ಹಿರಿಯ ನಾಗರಿಕರೇ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ. ನಗರದಲ್ಲಿ ಕೆಲವು ಕಡೆ ಹಲವು ಜಿಲ್ಲೆಗಳ ಮಕ್ಕಳ ಜನನ ಆಗುತ್ತಿರುವುದರಿಂದ ಹೊರ ಜಿಲ್ಲೆ ರಾಜ್ಯಗಳಿಗೊಂದಲೂ ಜನರು ಪ್ರಮಾಣ ಪತ್ರಕ್ಕಾಗಿ ಕಾಯ್ತಾ ಇದ್ದಾರೆ. ಮೊಬೈಲ್ಗೆ ಇಲ್ಲಿ ಸಂದೇಶ ಬರ್ತಾ ಇಲ್ಲ, ಇಲ್ಲಿ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಈ ಜನ್ಮಕ್ಕೂ ಅಪ್ರೂವಲ್ ಅಗತ್ಯ, 2 ತಿಂಗಳಿಂದ ಬರ್ತಾ ಇದ್ದೇನೆ ಎಂದು ಒಬ್ಬರು ಹೇಳ್ತಾ ಇದ್ದಾರೆ. ಆಗಲಿಲ್ಲ, ವಿಳಂಬ ಬಗೆಹರಿಸಲು ಕ್ರಮ ಎಂದು ರಾಹುಲ್ ರತ್ನಂ ಪಾಂಡೆ ಪಾಲಿಕೆ ಆಗ್ತಿದೆ. SSLC ಮಕ್ಕಳಿಗೆ ಆದ್ಯತೆಯಲ್ಲಿ ಇದು ವಿಚಾರಣೆ ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲಿ ಆಗ್ತಾ ಇದೆ ಎಂದು ಕೂಡ ನಾವು ನೋಡ್ಬೋದು. ಇಲ್ಲಿ ಶಾಲಾ ವಾಹನ ವೇಗ 40 ಕಿಲೋಮೀಟರ್ ದಾಟಬಾರದು ಎಂದು ಕೂಡ ಹೇಳಿದ್ದಾರೆ. ಇದು ಮಹಾನಗರಕ್ಕೆ ಸಂಬಂಧಿಸಿದಂಥ ವಿಚಾರ ಆಗಿದೆ. ಮಂಗಳೂರು ನಗರ ಸಂಚಾರ ಪೊಲೀಸ್ ವತಿಯಿಂದ ಶಾಲಾ ಮಕ್ಕಳ ಬಸ್ ಸುರಕ್ಷತೆ ಬಗ್ಗೆ ವಿಶೇಷ ಜಾಗೃತಿ ಕಾರ್ಯಕ್ರಮ ನಿನ್ನೆ ನಡೆದಿದ್ದು, ಬಸ್ ಚಾಲಕರು ಮತ್ತು ನಿರ್ವಾಹಕರು ಪಾಲಿಸಬೇಕಾದ ಕ್ರಮ ನಿಯಮಗಳು, ರಸ್ತೆ ಸುರಕ್ಷಾ ಕ್ರಮಗಳು, ಸಂಚಾರ ನಿಯಮ, ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿ ತಿಳುವಳಿಕೆಯನ್ನು ಕೂಡ ನೀಡಲಾಗಿದೆ ಎಂದು ವರದಿ ಹೇಳಲಾಗಿದೆ. ವಾಹನ ಮತ್ತು ಚಾಲಕರ ನೈಜ ದಾಖಲೆಗಳು, ಫಿಟ್ನೆಸ್, ವಿಮೆ, ಅಗ್ನಿಶಾಮಕ ಉಪಕರಣ, ಸ್ಪೀಡ್ ಗವರ್ನರ್ ಮೊದಲಾದವುಗಳನ್ನು ಅಳವಡಿಸಬೇಕು ಮತ್ತು ಹೊಂದಿರಬೇಕು. ಶಾಲಾ ವಾಹನದ ಗರಿಷ್ಠ ವೇಗ ಗಂಟೆಗೆ 40 ಕಿಲೋಮೀಟರ್ನಷ್ಟು ಇರಬೇಕು ಎಂದು ವರದಿ ಹೇಳಿದೆ. ಅದೇ ರೀತಿ ಕಾಸರಗೋಡು ಮಂಗಳೂರು ನಡುವೆ ಹಳಿ ತಪ್ಪಿದ KSRTC ಬಸ್ಗಳ ಸೇವೆ, ಪ್ರಿಯದರ್ಶಿನಿ ಯೋಜನೆ ಬಳಿಕ ಪಿಕ್ ಅವರ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟು, ಒಂದೇ ಬಸ್ನಲ್ಲಿ 140 ಜನ ಪ್ರಯಾಣ. ನೀವು ನಂಬಲೇಬೇಕು, ಕಾಸರಗೋಡಿನಿಂದ ಬೆಳಗ್ಗೆ ಮಂಗಳೂರಿಗೆ ಬರುವ, ಸಂಜೆ ಮಂಗಳೂರಿನಿಂದ ಕಾಸರಗೋಡಿಗೆ ಹೋಗುವ ಕೇರಳದ KSRTC ಬಸ್ಗಳಲ್ಲಿ 130-140 ಜನರನ್ನು ತುಂಬಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಸಾಮಾನ್ಯವಾಗಿ ಬಸ್ನ ಗರಿಷ್ಠ ಸಾಮರ್ಥ್ಯ 67, ಈಗ ಹೋಗುತ್ತಿರುವುದು ಅದರ ದುಪ್ಪಟ್ಟಂದರೆ ಬಸ್ ಪ್ರಯಾಣ ಹೇಗಿರಬಹುದು? ಇದಕ್ಕೆ ಕಾರಣ ಕೇರಳ ಸರ್ಕಾರದ ಭಾರತ ಎಲ್ಲ ಮಹಿಳೆಯರಿಗೆ KSRTC ಬಸ್ಗಳ ಜಾರಿ ಮಾಡಿರುವ ಉಚಿತ ಪ್ರಯಾಣ ಪ್ರಿಯದರ್ಶಿನಿ ಯೋಜನೆ. ಕಾಸರಗೋಡು ಹಿಂದಿನಿಂದಲೂ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಮಂಗಳೂರನ್ನು ದೊಡ್ಡ ಮಟ್ಟದಲ್ಲಿ ಅವಲಂಬಿಸಿದೆ. ಸಾವಿರಾರು ಮಂದಿ ಮಂಗಳೂರಿಗೆ ಹೋಗಿ ಬರ್ತಾರೆ. ಈ ಹಿಂದೆ ರೈಲು ಸೇರಿದಂತೆ ಬೇರೆ ಬೇರೆ ಮಾಧ್ಯಮ ಬಳಸಿದ ಈಗ ಸರ್ಕಾರಿ ಬಸ್ನ ಉಚಿತ ಪ್ರಯಾಣ ನೆಚ್ಚಿಕೊಂಡಿರುವುದರಿಂದ ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟಾಗಿದೆ. ಆದರೆ ಬಸ್ಗಳ ಸಂಖ್ಯೆ ಮೊದಲಿನಷ್ಟೇ ಇದೆ. ಹೀಗಾಗಿ ಬಸ್ಗಳಲ್ಲಿ ಜನ ತುಂಬಿ ತುಳುಕ್ತಿದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 34, ಕೇರಳ ರಾಜ್ಯದ 29 ಬಸ್ಗಳು ಪ್ರಸ್ತಾವಿತ ಮಾರ್ಗದಲ್ಲಿ ಸಂಚರಿಸುತ್ತಿವೆ. ಒಂದು ಬಸ್ಸಿಗೆ 5-6 ಟ್ರಿಪ್ಗಳಿವೆ, ಕೆಲವು 8 ಟ್ರಿಪ್ ಮಾಡ್ತಾ ಇದೆ. ಉಭಯ ರಾಜ್ಯಗಳ ಒಪ್ಪಂದದ ಪ್ರಕಾರ ಕೇರಳಕ್ಕೆ ಹೆಚ್ಚುವರಿ ಬಸ್ ಹಾಕಲು ಅವಕಾಶ ಇದ್ದರೂ ಬಸ್ಗಳು ಸಿಬ್ಬಂದಿ ಕೊರತೆಯಿಂದ ಸಾಧ್ಯವಾಗ್ತಾ ಇಲ್ಲ. ಟ್ರಿಪ್ ಹೆಚ್ಚಿಸಲು ಕೂಡ ಪ್ರಯತ್ನ ಎಂದಿದೆ ವರದಿ. ಹಿರಿಯ ನಾಗರಿಕರು, ಮಕ್ಕಳನ್ನು ಹಿಡಿದುಕೊಂಡ ಮಹಿಳೆಯರು ಪೀಕ್ ಅವರ್ನಲ್ಲಿ ಪ್ರಯಾಣವನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು ಎಂದು ಕೂಡ ಇಲ್ಲಿ ವಿನಂತಿ ಮಾಡಲಾಗಿದೆ. ಮತ್ತೆ 3 ದಿನ ವಿಶೇಷ ಅಧಿವೇಶನ, ಸಂಪುಟದಲ್ಲಿ ದಿನಾಂಕ ನಿಗದಿ ಚರ್ಚೆ, ಬಹುತೇಕ September 21 ವಿಧಾನಮಂಡಲ ಕಲಾಪ ಎಂದಿದೆ ವರದಿ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ಕೊನೆಯದಾಗಿ ನಾವು ನೋಡೋದಾದರೆ, ಕ್ರೀಡಾಂಗಣದ ವರದಿಗಳಲ್ಲಿ ಫೈನಲ್ ಪ್ರವೇಶಿಸಿದ ದಕ್ಷಿಣ ವಲಯ ದುಲೀಪ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ, ಉತ್ತರ ವಲಯ ವಿರುದ್ಧ 7 ಜಯ, ಪೂರ್ವ ವಲಯ ಫೈನಲ್ ಎದುರಾಳಿ. ಈ ನಡುವೆ US ಓಪನ್ ಟೆನಿಸ್ ಆರಂಭಗೊಂಡಿದೆ. ಮೊದಲ ಸುತ್ತಲೇ ಜ್ವರೆಯುವಿಗೆ 5 ಸೆಟ್ ಫೈಟ್, ಗೇಲ್ ಮ್ಯಾನ್ಫೀಲ್ಸ್, ಎಲಾ ರಿಬಾಕಿನಾ, ಆಂಡ್ರೀವಾ ಮುನ್ನಡೆ ಎಂದಿದೆ ವರದಿ. ಚೊಚ್ಚಲ ICC ವನಿತಾ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಗೆ ಭಾರತ ಆತಿಥ್ಯ, February 14-28 ಮುಂಬೈ ವಡೋದರದಲ್ಲಿ ಪಂದ್ಯ ಎಂದಿದೆ ವರದಿ. ಚಿನ್ನಧಾರಣೆ 280 ರೂಪಾಯಷ್ಟು ಮತ್ತೆ ಇಳಿಕೆಯಾಗಿದೆ, 13,935 ರೂಪಾಯಿ ಪ್ರತಿ ಗ್ರಾಮ್ಗೆ 22 ಕ್ಯಾರೆಟ್ಗೆ. ಬೆಳ್ಳಿಧಾರಣೆ 2,700 ರೂಪಾಯಷ್ಟು KGಗೆ ಇಳಿಕೆಯಾಗಿದೆ, 2,35,000. ಮಲ್ಲಿಗೆ 470, ಜಾಜಿ 120, ಮೊಟ್ಟೆಗೆ 100-620. ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಕ್ರೇಟ್ ಬೆಲೆ 185. ಬನ್ನಿ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ ಇಲ್ಲಿ ಮತ್ತೆ ನಿಮ್ಮ ಭೇಟಿ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಇವತ್ತು ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕು. ಈ ದಿನ ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು 8:15 ಮೂಡಿ ಬರಲಿದೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ಅಡುಗೆ ಮನೆ. ಇದರಲ್ಲಿ ನಾವು ನಟ್ಸ್ ಮತ್ತು ಓಟ್ಸ್ ರೆಸಿಪಿಯನ್ನು ಕೇಳ್ಬೋದು. 8:30 ಕೊಂಕಣಿ ಕಾರ್ಯಕ್ರಮ, ಗುಮ್ಮಟ್ ಬಾಯ್ ಸಂತ ಅಲೋಶಿಯಸ್ ವಿದ್ಯಾರ್ಥಿಗಳಿಂದ ಗುಮ್ಮಟಿ ವಾದನ ಮತ್ತು ಕೆಸಾಂಚಿ ಧೋನ್ ಎಂಬಂತಹ ಕತೆ. 9:00 ಮೈಲಾಂಜಿ ಕಾರ್ಯಕ್ರಮ, ಮಾಮಿ ಮರ್ಮುಲು ವಿಚಾರ. 9:30 ಶ್ರೀನಿವಾಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮಲೇರಿಯಾದ ಕುರಿತು ಮಾಹಿತಿ. 10:00 ತುಳು ಚಾವಡಿ ನೇರ ಪ್ರಸಾರ. 11:00 ಯಕ್ಷಗಾನ ಮೈಮೆದ ಬಾಲೆ ಸಿರಿಕೃಷ್ಣೆ ಕಂತು 3. 11:30 ತುಳು ಕಾರ್ಯಕ್ರಮ, ಬೆನ್ನಿದ ಪನಿದೊಂಪ ಉದಿಪನ ಲೇಸ್, ಪ್ರೊಫೆಸರ್ ಬಿ ಎ ವಿವೇಕ್ ರೈ ಅವರ ಮಾತುಗಳು. ಅದೇ ರೀತಿ 12:00 ತುಳು ಹಾಡುಗಳು, 12:30 ಬಾವಲಾರಿ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ಸಮಾಚಾರ, ಮಧ್ಯಾಹ್ನ 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಇವತ್ತು ವಿಶೇಷ ಕಾರ್ಯಕ್ರಮ ಮೂಡಿ ಬರಲಿದೆ, 6:00 ರೇಡಿಯೋ ಸಂಜೆ. ಈ ದಿನ ಮೂಡಿ ಬರುವಂಥ ಇಷ್ಟು ಕಾರ್ಯಕ್ರಮಗಳು ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನು ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನು ಒಂದು ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ, ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ, ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ ಒಂದು ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ, ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ, ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ ಮಸಾಲಾ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು ಒಂದು ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: ಎಂದ್ರೊಂಡ್ಮೆ ಬೆಚ್ಚ ತಿನ್ನೋಗು.
1: ಇಡಲಿ ಬಾ.
0: ಬೇರೆಂದ್ರೊಂಡ್ಮೆ ಬೆಚ್ಚ ತಿನ್ನೋಗು.
1: ದೋಸೆ ಇಡಲಿ.
0: ಇಡಲಿ ದೋಸೆ, ದೋಸೆ ಇಡಲಿ. ದೇವೇ ಮುಸಾಕ, ನೀವೆಲ್ಲ ಹೋಟೆಲ್ ಇಡಲಿ ದೋಸೆ, ದೋಸೆ ಇಡ್ಲಿ ಅಲ್ಲ, ಬೇರೆಂದಿಲ್ಲ.
2: ಚಲ್ಲ ಪಿಂಡಿ ಚಪಾತಿ ಪರೋಟ ಅಂಟೆ ಬಾವಾಕ. ಎಂದ ಬಾರಿ ಅಪರೂಪ ಚಮ್ಮನಲೈತಿ ಇಬ್ಬರ ಕಾಂಡೆ ಇಲ್ಲೇ
3: ಗುಡಿ ಬಿಚ್ಚಿದೆಂದಾಕ್ರು ರಾಜತಂಗಲ ಕುರ್ಪಾತೆನ್ನಂಡೆ ಅದ್ರ ಕಾಣ ಔತೇ ದೆಚ್ಚೆ ನಲ್ಲ ಅಂಟ್ರು. ಹಂಗಲ ಔತೇ ಬಾಕಿ
2: ಉಡೆ ಬಂಡ ಗಿರಾಕಿ ಮಾರ್ಗಿ ಕುರ್ಪಾತಿ ಎನ್ನಿಟ್ಟು ತಿಂಡಂಗ ಮಾತ್ರ ತಡಿಕೆ ಬಿಡಿಕ್ರಂಟ ಹಂಗಿ ನಾನಿಂದ್ರಾಕ್ರಪ್ಪ.
0: ಮೂಸಾಕ ನಿಂಗಲ ಹೋಟೆಲ್ ಆಗಿಲ್ಲ ಬೆಲಿ ಎಮುಸಿ ಬತ್ ನನ್ನ ಬೆನ್ನಿ ನಾಲ್ಕು ನಲ್ಲ ಇಡ್ಲಿ ದೋಸೆ ಹಾಕಿ ತಂದು ಇನ್ನಲ್ಲಿ ಇಪ್ಪನ ಹಾಕುಂಬ ಸುಬೇಕೆ ಹಂಚಿಟ್ಟು ನಂಡ ಹೂನ್ ದೋಸರು ಪೂರು ಮೂಸಾಕರ್ ಹೋಟೆಲ್ಗೂ ಪೂರು ಎಂದಿಗಿಡಿ ಅವಳು ನಲ್ಲ ಇಡ್ಲಿ ದೋಸೆ ಅವಳು ಕುಂಬರು ಉಂಟು ಲಾಸ್ಟ್ ಅವಳಿಗೂ ಒಂದು ಪ್ಲೇಟ್ ನಾನೇ ಗುಂಪು ಒಂದು ಪ್ಲೇಟ್ ಇಡ್ಲಿ ತರ
2: ನಲ್ಲ
3: ಬಡವಾಗ ನೀನ್ ಹೋಗ್ತೇನೆ ಗಲಾಟೆ ಕೇಟು
0: ಗಲಾಟೆಮ್ಮ ಜಂಡು ಪೆಂಜೆ ಮಾರ ಒರೇ ಅವತ್ತು ಬೆಚ್ಚಿಟ್ಟು ಸಂಸಾರ ಹಾಕುರ ಕಷ್ಟ ನಕ್ಕು ಮಾತ್ರ ಗೊಂತು
2: ಅದಕ್ಕೆ ಬಡವಾಕ ಇದು ಬೇಜಾರ ಕಂಡ ಅದಕ್ಕೆ ನಿಮ್ಮ ಜಂಡ ಮತ್ತು ಪೆಣ್ಣೆ ತಾಗಿ ಉಂಟು ಅದು ನೀವೆಲ್ಲ ಎಂತ ಚೇಲುಣಗಿಟ್ಟಮ್ಮ
0: ಅಭಿಷೇಕ ಚೆಲ್ಲರು ನಕ್ಕೊರು ಚಂಗ್ಯಾವಡು
2: ಚಕ್ ಚಂಗೆ ಹಾಕುರು ಮೊಗಮೆ ಮೀನು ಬಿಕ್ಕರು ಬಡವಾಕೋರು ಚಂಗೆ ಮೊಗ ಚಕ್
0: ಪಿಂಗಿ ನಿಂಕು ನಂದ ಲವ್ ಸ್ಟೋರಿ ಕೇಕೋನ
2: ನಕ್ಕಿಪ್ಪ ಪಣ್ಣಿ ಎಂದು ಇಲ್ಲ ಗಿರಾಕಿ ಮಾರು ಇಲ್ಲ ತಲೆ ಟೈಮ್ ಪಾಸ್ ಹೆಂಗಾವಟ್ಟಪ್ಪರ ಚೆಲ್ರು ಚೆಲ್ರು ಚೆಲ್ರು
0: ಅದರು ನೀಂಡೋ ಕತೆ ಒರ್ನಾಲ್ ನಾನು ಬಟ್ಟಿನ ರೂಡಿ ಮೀನು ಬೆಚ್ಚಿತ್ತು ಸೈಕಲ್ ಒಂದು ಅಂತ ಪೋಯೋ ಅಂತಿನ್ನ ಅಲ್ಲ
2: ನೀನು ಸ್ಟೋರಿ ಕೇಟಿತ್ತು ನಂಡ ಜಂಡ್ಲಿ ಇಟ್ರು ಪಾಲ್ ಹೋಯ್ತು

0: ಮಾಸ್ಟ್ರೆ, ಡಾಕ್ಟರ್ ಇಂದ್ರಚಂದ್.
1: ಡಾಕ್ಟರ್ ಚಂದ್ ಬೇಡಿಕೆ ಗಂದಿಲ್ಲವಲ್ಲ, ಬೇಗ ಹುಷಾರಾವ್ರಲ್ಲ.
2: ಇಲ್ಲ ಮಾಸ್ಟ್ರೆ, ಕಲವು ಚೆಲ್ಲು ಹುದಿಂಕ್ ತೀರಿಲ್ಲ ಅಂತ ನಿಂಗಲ ಮುಖಮೇ ಚೆನ್ನು. ಇಲ್ಲ ಮಾಸ್ಟ್ರೆ, ಮೂತ್ರ ಬಗಿಲನಕ್ಕೆ ಬೇಜಾರಿಲ್ಲ. ಈ ದುನಿಯಾವಿಗೆ ಬಂದ ಭಿನ್ನ ಎಲ್ಲರೂ ಒಂದು ನಾಳು ಮರಿಕೊಂಡ್ರು. ಹಿಂಗ ನಾನು ಬರಿಕೆ ಮುನ್ನೂರು ನನ್ನ ಮೌಲ ಆಸ್ಪತ್ರೆ ಮಂಗಿಲ್ತ ಚಂದನಕ್ಕೆ ನೋಕು. ಇಲ್ಲೇ ಟೈಪ್ ಇತ್ತಲ್ಲ ಮಾಸ್ಟ್ರೆ, ನನ್ನ ಮಕ್ಕಳು ಅರ್ಗತಿ ಉಳ್ಳಾರ ಮಾಸ್ಟ್ರೆ, ನನ್ನ ಮೌಲ ಅಸ್ಮಗು ಆರುಗತಿ ಮಾಸ್ಟ್ರೆ, ಆರುಳ್ಳಾರ ಮಾಸ್ಟ್ರೆ, ಆರುಳ್ಳಾರ.
1: ಕಾಕ, ನಿಂಗ ಈ ವಿಷಯದಲ್ಲಿ ಎಂದು ಫಿಕರ್ ಹಾಕಂಡ, ನಿಂಗ ಒಪ್ಪಿಗೆ ತಂಡಾರಂಟ ಹೆಂಗ್? ನಿಂಗಲ್ಲ ಮೂಲ ನಾನ್ ಮಂಗಿಲ್ಲ ಅವ್ರೆ, ಸಮಾಧಾನ ಹಾಕುರು.
2: ನಂಡ ಮೂಲ ಆಸ್ಪತ್ರೆ ನೀ ಮಂಗಿಲ್ಲ ಅವ್ರೆ, ಕಸೀರು ನಿಂದ ಈ ನಲ್ಲತನತ್ತಿಗೆ ನಾನೇನೆ ನನ್ನ ಚೆಲ್ಲಟ್ಟು ಹೋನೆ ಗೊತ್ತಾವಲ್ಲೆ. ಅಲ್ಲ ನಿಂಡ ಸಲಾಮತ್ತಾಗಟ್ಟು ಮೋನೆ, ಮೋನೆ ಪಡ್ಚೋನು ಒಂದು ಆಸರೆ ಪೂರ್ತಿ ಆಕೆ, ಮೋನೆ ನಂಡ ಆಸರೆ ಪೂರ್ತಿ ಆಕೆ ಮೋನೆ. ಅಸ್ಮ ಇವಡಿಲ್ಲ ಮೋನೆ, ರುಕ್ಸಾಣ ಈ ನಿಂಡ ಹೇಳಿ ಅವರ ಚಂದತ್ಲ ನೋಕು ಮೋನೆ. ಅಲ್ಲ ನಂದ ಆಸರೆ ಪೂರ್ತಿ ಆಕೆ ಮೋನೆ. ಅಲ್ಲ ಅಲ್ಲ ಬಂದು
3: ಇಲ್ಲ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM.
1: ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವು ಕೇಳುತ್ತಿರುವುದು ನಿಮ್ಮ ನೆಚ್ಚಿನ ಆರೋಗ್ಯ ಕಾರ್ಯಕ್ರಮ ಆರೋಗ್ಯದ ಅಲೆ, ನಿಮ್ಮ ಮನೆಯ ಬಾಗಿಲಿಗೆ.
2: ಹೌದು ಶ್ರೋತೃ ಮಿತ್ರರೇ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ, ನಿಮ್ಮ ನಗು ನಮ್ಮ ಸಂತೋಷ. ಮತ್ತು ಇಂದು
1: ಅಯ್ಯೋ, ಈ ಶಬ್ದ ಎಲ್ಲಿಂದ ಬಂತು?
2: ನಮ್ಮ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅನಿಸುತ್ತೆ.
1: ಯಾರು?
2: ನಮ್ಮ ಇಂದಿನ ಕಾರ್ಯಕ್ರಮದ VIP ಗೆಸ್ಟ್ ಸೊಳ್ಳೆ.
1: ಸೊಳ್ಳೆ VIP ಆಗಿರಬಹುದು, ಆದರೆ ನಮ್ಮ ಮನೆಗೆ VIP ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ.
2: ಸರಿ ಹೇಳಿದ್ದೀರಿ. ಇಂದಿನ ನಮ್ಮ ಕಾರ್ಯಕ್ರಮದ ವಿಷಯ
1: ಸೊಳ್ಳೆ ಬೇಡ, ಆರೋಗ್ಯ ಬೇಕು. ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುತ್ತಿರುವವರು ಶ್ರೀನಿವಾಸ್ ಕಾಲೇಜಿನ 2ನೇ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳು.
3: ಯಾವುದೇ ಕಾರ್ಯಕ್ರಮವನ್ನು ದೇವರ ಸ್ಮರಣೆಯೊಂದಿಗೆ ಆರಂಭಿಸುವುದು ನಮ್ಮ ಸಂಪ್ರದಾಯ. ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದ ದೊರೆಯಲಿ ಎಂಬ ಪ್ರಾರ್ಥನೆಯೊಂದಿಗೆ ಈಗ

0: ಶ್ರೋತೃ ಮಿತ್ರರೇ, ಸೊಳ್ಳೆ ಎಂದರೆ ನಮ್ಮಲ್ಲಿ ಬಹುತೇಕ ಜನರಿಗೆ ನೆನಪಾಗುವುದು
1: ರಾತ್ರಿಯ ನಿದ್ದೆ,
0: ಕಿವಿಯ ಬಳಿ ಜುಮ್ಮೆನೋ ಶಬ್ದ,
1: ನಾವು ಹೊಡೆಯಲು ಕೈ ಎತ್ತಿದರೆ ತಪ್ಪಿದ ಚಪ್ಪಾಳೆಯ ಶಬ್ದ.
0: ಆದರೆ ಸೊಳ್ಳೆಯ ಕಾಟವನ್ನು ಕೆಲವರು ಕಿರಿಕಿರಿ ಎಂದು ನೋಡಬಾರದು.
2: ಕೆಲವು ಸೊಳ್ಳೆಗಳು ಸೋಂಕುಗಳನ್ನು ಹರಡಬಹುದು ಮತ್ತು ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನ್ಯಾ, ಫೈಲೇರಿಯಾಸಿಸ್ ಮತ್ತು ಜಪಾನೀಸ್ ಎನ್ಸೆಫಲೈಟಿಸ್ನಂತಹ ರೋಗಗಳಿಗೆ ಕಾರಣವಾಗಬಹುದು.
0: ಹಾಗಾದರೆ ಇಂದು ನಾವು ತಿಳಿದುಕೊಳ್ಳೋಣ, ಸೊಳ್ಳೆ ಹೇಗೆ ರೋಗ ಹರಡುತ್ತದೆ, ರೋಗದ ಲಕ್ಷಣಗಳು ಯಾವುದು, ರೋಗ ಬಂದರೆ ಏನು ಮಾಡಬೇಕು, ಮತ್ತು ಮುಖ್ಯವಾಗಿ
1: ಸೊಳ್ಳೆಗಳನ್ನು ನಮ್ಮ ಮನೆ ಮತ್ತು ಸಮುದಾಯದಿಂದ ಹೇಗೆ ದೂರ ಇಡಬೇಕು.
3: ಈಗ ನಾವು ಸೊಳ್ಳೆಗಳಿಂದ ಹರಡುವ ರೋಗಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ, ಬನ್ನಿ ಕೇಳೋಣ.
4: ನಮ್ಮ ಆರೋಗ್ಯ ಬುಲೆಟಿನ ಮೊದಲ ಸುದ್ದಿ ಡೆಂಗ್ಯೂ.
5: ಡೆಂಗ್ಯೂ ವೈರಸ್ನಿಂದ ಉಂಟಾಗುವ ರೋಗ. ಇದು ಮುಖ್ಯವಾಗಿ ಸೋಂಕಿತ ಎಡಿಸ್ ಸೊಳ್ಳೆಗಳ ಕಚ್ಚುವಿಕೆಯಿಂದ ಹರಡುತ್ತದೆ.
4: ಸಾಮಾನ್ಯವಾಗಿ ಕಾಣಿಸಬಹುದಾದ ಲಕ್ಷಣಗಳು: ತೀವ್ರ ಜ್ವರ, ತಲೆನೋವು, ದೇಹ ನೋವು, ಕಣ್ಣುಗಳ ಹಿಂದೆ ನೋವು, ವಾಕರಿಕೆ, ಚರ್ಮದ ದದ್ದುಗಳು.
5: ಕೆಲವು ಸಂದರ್ಭಗಳಲ್ಲಿ ಡೆಂಗ್ಯೂ ಗಂಭೀರ ಸ್ವರೂಪ ಪಡೆಯಬಹುದು.
4: ಆದ್ದರಿಂದ ತೀವ್ರ ಜ್ವರ ಬಂದಾಗ ನಿರ್ಲಕ್ಷ್ಯ ಬೇಡ, ವೈದ್ಯಕೀಯ ಸಲಹೆ ಪಡೆಯಿರಿ. ಮತ್ತೊಂದು ಮುಖ್ಯ ವಿಷಯ, ಸ್ವಯಂ ಔಷಧಿ ಸೇವಿಸುವುದನ್ನು ತಪ್ಪಿಸಿ ಮತ್ತು ಆರೋಗ್ಯ ಸಿಬ್ಬಂದಿಯ ಸಲಹೆಯನ್ನು ಪಾಲಿಸಿ.
0: ಮುಂದಿನ ಆರೋಗ್ಯ ಮಾಹಿತಿ ಮಲೇರಿಯಾ.
2: ಮಲೇರಿಯಾ ಪ್ಲಾಸ್ಮೋಡಿಯಂ ಎಂಬ ಪರೋಪಜೀವಿಯಿಂದ ಉಂಟಾಗುತ್ತದೆ ಮತ್ತು ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯ ಮೂಲಕ ಹರಡುತ್ತದೆ.
5: ಜ್ವರ, ಚಳಿ, ನಡುಕ, ಬೆವರು, ತಲೆನೋವು ಮತ್ತು ದೌರ್ಬಲ್ಯ ಮುಂತಾದ ಲಕ್ಷಣಗಳು ಕಾಣಿಸಬಹುದು.
2: ಜ್ವರವನ್ನು ಇವತ್ತು ಬಿಡು, ನಾಳೆ ನೋಡೋಣ ಎಂದು ಮುಂದೂಡಬೇಡಿ.
5: ಯಾಕೆಂದರೆ ಜ್ವರ ನಿರ್ಲಕ್ಷಿಸದಿರಿ,
2: ತಕ್ಷಣವೇ ಪರೀಕ್ಷಿಸಿ.
5: ಇನ್ನು ಚಿಕನ್ಗುನ್ಯಾ, ಇದು ಕೂಡ ಎಡಿಸ್ ಸೊಳ್ಳೆಗಳ ಮೂಲಕ ಹರಡುತ್ತದೆ.
1: ಜ್ವರದ ಜೊತೆಗೆ ಮುಖ್ಯವಾಗಿ ತೀವ್ರ ಕೀಲು ನೋವು, ಸ್ನಾಯು ನೋವು, ತಲೆನೋವು ಮತ್ತು ಕೆಲವೊಮ್ಮೆ ಚರ್ಮದ ಮೇಲೆ ದದ್ದುಗಳು ಕಾಣಿಸಬಹುದು.
5: ಕೀಲು ನೋವು ಬಂದಾಗ
1: ನನ್ನ ವಯಸ್ಸೇನು, ನನಗೆ ಜಾಯಿಂಟ್ ಪೇನ್ ಯಾಕೆ ಎಂದು ಕೇಳಬೇಡಿ.
5: ಸೊಳ್ಳೆ ನಿಮ್ಮ ಆಧಾರ್ ಕಾರ್ಡ್ ನೋಡಿ ಕಚ್ಚುವುದಿಲ್ಲ.
1: ಇದಲ್ಲದೆ ಕೆಲವು ಸೊಳ್ಳೆಗಳು ಫೈಲೇರಿಯಾಸಿಸ್ ಮತ್ತು ಜಪಾನೀಸ್ ಎನ್ಸೆಫಲೈಟಿಸ್ ಮುಂತಾದ ರೋಗಗಳ ಹರಡುವಿಕೆಯಲ್ಲಿ ಪಾತ್ರ ವಹಿಸಬಹುದು.
5: ಹೀಗಾಗಿ ಸೊಳ್ಳೆ ನಿಯಂತ್ರಣ ಎಲ್ಲರ ಜವಾಬ್ದಾರಿ.
3: ಎಂದು ಕಿವಿಯ ಬಳಿ ಕೇಳಿಸುವ ಈ ಸದ್ದು ಯಾರದ್ದು ಗೊತ್ತಾ? ಹೌದು, ಇವತ್ತಿನ ನಮ್ಮ ವಿಶೇಷ ಅತಿಥಿ ಸೊಳ್ಳೆ. ಬನ್ನಿ ಅದರ ಜೊತೆ ಸ್ವಲ್ಪ ಸಂದರ್ಶನ ನಡೆಸೋಣ.
4: ಅಯ್ಯೋ, ಮತ್ತೆ ಸೊಳ್ಳೆ! ಇವತ್ತು ರಾತ್ರಿ ನಿದ್ದೆ ಮಾಡೋದು ಹೇಗೆ?
0: ಸೊಳ್ಳೆ ಕಚ್ಚಿದರೆ ಕಚ್ಚಲು ಬಿಡಿ, ಒಂದು ಸೊಳ್ಳೆಯಿಂದ ಏನಾಗುತ್ತದೆ?
4: ಅದೇನಪ್ಪ, ಒಂದು ಸೊಳ್ಳೆ ಅಂದರೆ ಒಂದೇ ಸೊಳ್ಳೆಯೇ? ಆದರೆ ಅದು ಸೋಂಕಿತ ಸೊಳ್ಳೆಯಾಗಿದ್ದರೆ?
0: ಅಹಹಹ, ನನ್ನ ಬಗ್ಗೆ ಮಾತನಾಡುತ್ತಿದ್ದೀರಾ?
4: ಅಯ್ಯೋ, ಸೊಳ್ಳೆ ಮಾತಾಡ್ತಿದೆ.
0: ಹೌದು, ನಾನು ಸೊಳ್ಳೆ, ಆದರೆ ನನ್ನನ್ನು ಚಿಕ್ಕದು ಎಂದು ನಿರ್ಲಕ್ಷ್ಯ ಮಾಡಬೇಡಿ.
5: ನೀನೇನು ಮಾಡುತ್ತೀಯ?
0: ನಾನು ಕೆಲವು ರೋಗಗಳನ್ನು ಹರಡಲು ಕಾರಣವಾಗಬಹುದು. ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಮುಂತಾದ ರೋಗಗಳು ಸೊಳ್ಳೆಗಳ ಮೂಲಕ ಹರಡಬಹುದು.
4: ಅಂದರೆ ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸಬೇಕು.
0: ನನ್ನನ್ನು ಹೊರಗಡೆ ಕಳಿಸುವುದಕ್ಕಿಂತ ಮೊದಲು ನಿಮ್ಮ ಮನೆಯಲ್ಲಿ ನಿಂತ ನೀರನ್ನು ತೆಗೆದು ಹಾಕಿ, ಇಲ್ಲದಿದ್ದರೆ ನನ್ನ ಮಕ್ಕಳಿಗೆ ಅಲ್ಲೇ ಮನೆ ಸಿಗುತ್ತದೆ.
5: ಅಯ್ಯೋ, ಅಂದರೆ ನಮ್ಮ ಮನೆಯ ನೀರಿನ ಪಾತ್ರೆಗಳೇ ನಿನಗೆ ಮನೆಗಳ?
0: ಹೌದು, ತೆರೆದ ನೀರಿನ ಪಾತ್ರೆ, ಹಳೆಯ ಟಯರ್, ಹೂವಿನ ಕುಂಡ ಎಲ್ಲವೂ ನನಗೆ ಬಹಳ ಇಷ್ಟ.
2: ನಿಲ್ಲಿ, ಎಲ್ಲರೂ ಕೇಳಿ.
4: ಮೇಡಮ್, ಮೇಡಮ್, ಸೊಳ್ಳೆ ನಮ್ಮ ಜೊತೆ ಮಾತನಾಡ್ತಿದೆ.
2: ಏನು, ಸೊಳ್ಳೆ ಮಾತನಾಡುತ್ತಾ? ಸೊಳ್ಳೆ ಮಾತನಾಡುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದು ರೋಗ ಹರಡಬಹುದು ಎನ್ನುವುದನ್ನು ಮಾತ್ರ ನೆನಪಿಡಿ. ನಾವು ಏನು ಮಾಡಬೇಕು ಗೊತ್ತೇ?
4: ಏನು?
2: ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ನೀರಿನ ಪಾತ್ರೆಗಳನ್ನು ಮುಚ್ಚಿಡಬೇಕು. ಮನೆಯ ಸುತ್ತಲಿನ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಸೊಳ್ಳೆ ಪರದೆ ಅಥವಾ ಮಾಸ್ಕಿಟೋ ನೆಟ್ ಬಳಸಬೇಕು. ಅಗತ್ಯವಿದ್ದರೆ ಸೊಳ್ಳೆ ನಿವಾರಕಗಳನ್ನು ಬಳಸಬೇಕು. ಪೂರ್ಣ ತೋಳು ಬಟ್ಟೆಗಳನ್ನು ಧರಿಸುವುದು ಸಹಾಯಕ. ಜ್ವರ ಅಥವಾ ಇತರ ಲಕ್ಷಣಗಳು ಕಂಡುಬಂದರೆ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಬೇಕು.
0: ಅಯ್ಯೋ, ಹೀಗೆ ಮಾಡಿದರೆ ನನ್ನ ಬಿಸ್ನೆಸ್ ಮುಗೀತಲ್ಲ?
4: ಅದೇ ನಮ್ಮ ಪ್ಲಾನ್.
0: ಸರಿ ಸರಿ, ನಾನು ಹೋಗುತ್ತೇನೆ. ಇನ್ನು ಇಲ್ಲಿ ನಿಂತರೆ ನನ್ನ ಜೀವಕ್ಕೆ ಅಪಾಯ.
4: ಸೊಳ್ಳೆ ಹೋಗಲಿ, ಆರೋಗ್ಯ ಬರಲಿ.
3: ಈಗ ನಾವು ರಾಪಿಡ್ ಫೈರ್ ಕ್ವಿಜ್ ಅನ್ನು ಪ್ರಾರಂಭಿಸೋಣ. ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಎಲ್ಲರೂ ಸಿದ್ಧರಾಗಿ ಬನ್ನಿ.
6: ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಮನೆಯಲ್ಲಿಯೇ ಕುಳಿತು ಉತ್ತರ ಹೇಳಬಹುದು. ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡಲು ಸಹಾಯ ಮಾಡುವ ಪ್ರಮುಖ ಸ್ಥಳ ಯಾವುದು?
7: ಉತ್ತರ, ನಿಂತ ನೀರು.
6: ಡೆಂಗ್ಯೂ ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಸೊಳ್ಳೆ ಯಾವುದು?
7: ಉತ್ತರ, ಏಡಿಸ್ ಸೊಳ್ಳೆ.
6: ಮಲೇರಿಯಾವನ್ನು ಉಂಟು ಮಾಡುವ ಪರೋಪಜೀವಿ?
7: ಉತ್ತರ, ಪ್ಲಾಸ್ಮೋಡಿಯಂ.
6: ಚಿಕನ್ ಗುನ್ಯಾದ ಪ್ರಮುಖ ಲಕ್ಷಣಗಳಲ್ಲಿ ಒಂದು?
7: ಉತ್ತರ, ತೀವ್ರ ಕೀಲು ನೋವು.
6: ಸೊಳ್ಳೆ ನಿಯಂತ್ರಣಕ್ಕೆ ಮೊದಲ ಹೆಜ್ಜೆ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು. ನೀವು ಮನೆಯಲ್ಲಿ ಕುಳಿತು ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.
8: ನಮಸ್ಕಾರ ಕೇಳುಗರೆ, ಫನ್ನಿ ಮಸ್ಕಿಟೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಿಮ್ಮ ಜೊತೆ ನಗು ಗಾಸಿಪ್ ಕೂಡ ಇದೆ. ಎಲ್ಲರೂ ಲೈನ್ ಅಲ್ಲಿಯೇ ಇರಿ.
9: ನಿಮ್ಮ ಮನೆಯಲ್ಲಿ ನೀರು ನಿಂತಿದೆಯೇ?
8: ಹಳೆಯ ಟೈರ್ ಇದೆಯೇ?
9: ತೆರೆದ ಬಕೆಟ್ ಇದೆಯೇ?
8: ಹಾಗಾದರೆ ಸೊಳ್ಳೆಗೆ ವೆಲ್ಕಮ್.
9: ಆದರೆ ನಮ್ಮ ಹೊಸ ಪ್ರಾಡಕ್ಟ್,
8: ನೀರನ್ನು ಖಾಲಿ ಮಾಡಿ,
9: ಪಾತ್ರೆಗಳನ್ನು ಮುಚ್ಚಿ,
8: ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಿ,
9: ಮನೆಯ ಸುತ್ತ ಸ್ವಚ್ಛತೆ ಕಾಪಾಡಿ.
8: ಇದು ಸೊಳ್ಳೆಗೆ ಲಾಸ್, ನಮಗೆ ಹೆಲ್ತ್ ಗೇನ್.

0: ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗವನ್ನು ತಡೆಗಟ್ಟುವುದು ಉತ್ತಮ. ಈ ಸಂದೇಶವನ್ನು ಈಗ ನಮ್ಮ ವಿದ್ಯಾರ್ಥಿಗಳು ನೀಡಲಿದ್ದಾರೆ.
1: ಪ್ರಿಯ ಶ್ರೋತೃ ಮಿತ್ರರೇ, ಈಗ ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಒಂದು ವಿಶೇಷ ಆರೋಗ್ಯ ಸಂದೇಶ.
2: ನಾವು ನರ್ಸಿಂಗ್ ವಿದ್ಯಾರ್ಥಿಗಳಾಗಿ ಹೇಳಲು ಬಯಸುವುದು ಒಂದೇ, ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ
1: ರೋಗ ಬರದಂತೆ ತಡೆಯುವುದು ಉತ್ತಮ.
2: ನಮ್ಮ ಮನೆ ಮಾತ್ರವಲ್ಲ, ನಮ್ಮ ನೆರೆ ಮನೆ, ನಮ್ಮ ಕಾಲೇಜ್, ನಮ್ಮ ರಸ್ತೆ, ನಮ್ಮ ಸಮುದಾಯ, ಎಲ್ಲೆಡೆ ಸ್ವಚ್ಛತೆ ಕಾಪಾಡೋಣ.
1: ಒಬ್ಬರ ಮನೆಯ ಮುಂದೆ ನೀರು ನಿಂತಿದ್ದರೆ ಅದು ಅವರ ಸಮಸ್ಯೆ ಮಾತ್ರವಲ್ಲ,
2: ಅದು ಇಡೀ ಸಮುದಾಯದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಆಗಬಹುದು.
1: ಆದ್ದರಿಂದ ನನ್ನ ಮನೆ ಸ್ವಚ್ಛ, ನನ್ನ ಊರು ಸ್ವಚ್ಛ, ನನ್ನ ಆರೋಗ್ಯ ಸುರಕ್ಷಿತ.
2: ಇಂದಿನ ಕಾರ್ಯಕ್ರಮದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ 5 ವಿಷಯಗಳು:
1: 1. ನೀರು ನಿಲ್ಲಲು ಬಿಡಬೇಡಿ.
2: 2. ನೀರಿನ ಪಾತ್ರೆಯನ್ನು ಮುಚ್ಚಿಡಿ.
1: 3. ಸೊಳ್ಳೆ ಕಚ್ಚುವಿಕೆಯಿಂದ ರಕ್ಷಿಸಿಕೊಳ್ಳಿ.
2: 4. ಜ್ವರ ಅಥವಾ ಇತರ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ.
1: 5. ಅಗತ್ಯವಿದ್ದಾಗ ಆರೋಗ್ಯ ಸಿಬ್ಬಂದಿ ಅಥವಾ ವೈದ್ಯರನ್ನು ಸಂಪರ್ಕಿಸಿ.
2: ಇದು ಕೇವಲ ಇಂದಿನ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಬಾರದು.
1: ಇಂದೇ ಮನೆಗೆ ಹೋದ ಮೇಲೆ
3: 5 ನಿಮಿಷ ಸೊಳ್ಳೆ ನಿಯಂತ್ರಣ.
0: ಕಾರ್ಯಕ್ರಮದ ನಡುವೆ ಸ್ವಲ್ಪ ನಗು, ಸ್ವಲ್ಪ ಮಜಾ ಇರಲೇಬೇಕು ಅಲ್ವಾ? ಹಾಗಾದರೆ ಕೇಳಿ ಇಂದಿನ ನಮ್ಮ ಸಣ್ಣ ಹಾಸ್ಯ.
4: ಹೇ, ನನ್ನದೊಂದು ಪ್ರಶ್ನೆ.
2: ಏನು?
4: ಸೊಳ್ಳೆ ಯಾಕೆ ಪರೀಕ್ಷೆಗೆ ಹೋಗುವುದಿಲ್ಲ ಗೊತ್ತಾ?
2: ಯಾಕೆ?
4: ಅದಕ್ಕೆ ಯಾವಾಗಲೂ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳಕ್ಕೆ ಜನರೇ ಸಿಗ್ತಾರೆ.
2: ಹಾಸ್ಯ ಇರಲಿ, ಆದರೆ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ.
0: ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮದೊಂದಿಗೆ ಜೊತೆಯಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡ ಎಲ್ಲ ಶ್ರೋತೃ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೆಯೇ ಮುಂದುವರಿಯಲಿ.
2: ಈ ಆರೋಗ್ಯ ಶಿಕ್ಷಣದಿಂದ ನೆನಪಿಡಿ: ನಿಂತ ನೀರಿಗೆ
3: ನೋ,
2: ಸ್ವಚ್ಛತೆಗೆ
3: ಎಸ್,
2: ಸೊಳ್ಳೆಗೆ
3: ನೋ,
2: ಆರೋಗ್ಯಕ್ಕೆ
3: ಎಸ್.
5: ಈ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತಂದವರು
3: ಶ್ರೀನಿವಾಸ್ ಕಾಲೇಜಿನ 2ನೇ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳು.
0: ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದವರು ಶ್ರೀಮತಿ ತೆಲ್ಮಾ ಮೆಲಿಟಾ ಪಿಂಟೋ ಹಾಗೂ ಶ್ರೀ ಎಬಿನ್ ಬಾಬು, ಹಾಗೂ ಭಾಗವಹಿಸಿದವರು ಲಕ್ಷ್ಮೀ, ದೀಪಿಕಾ, ದೀಕ್ಷಾ, ಸಂಗೀತಾ, ರಕ್ಷಿತಾ, ರಕ್ಷಿತಾ ದೇವಾಡಿಗ, ದಿಶಾನ್ಯ, ಸ್ವಫಾಫಾ, ಗೀತಾ, ಕಾವೇರಿ, ಕಾವೇರಿ ಪಿ, ಪರ್ಲ್, ಪ್ರಣಮ್ಯ, ನಮ್ರತಾ, ನಾಗವೇಣಿ, ರಕ್ಷಿತಾ, ಶಂಕರಮ್ಮ.
5: ನಮ್ಮ ಮಾತು ಆಲಿಸಿದ್ದಕ್ಕೆ ಧನ್ಯವಾದಗಳು.
2: ನೀವು ಆರೋಗ್ಯವಾಗಿರಿ,
5: ನಿಮ್ಮ ಕುಟುಂಬ ಆರೋಗ್ಯವಾಗಿರಲಿ,
2: ನಿಮ್ಮ ಸಮುದಾಯ ಆರೋಗ್ಯವಾಗಿರಲಿ.
3: ಸೊಳ್ಳೆ ಹೋಗಲಿ, ಆರೋಗ್ಯ ಬರಲಿ. ಇದು ನಿಮ್ಮ ಆರೋಗ್ಯದ ಅಲೆ.

0: ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.
1: ಕರುಣಾಳು ಬೆಳಕೆ.
2: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

0: ನಿಖಿಲ್ಕೇನೊಂದು ಪುನಿ ತುಳು ಚಾವಡಿ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ. ನಿಖಿಲ್ಕೇನೊಂದುಲ್ಲರ ರೇಡಿಯೋ ಸಾರಂಗ 107.8 FM ಒಂದು ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ. ಇನಿತ ಈ ಕಾರ್ಯಕ್ರಮಕ್ಕೆ ನಿಖಿಲ್ಗೆ ಮಾತ್ರ ಮೋಕೆದೆ ಸೊಲ್ಮೇಲು ಯಾ ನಿಖಿಲನ ಮೋಕೆದ ಆರ್ಜೆ ಬಿಂದ್ಯಾ ಕುಲಾಲ್ ಇನಿತ ತುಳು ಚಾವಡಿ ಕಾರ್ಯಕ್ರಮದ ಪಾತ್ರನ ಪುನಿ. ಪ್ರತಿ ತುಳುಚಾವಡಿಲ ನಮ್ಮ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಪರಪೋಕುದ ನೆಂಪುಲು ಇಂಜ ಪೂರ ವಿಚಾರಕ್ಕೆ ಸಂಬಂಧಪಟ್ಟದ ನಮ್ಮ ಪಾತ್ರನುಪ್ಪ. ಇನ್ನಿತ ತುಳುಚಾವಡ್ಡು ವಾ ವಿಷಯದ ಬಗ್ಗೆ ಪಾತ್ರವೇ ಪನ್ಪನಂಚಿನ ಖಂಡಿತ ನಿಕ್ಲೆ ಗೊತ್ತುನು ದಾಯಪಂಡ ಇನ್ನು ಯಾನು ಒರ್ತಿಯ ಉಪ್ಪನತ್ತು ಪ್ರತಿ ತುಳುಚಾವಡ್ಲೆ ಯಾನು ಒರ್ತಿಯ ಪಾತ್ರನುಪ್ಪ. ಅಂಡ ಇನಿ ನಮ್ಮೊಟ್ಟುಗು ಬಿನ್ನೆರುಲ್ಲಿರ್ ಬಿನ್ನೆರು ಏರು ಪನ್ನಂಡ ಕೊರಗ ಭಾಷೆದ ರಾಯಭಾರಿ ಶ್ರೀ ಬಾಬು ಪಾಂಗಳ. ನಿಕ್ಲೆ ಗೊತ್ತಿಪ್ಪು ನಮ್ಮ ತುಳು ಭಾಷೆಡ್ದು ದುಂಬೆ ಕೊರಗ ಭಾಷೆ ಬತ್ತದ ಪನ್ಪನಂಚಿನ ಒಂಜಾತ್ ವಿಚಾರಲು ಪುರ ಉಂಡು. ಈ ಕೊರಗ ಭಾಷೆದ ಒಂಜಾತ್ ಪೊಲಬುನಿ ಮಲ್ತದ ಕೊರಿಯರಲ್ಲೇ ಅನ್ಸಿನ ಸಮುದಾಯದ ಬಗ್ಗೆ ಇಟ್ಲ ಒಂಜಾತ್ ಪರಿಚಯ ಮಲ್ತು ಕೊರಿಯರ್ ನಮ್ಮೊಟ್ಟುಗು ಶ್ರೀ ಬಾಬು ಪಾಂಗಳ ಉಲ್ಲೆರೆ. ಅಂಬೇರ್ನ ಒಂಜಿ ಎಲ್ಲೆ ಮಟ್ಟದ ಪರಿಚಯ ಮಲ್ತು ಕೊರ್ಪುನಿ ಪಂದಿತ್ತಂಡ ಅಂಬೇರೆ ಉಡುಪಿ ತಾಲೂಕುದ ಪಾಂಗಳದ ಪುಟ್ಟು ಬಲತ್ತಿನಾರಿ ಅನ್ಸಿನ ಇನ್ನಂಜದ ಹೈಸ್ಕೂಲ್ಡ್ ಕಲ್ತಿ ಬೊಕ್ಕ ಪದವಿ ಶಿಕ್ಷಣನ ಗೋಕರ್ಣಾಥೇಶ್ವರ ಕಾಲೇಜ್ಡ್ ಪಡೆತ್ತಿನಾರಿ. ಮೇರು ಸಾಮಾಜಿಕ ಚಟುವಟಿಕೆ ಭಾಗಿಯಾದ ಕೊರಗೆರ್ನ ಸ್ವರವಾದ ಒಂಜಿ ಮೇರು ಉಪ್ಪುನೇನ್ ನಮ್ಮ ತೋಲೆ ಐಕೋಸ್ಕರ ನಮ್ಮಾರಿನ ಕೊರಗ ಭಾಷೆದ ಒಂಜಿ ರಾಯಭಾರಿ ಅಂತ ಪನ್ನೊಂದಿಲ್ಲ. ಅವತ್ ಒಟ್ಟುಗು ಕೊರಲ್ ಕಲಾತಂಡದ ಒಂಜಿ ಸದಸ್ಯರ್ಲಂದು ಅವೇ ರೀತಿ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರಾದ್ಲ ಪ್ರಸ್ತುತ ಬೇನೊಂದುಲ್ಲೇರಿ ಬೇತೆ ಬೇತೆ ಕಡೆಟ್ ನಡಪನಂಚಿನ ಒಂಜಿ ಕಾರ್ಯಾಗಾರಲ್ಲಿಡುಪುರ ತನ್ನ ಒಂಜಿ ಗೇನನ್ನು ಪಟ್ಟುನಂಚಿನ ಬೇಲೆನ ಮಲ್ತೊಂದುಲ್ಲೇರಿ. ಅಂಚಾದುಪ್ಪುನಾಗ ಅಂಚಿನ ಒಂಜಿ ಸಂಪನ್ಮೂಲ ವ್ಯಕ್ತಿಲ ಅಂದಾರೆ ಕೊರಗ ಭಾಷೆದ ರಾಯಭಾರಿ ಆಯ್ನಂಚಿನ ಬಾಬು ಪಾಂಗಳ. ಬೇರೆ ಸುಮಾರಾತ ಸಾಹಿತ್ಯನ ಬರೆತೇರು ಪಂಡ ಎರಡು ಮೂಜು ಬೂಕುಲ್ನ ಬರೆತೇರು ಕೊರ್ರನ ಭಾಷೆ ಆದಿಪ್ಪು ಅತ್ತುಂಡ ಆದಿ ಬುಡಮೂಲ ಸಂಸ್ಕೃತಿದ ವಿಚಾರಕ್ಕೆ ಸಂಬಂಧಪಟ್ಟದ ಆದಿಪ್ಪು ಅತನ ಕೊರಗೆರ್ನ ಕೊರಗ ಅಜಲು ವ್ಯವಸ್ಥೆ ದಾದುಂಡ ಅತನ ಅಜಲು ಪದ್ಧತಿ ದಾದುಂಡ ಅವೇತ ಬಗೆಟ್ಲ ಮಸ್ತ್ ಪೊರಂಬಾಟ ಮಲ್ತನಾರ್ ದಾಯಪಂಡ ಆನಿದ ಕಾಲುಡು ಆ ಒಂಜಿ ವಿಷಯಕ್ಕೆ ಸಂಬಂಧಪಟ್ಟದ ಮಸ್ತ್ ಪೊರಂಬಾಟ ಮಲ್ತನಂಚಿನ ವ್ಯಕ್ತಿಲ ಅಂದೆ ಅನ್ಸಾದ್ ಇನಿ ಮುಟ್ಟಗ ತೂಪಿನಿ ಪಂದಿತ್ತಂಡ ಆ ಒಂಜಿ ಸಮುದಾಯಡ್ ಸಾಹಿತ್ಯ ಬರೆಪನಂಚಿನ ಬೇಲೆ ಇನಿಕಲ ಆತಜಿ ಅಂಡ ಆ ಒಂಜಿ ಕಜ್ಜನ್ ಶ್ರೀ ಬಾಬು ಪಾಂಗಳ ಮಲ್ತುದಿರ್ ಅವತ್ತೊಟ್ಟುಗು ಬೆತ್ತೆ ಬೆತ್ತೆ ರೀತಿದ ಸಾಹಿತ್ಯ ಸಾಮಾಜಿಕ ಚಟುವಟಿಕೆ ಉಪ್ಪುನಂಚಿನ ವ್ಯಕ್ತಿ ಶ್ರೀ ಬಾಬು ಪಾಂಗಳ ಅರೇನು ಇನಿತ ಈ ಕಾರ್ಯಕ್ರಮಕ್ಕೆ ಮೋಕಿಡದುಕೊಂಡಿಲ್ಲ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಚಲ್ಲರು ಬಾಬಣ್ಣ
1: ದಯವಿಟ್ಟು ಮತ್ತು ಸಮುದಾಯದ ಹಿತರಕ್ಷಣೆ ಸೌಖ್ಯ ಸೌಜ್ಯ
0: ಸೌಖ್ಯ ಅಂದ್ರೆ ಕೊರಗ ಭಾಷೆ ಕೊರಗ ಭಾಷೆಗೆ ಸಂಬಂಧಪಟ್ಟದ ಮಸ್ತ್ ಬೆನ್ನಿ ಬೆನೊಂದಿಲ್ಲ ಪಂಡ ಬೇತೆ ಬೇತೆ ರೀತಿಯ ಕಾರ್ಯಾಗಾರಕ್ಕೆ ಪೋಪನಂಚಿನ ಅಧಿಪತನ ಒಂಜಿ ಆ ಒಂಜಿ ಸಮುದಾಯದ ಧ್ವನಿ ಆದಿ ಇರುವುಲ್ಲರ ಅತನ ಸ್ವರವಾದಿ ಇರುವುಲ್ಲರು ಪಂದು ಪನೊಲಿ ಅಂಡ ನಮ್ಮ ಈ ಭಾಷೆದ ಬಗ್ಗೆ ಪಾತ್ರನೇಕು ದುಂಬು ಒವೇ ಒಂಜಿ ಭಾಷೆಗೆ ಆ ಒಂಜಿ ಒಂದೊಂಜಿ ಸಮುದಾಯಕ್ಕೆ ಒಂಜಿ ಭಾಷೆ ಅಂದು ಉಪ್ಪುಂಡು ಆ ಭಾಷೆನ ಆ ಸಮುದಾಯದ ಪಾತ್ರಂಡ ಅವಕ್ಕೆ ಮಸ್ತ್ ಬೀಲ ಅವು ಒಂದು ಬುಳೆಯರ ಸಾಧ್ಯ ಉಂಟು. ಅಂಡ ಈ ಕೊರಗ ಭಾಷೆದ ಭಾಷೆದ ವಿಚಾರಕ್ಕೂ ಸಂಬಂಧಪಟ್ಟದ ಪಾತ್ರನೇಕು ದುಂಬು ಈ ಕೊರಗಿರ ಪಂಡ ಏರು ಆ ಒಂದು ವಿಚಾರಕ್ಕೆ ಸಂಬಂಧ ಪಟ್ಟದ ಪನ್ಪುನೆ ಅಂಡ
1: ಕೊರಗಿರ ಪಂಡ ಸಾಮಾನ್ಯವಾದ ತುಳುನಾಡು ಮಾತಿರಗಿಲ್ಲ ಪರಿಚಯ ಎತ್ತಿನಾಗ್ಲಿ ಕೊರಗೇರು ಪಂಡ ಏರು ಪಂಡದ ಗೊತ್ತುಂಡು. ಅಂಡ ದುರದೃಷ್ಟ ಪಂಡ ಕೊರಗೇರು ಏರು ಪಂಡದ ಪರಿಚಯ ಮಲ್ಪನಾಗ ಓಲ ದೇವಸ್ಥಾನ ದೇವಸ್ಥಾನದ ದೂರ ಉಡ್ಕೊಳ್ಳುದು ದೋಲು ಬೊಟ್ಟು ನಕ್ಕಲು ಇಜಿದೆಯ ಪರ್ಬ ಪಂಚಮಿದಾಲ ಲೇಸತ್ತುಂಡ ಆಯ್ತಮಾನದಾನಿ ಪುಡಾಯಿ ಬತ್ತೊಂದು ಬಟ್ಟಿ ಬತ್ತೊಂದು ನಟ್ಟರೆ ಬರ್ಪಿನ ಹಕ್ಲಿ ಪನ್ಪಿನ ಒಂಜಿ ಅಂಚೆ ಆ ರೀತಿ ಕೊರಗೇರಿನ ಗುರುತ ಮಲ್ಪನು ಜಾಸ್ತಿ. ಅಂಡ ವಾಸ್ತವವಾದ ತುಂಡ ಕೊರಗೇರು ಅಂಚತ್ತು ಕೊರಗೇರು ಕಡೆ ತಕ್ಕಲತ್ತು ಕೊರಗೆರು ಸುರು ತಕ್ಕಲು ಆದಿ ಮೂಲ ಬನ್ಪ ನಮ್ಮ ಮೂಲದ ಮೂಲ ನಿವಾಸಿಲಿ ಮುಲ್ಪದ ಈ ಕರಾವಳಿ ಪ್ರದೇಶ ನಮ್ಮ ಪಡ್ಡಾಯಿ ಕರಾವಳಿ ಹಿಡಿದು ನಮ್ಮ ಪಶ್ಚಿಮ ಘಟ್ಟ ಉಂಡು ಅಲ್ಪಡ್ದು ಕಡಲ ಕರೆ ಮುಟ್ಟ ಇತ್ತಿನ ಅಂಚಿನ ಒಂಜಿ ಈ ಜಾಗದ ಮೂಲ ನಿವಾಸಿಲು ಕೊರಗೆರ ಆದಿಮ ಬುಡಕಟ್ಟುಂದುಲ ಪನ್ಪಿರ್ ಅಂಚ ಮುಲ್ಪ ತುಳುನಾಡುದಾದ ಪನ್ಪನ ಈ ತುಳುನಾಡು ಸೃಷ್ಟಿ ಆವಡದುಮ್ಮೆ ಈ ಕೊರಗೇರ್ನ ನಾಡಾದತ್ತು ಪನ್ಪಿನ ಇತಿಹಾಸದ ದಾಖಲೆ ಕೆಲವು ತಿಕ್ಕುನಂಚಿನ ಒಂಜಿ ಸತ್ಯ ಸಂಗತಿಲು ಅಂಚೆ ಅದು ಕೊರಗೇರು ಮೂಲದಕ್ಕಲು ಕೊರಗೇರದು ಬೊಕ್ಕ ಬಾಕಿ ಬೇತ ಬೇತ ಸಮುದಾಯಲು ಸೃಷ್ಟಿ ಆಂಡು ಬತ್ತುಂಡು ಬೇತ ಪಿದಾಯ್ದು ಬತ್ತ ಅಂಚೆ ಬೇತ ಬೇತ ಜಾತಿಲು ಮತ್ತೆ ಮುಲ್ಪ ಉಂಡವರ ಸಾಧ್ಯ ಆಂಡು ಈ ತುಳುನಾಡು ಸುರುತಕ್ಕಲು ಕೊರಗೇರು ಪನ್ಪಿನ ಸತ್ಯ
0: ಅವಕ್ಕೆ ಸಂಬಂಧಪಟ್ಟದ ಒಂದು ಬಾರಿ ಪೊರ್ಲದ ಬೂಕುಲ್ನ ಬರೆತಾರೆ ಆದಿ ಬುಡಮೂಲ ಸಮುದಾಯ ಕೊರಗರು ಪನ್ಪನಂಚಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮುದ್ರಣ ಮಲ್ತದಿನ ಪಂದಿ ಎನ್ನುವೆ ಬಾರಿ ಪೊರ್ಲದೊಂಜಿ ಬೂಕು ಮಸ್ತ್ ವಿಚಾರಲ್ಲ ನೆಟ್ಟು ಉಂಡು ಸರಿ ಸುಮಾರು ಒಂಜಿ 28 ಲೇಖನ ನೆಟ್ಟು ತೋಚದು ಬರ್ಪುನು ಅವೆತ ಒಟ್ಟುಗೊಂಜಿ ಕೊರ್ರನ ಭಾಷೆ ಪನ್ಪನಂಚಿನ ಬೂಕುಲ್ನ ಬರೆತಾರೆ ಇತ್ತು ಪೂರ ಬೂಕು ಬರೆಯುಡು ಪಂದಿತ್ತು ಒಂಜಿ ಸ್ಫೂರ್ತಿ ಪಂದು ಪುಣತನದ ಬಗ್ಗೆ ಬರೆಯುಡು ಪನ್ಪನಂಚಿನ ಉಮೇದು ಪುಟ್ಟಿರ ಕಾರಣದಾದ
1: ಎಂಕು ಬರೆಯೋಡು ಪಂದು ಒಮ್ಮೆದು ಬಿಟ್ಟು ಬಂಡ ಈ ಸಮುದಾಯ ಯಾನು ಸಮುದಾಯದ ಜನಕ್ಕೊಟ್ಟಿಗೂ ಪೋನಗನೆ ಯಾನು ಸಾಮಾಜಿಕ ಚಟುವಟಿಕೆಗಳು ಎಲ್ಲಿಡ್ದು ಚಿತ್ತಿನ ಶಾಲೆ ಹೈಸ್ಕೂಲ್ ಪೋನು ಪೋನಗನೆ ಸಾಮಾಜಿಕ ಚಟುವಟಿಕೆಗಳು ಭಾಗವಹಿತಿನ ಹಿರಿಯರ ನಕಲ್ನ ಒಟ್ಟು ಆ ಸಂದರ್ಭ ನಮ್ಮ ಎಂಕಲ್ ಅಜಲು ಪದ್ಧತಿ ಒಂಜಿತ್ತು ಮಾತ್ರೆಗಳ ಅಜಲು ಪದ್ಧತಿ ಮಾತ್ರೆಗಳ ಉಂಡು ಬ್ರಾಹ್ಮಣರುಗಳು ಉಂಡು ಬೆಸ್ತರೆಗಳ ಮರಗಲರಿಗಳ ಉಂಡು ಪೂಜಾರ್ಲೆಗಳು ಉಂಡು ಬೇರೆ ಬೇರೆ ಸಮುದಾಯಗಳ ಅಜಲು ಪದ್ಧತಿ ಪನ್ಪನ ಉಂಡು ಅಣ್ಣ ಕೊರಗೇರ್ನ ಅಜಲು ಪದ್ಧತಿ ತೀರ ನಿಕೃಷ್ಟವಾಯಿನ ದೂರಡು ಕುಲ್ಲದು ಈ ಅಜಲು ಪದ್ಧತಿನ ಮಲ್ಪವೇರ್ ದೋಲು ಬಿಟ್ಟವನವಾಡು ಬೇತ ಬೇತ ಶನಿ ದಾನ ಗೆತ್ತವನ್ನವಾಡು ಹೆಂಚಿನ ಬೇತ ಬೇತ ಆಚರಣೆಯಲ್ಲಿ ಕೊರಗೇರ್ನ ಅಸ್ಪೃಶ್ಯತದ ಹಿನ್ ನೆಡ್ದು ತೂಪಿನ ಹಂಚಿನ ಬಕ್ಕ ದೌರ್ಜನ್ಯ ದಬ್ಬಾಳಿಕೆ ಮಲ್ತದೆ ಕೊರಗೇರನ ಬೆನ್ಪವನ ಉಚಿತವಾದವಲು ಸಂಭಾವನ ದಾಲ ಕೊರಂದೆ ಇಂಚಿನ ಅಜಲು ಪದ್ಧತಿನ ತೂನುತ್ತೆ ಯಾನ ಐಟಮ್ ಅಲ್ಲಾಯಿನಿ ಸೊ ಅಂಚ ಬನ್ನ ಬನ್ನಗಾನೆ ಎಂಕವು ಅವೇನು ಐತ ಬಗ್ಗೆ ದಾದಾಂಡಲ ಮಲ್ಪೋಡು ದಾದಾಂಡಲ ಮಲ್ಪೋಡು ನಾನು ಅವೇ ಎಂಕ ಪ್ರೇರಣೆ ಆಯ್ತು ಬರೆಯೋದು ಅವೇನೇ ದಾಖಲೆ ಮಲ್ಪೋಡು ನಾಲ್ಕು ಜನಕ್ಕೆ ಪನ್ನೋಡು ಒಂದು ಅಂಚ ಹತ್ತು ಇಂಚನ್ ಪನ್ಪಿನ ದಾಖಲೆ ಮಲ್ಪೋಡು ಪನ್ಪಿನ ಅವೇ ಪ್ರೇರಣೆ ಆಯ್ತು ಬಕ್ಕ ಏನು ಸ್ವಲ್ಪ ಸಾಮಾಜಿಕ ಸೇವಾಕರ್ತ ಒಂಜಿ ಸಂಸ್ಥೆ ಇತ್ತು ಸಮಗ್ರ ಗ್ರಾಮೀಣ ಆಶ್ರಮ ಪನ್ಪಿನ ಕಾಪುಡು ಒಂಜಿ ಸಂಸ್ಥೆ ದೇವದಾಸ್ ಶೆಟ್ಟರು ಬಾರಿ ಮಲ್ಲ ಕೆಲಸ ಮಲ್ದಿನಾರು ಕೊರಗೇರ ಸಂಘಟನೆ ಮಲ್ತದು ಕೊರಗೇರ ಒಂಜಿ ಜಾಗೃತಿ ಪುಟ್ಟವನ ಹಂಚಿನ ಅಭಿಯಾನ ಮಲ್ತೊಂದಿರು ಐಟಿ ಅನ್ನ ಭಾಗ್ಯಾದಿತ್ತೆ ಅಂಚ ಆರು ದೇವದಾಸ್ ಶೆಟ್ಟರು ಬಿಂದಸಾದ್ ಬರಲ ಪಡೆದು ಇಂಕು ಧೈರ್ಯ ಕೊರೊಂದಿರು ಅಂಚೆಯನ್ನು ಬರೆಯ ಶುರು ಮಲ್ತೆ ಮುಂಗಾರು ಪತ್ರಿಕೆ ಇತ್ತು ಮುಂಗಾರು ಪೇಪರ್ ಐಟು ಏನು ಸುರುಟು ಲೇಖನ ಬರೀನಿ ಐಕು ಪೇಪರ್ ಅಜಲದ ಬಗ್ಗೆನೆ ಸುರುಟು ಬರೆಯ ಅವು ಬಕ್ಕ ಅಪ್ಪಗ ಬೆಳ್ಮನ್ ಜನಾರ್ದನ ಭಟ್ ಪಂದಿತ್ತೀರಿ ಉಪಸಂಪಾದಕರದಿತ್ತೀರಿ ಆರು ಐಕ ಸಪೋರ್ಟ್ ಮಲ್ತದ ಅವೇನು ಮಲ್ಲ ಮಲ್ತದ ಐಕ ಒಂದು ಫೋಟೋ ಮೀನು ಪಾಡ್ದು ಶೋಕ್ ಮಲ್ತು ಬರೆಯರು ಅವು ಇಂಕು ಬಾರಿ ಒಂದು ಪ್ರೇರಣೆ ಆಯ್ತು ಅವಳದ ಬಗ್ಗೆ ಏನು ಬೇತೆ ಬೇತೆ ವಿಷಯದ ಬಗ್ಗೆ ಬರೆಯರಿಗೆ ಶುರು ಮಲ್ತೆ
0: ಪಂಡ ಅಲ್ಪರ್ದಿರ್ನ ಬರವಣಿಗೆ ಶುರುವಾಡು ಒಂಜಿ ಅನ್ಯಾಯದ ವಿರುದ್ಧ ತಂಡ ದೌರ್ಜನ್ಯದ ವಿರುದ್ಧ ಒಂಜಿ ಬರೆಯೋಡು ಪಂದ್ ಆನಿದ ಕಾಲೋಡು ಅಸ್ಪೃಶ್ಯತೆ ಪೂರ ಮಸ್ತ್ ಇತ್ತು ನಂಚಿನ ಕಾಲ ಈಗ ಆ ಒಂಜಿ ಪುಟ್ಟು ಬಲೆತ್ತ ನಂಚಿನ ಆ ಒಂಜಿ ದಿನಕ್ಕೂ ಎಂಚ ಇತ್ತು ಬಾಬು ಸರ್
1: ಪುಟ್ಟು ಬುಲೆಪಿ ನಂಚಿನ ಸಂದರ್ಭಡು ಅಸ್ಪೃಶ್ಯತೆ ಅಪ್ಪಗ ಭಾರಿ ಜೋರಿತ್ತು ಸುಮಾರು ಏನು 1970 ಅಡ್ಡೆತ್ತ ಇಸ್ಬೇಡಿ ಅನ್ಪುಟ್ಟಿದ್ದೀನಿ ಅಣ್ಣ ಆ ಸಂದರ್ಭಡು ಎಲ್ಪನೇ ಆ ಸಂದರ್ಭಡು ಭಾರಿ ಅಸ್ಪೃಶ್ಯತೆ ಇತ್ತು ಒಂದು ಎನ್ನ ಸೌಭಾಗ್ಯನ ಇಂಚಿನ ಗೊತ್ತಿ ಯಾನು ಶಾಲೆಗೆ ಪೋನಗ ಅಲ್ಪ ಒಂಜಿ ಒಂಜಿನೇ ಕ್ಲಾಸ್ಗೂ ಶಾಲೆ ಸೇರಿನಾಗ ಅಲ್ಪ ಒಂಜಿ ಎಂಕಲನ್ನೇ ಸಮುದಾಯದ ಬೇತ ಒಂಜಿ ಪೊಣ್ಣು ಶಾಲೆ ಬರಂತ ಎಂಕಲ್ ಪೋನ ಮುಟ್ಟಲ ಆ ಮಾಸ್ಟರ್ ಇನಿ ಆನಿ ಮುಟ್ಟಲ ಆ ಪೊಣ್ಣನ ಕೈಟ ಮುಟ್ಟು ನಾವಡು ಅಥವಾ ಅಲ್ಲೇನು ಸ್ಲೇಟ್ ಕೊರ್ಪಿನವಳು ಪುಸ್ತಕ ಪತ್ತು ನಾವಡು ಇಜ್ಜಾಣ್ ಕೈಟ್ ಕೊರ್ಪಿನ ಹೆಚ್ಚಿನ ಪ್ರಶ್ನೆ ಇಜ್ಜಾಣ್ ಅಣ್ಣ ಎಂಕಲ್ ಶಾಲೆಗೆ ಯಾಪ ಪಿದಾಡ್ದನ ಪೋತಾನ ಯಾನು ಅನಿಡ್ಬೇಕ ಎಂಚ ಬದಲಾವಣೆ ಆಯ್ತು ನಿಮ್ಗೆ ಗೊತ್ತಿ ಅಲ್ಲೆಲ್ಲ ಮುಟ್ಟೊಂತೀರ ಅಲ್ಲ ಕೈಟ್ಲ ಬರ್ತೊಂತೀರಿ ಎಂಗಲೇನೆಲ್ಲ ಕೈಟ್ ಬರ್ತೊಂದು ಕನಿಷ್ಠ ಹಾಕರಿಗಾಂಡಲ್ಲ ಎಂಗಲೇನು ಮುಟ್ಟೊಂತೀರಿ ಅಲ್ಲಿಗೆ ಹಾಕರ್ಲ ಹಾಕೊಂತೀರಿ ಅಡೆ ಮುಟ್ಟದ ಅಸ್ಪೃಶ್ಯತೆ ಇತ್ತು ಮಾಸ್ಟರ್ ಅಗತ್ಯಜ್ಜರಿ ಮಸ್ತ್ ಪಿರ ಸಮಯ ಅಂಡು ಅಂಚ ಅಸ್ಪೃಶ್ಯತೆ ಇತ್ತು ಆ ಸಂದರ್ಭ ಅಡ್ಬೇಕು ಕ್ರಮೇಣ ಎಂಕು ಬಾರಿ ಮಲ್ಲ ಅನುಭವದ ಅಲ್ಲ ಆತ ಅಸ್ಪೃಶ್ಯತದ ಅಲ್ಲ ಅನುಭವ ಆತಜಿ ದಯಬಂಡ ಒಂಜಿನತ್ತ ಆದ್ರೆ ಎನ್ನ ಮಾನಸಿಕ ಅಲ್ಲ ಐಕ್ ಒಗ್ಗೊಂದು ಉತ್ತುನದ ಅದನ್ನ ಮಾನಸಿಕತೆ ಒಂದು ಇಂಚನ ಇಪ್ಪುಡ ನಾವು ಪನ್ಪನ
0: ಅಭ್ಯಾಸ ಅಭ್ಯಾಸ ಅಂದು
1: ಅಂಚ ಅದು ಎಂಕ ಅವು ತಪ್ಪುನು ತೋಜಿ ಅಂತದನ್ನ ಯಾನ್ ಐದನೇ ಕ್ಲಾಸ್ ಬಂದಾಗ ಅಲ್ಪಿ ಟೀಚರ್ ಇರ್ತೀರ ಯಾರು ಬ್ರಾಹ್ಮಣ್ ಭಟ್ರು ಪ್ರಾಯದ ಆದಿತ್ತು ಆರು ಒಂದ್ ಸರ್ತಿ ನೀರು ಅಲ್ಪ ಟೀಚರ್ಸ್ ರೂಮ್ ನೀರು ದಿಂಜವನ ಬೇರೆ ಸ್ಟೂಡೆಂಟ್ಸ್ ಜೋಕ್ಲೆ ಮಲ್ತೊಂತೀರಿ ಮಲ್ಪುನ ಹೋಯ್ತು ಅಪ್ಪಗ ನೀರು ಜಿಂಜವನ ಆರನ ರೂಮ್ಗೂ ಆರೇಗೆ ನೀರು ಜಿಂಜವನ ಸಂದರ್ಭಡು ಆಯೇ ನೀರು ಜಿಂಜವನ ಬಿಡ್ಚಿ ಬೇತಕ್ಕೆ ಜಿಂಜಾಳು ಏರಾಂಡಲ್ಲ ಅಂದು ಬಂಡೆ ಅಂದ್ರೆ ಯಾನ್ ಅವೇನು ಅವು ಅಸ್ಪೃಶ್ಯತದ ಭಾಗ ಅಥವಾ ಅವನು ಭೇದ ಭಾವ ಮಲ್ತೊಂದು ಉಲ್ಲೇಖ ಬಂದಿನ ಹೆಂಕ ಕಲ್ಪನೆ ಇಜ್ಜಾಣ್ ಆ ಬಂಡದು ಏನು ಬೇತ ಬೆಲ ಮಲ್ತ ಬೇತಕ್ಕೆ ಲಾಯಕ್ ನೀರು ಜಿಂಜಾದು ಹೋಗ್ತೀರಿ ಅಂಚೆ ಇತ್ತು ನಾವು ಮಲ್ಲ ಸಂಗತಿ ಹೆಂಗ ಅಪ್ಪಗ ಸೋಜು ಅಂತ
0: ಈಗ ಆ ಭಾವನೆ ಬರಂದಾದ ಒಂದು ಶಿಕ್ಷಣ ಎಲ್ಲ ದುಂಬು ಪೋತು
1: ಶಿಕ್ಷಣ ದುಂಬು ಪೋತು ಖಂಡಿತ ಅದಲ್ಲ ಖಂಡಿತ ಅದಲ್ಲ ಅಂಚ ಆತು ಮಕ್ಕ ಊರು ಪೂರ ಆ ಸಂದರ್ಭ ಊರು ಸಾಮಾಜಿಕ ಸ್ಥಿತಿ ಎಂಕಲ್ ನಟದಿಂಪಿನೇ ಸ್ಥಿತಿ ಇತ್ತು ಏರ್ಲ ಮುಟ್ಟುನ ಪತ್ತುನ ಉಲೈಲೆಪ್ಪುನ ಅಂಚಿನ ದಾಲ ಸ್ಥಿತಿ ಇತ್ತಿಜಿ ಒಡೆ ಮುಟ್ಟ ಬಂಡ ಎನ್ನ ಬಾಲ್ಯ ಯಾನು ಕನಿಷ್ಠ ಪತ್ನೆ ಪಿ ಯು ಸಿ ಬಣ್ಣ ಮುಟ್ಟಲ್ಲ ಮಳೆಗೆ ಪುನಃ ಬಂದಿತ್ತು. ಈ ಮದುವೆ ಮಸಿಗೆ ಹೆಂಚಿನಲ್ಲ ಆಂಡ ಊರು ಅಡೆಪೋದು, ಮಳೆಗೆ ಮಳೆ ಹೀರಿಗೆತ್ತದು ಆಯ್ತು ತಿನ್ನ ಒರಿದಿನ ಶೇಷಣ್ಣನ ಗೆತ್ತದು ಪೆಜ್ಜಿದು ಅವೇನು ತಿನ್ಪು ನಾವು ಅವೇನು ಇಲ್ಲರೆ ಕಾಣ್ತು ನುಂಗರಬಾರದು ಅವೇನು ದೀಪು ನಾವು ಅರಿ ಮಾಡ್ತು ದೀಪಿನಿ ಅವೇನು ಮರಿಯಲೋಡ ಬಾಕಿ ಸಂದರ್ಭಗಳು ಉಪಯೋಗ ಮಾಡ್ಬೋದು. ಹೆಂಚಿನ ಮತ್ತೆ ಸ್ಥಿತಿ ಇತ್ತು, ಭಾರಿ ಭಂಗದ ಸ್ಥಿತಿ ಇತ್ತು. ಇತ್ತು ಒಂದಂತೆ ಒಂದಂತೆ ಒಂದಂತೆ ಬದಲಾವಣೆ ಆತು
0: ಚಿಂದಿಜ್ಜಿ ಬದಲಾವಣೆ ಆತು ಎಡ್ಡ ವಿಚಾರ ದಾಯಪಂಡ ಬದಲಾವಣೆ ಖಂಡಿತ ಬೋಡು ದುಂಬುದಲಕ್ಕನ ಉಪ್ಪೆರ ಬಲ್ಲ ಅಂಚನಿತ್ತ ಒಂಜಾತ್ ಕಲ್ಪುನ ಅಂಚಿನ ಪುರ ಇತ ಮಾತೆರ್ಲ ಕಲ್ತೊಂದುಲ್ಲೇರಿ ಅಂಚಾದ ಒಂಚೂರು ಬದಲಾವಣೆ ಆತಲು ಪನ್ಪುನಂಚಿನ ವಿಚಾರ ಪನ್ನುಲಿ ಅವೆ ತೋಟುಗೀರೆಗೆ ಸಾಹಿತ್ಯ ಬರೆಯರ್ ಎಂಚ ಒಂಜಿ ಪ್ರೇರಣೆ ಆಂಡ್ ಪನ್ಪುನಂಚಿನ ವಿಚಾರಕ್ಕೆ ಸಂಬಂಧಪಟ್ಟದ್ಲ ಪಾತ್ಯರ್ ಶ್ರೋತೃಲ ನಿಖಿಲ್ಲ ಲೆಪ್ಪು ಕೊರಲಿ ಶ್ರೀ ಬಾಬು ಪಾಂಗಳ ನಮ್ಮೊಟ್ಟುಗು ಉಲ್ಲೇರು ಕೊರಗ ಭಾಷೆದ ರಾಯಭಾರಿ ಅಂಚಿನ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಅವೆ ತ ಒಟ್ಟುಗು ಭಾಷೆಗೆ ಸಂಬಂಧಪಟ್ಟದ ಇನ್ನಿತ ಈ ಕಾರ್ಯಕ್ರಮದ ಪಾತ್ರ ಒಂದುಲ್ಲೇರು ಅಂಚಿನ ನಿಖಿಲ್ ಲೆಪ್ಪು ಕೊರಡು ಪಂದಿತ್ತಂಡ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ ಒರ್ಮ ಈ ಒಂಜಿ ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊಡದು ಪಾತ್ರರಲ್ಲಿ ಅಂಚನೆ ಇದು ಆ ಒಂಜಿ ಸಮುದಾಯದ ಒಂಜಿ ಒಬ್ಬ ಸಮುದಾಯ ಅದಿಪೊಂಜಿ ಕುಲ ಕಸುಬು ಒಂದು ಮುಖ್ಯವಾದ ವಾವಾ ಕುಲ ಕಸುಬನ ಪುರ ಮಲ್ಪುವೆ
1: ಕುಲಗಸುಬು ಬಣ್ಣಗ ಸುರುಟು ದುಂಬುದ ಕಾಲುಡು ಈ ಜೇನು ಗೆಪ್ಪು ನಾವು ತಿಗ ಗೆಪ್ಪು ನಾವು ಅಂಚಿನ ಒಂಜಿ ಅವಿಲ ಕುಲ ಕಸುಬು ಆದತ್ತು ಆಯ್ತೊಟ್ಟಿಗೂ ಕುಲ ಕಸುಬು ಬಣ್ಣ ಕಾಡದ ಬೂರುಲೇನು ಮತ್ತೆ ಕನತದು ಆಯ್ತು ಬಟ್ಟಿ ತಟ್ಟಿಗುಡುಪು ಕುರುವೆ ಅಂಚಿನ ಬೇತ ಬೇತ ಐಟಮ್ ಲೇನು ಮತ್ತೆ ಮಲ್ಪು ಬೂರುಡೆ ಮಲ್ಪು ಅಂಚಿನ ಅವು ಕುಲ ಕಸುಬು ಕೊರಗಿರ್ನ ಮೂಲತ ಅವೇ ತೊಟ್ಟಿಗೂ ಈ ಬೆದುರದ ತಡಪೆ ಸೀಮೆತ್ತಪುರ ತಡಪೆ ಬೊಕ್ಕ ಮದುಡಿ ತಾರಿದ ಮದುಡಿ ಗೆತ್ತದ ಆಯ್ತ ದಂಡದ ಮಡಲ್ದ ದಂಡನು ದಂಡನು ತೆಗಿತದ ಆಯ್ತು ಮದುಡಿದ ಪುಡಾಯಿ ಮಲ್ಪು ಅಂಚಿನ ಇಂಚಿನ ಬೇತ ಬೇತ ಕಸುಬುಲು ಮತ್ತೆ ಮಲ್ತಿ ಅಂತೂ ಬೂರುಡಿ ಕೊರಗಿರಿ ಈ ಕೃಷಿಗೆ ಸಂಬಂಧಪಟ್ಟಿನ ಅಂಚಿನ ಕೆಲಸ ಏನು ಮಲ್ತೊಂತಿರೋ ಕೂಲ ಕಾಸು ಬುಟ್ಟಿ ಮಲ್ಪನ ಅವರದು ಅವು ರಡ್ಡು ಮೂಲವಾದ ಜೇನು ಗೆಪ್ಪನಲ್ಲ ಪುಡಾಯಿ ಬುಟ್ಟಿ ಪುಡಾಯಿ ಮಲ್ಪನಲ್ಲ ಕೊರಗಿರ್ನ ಮೂಲ ಕಸುಬು ಕೂಲ ಕಸುಬು ಇಜ್ಜೆ ಇಜ್ಜಿಂದ ಬಂದ್ರೆ ಬಲ್ಲಿ ಕೆಲವು ಕಡಿಟ್ಟು ಭಾರಿ ಕಡಿಮೆ ಕಡಿಟ್ಟು ಮಲ್ತೊಂದುಲ್ಲೇರಿ ಈ ತಟ್ಟಿಗಳು ಉಪ್ಪು ಮಲ್ಪು ನಾವು ಎಲ್ಲೆಲ್ಲೇ ಕುರುವೆ ತಡಪೆ ಪುರ ಮಲ್ಪು ನಾವು ಬಟ್ಟಿ ಮಲ್ಪು ನಾವು ಮತ್ತು ಕೆಲವು ಕಡಿಟ್ಟು ಮಾತ್ರ ಮಲ್ತೊಂದುಲ್ಲೇರಿ ಇತ ಬಂಟ್ವಾಳ ಪುತ್ತೂರು ಸುಳ್ಳಿ ಹಂಚಿಕೊಂಡು ಬುಟ್ಟಿ ಮಲ್ಪೇರಿ ಮಲ್ಪೇರಿ ಎಂಗಲ್ ನಕಲು ಮಲ್ಪು ಅವೇಟ ದಿನಗೆ ಪುನಃಗಳು ಉಳ್ಳೇರಿ ಅಂಡ್ ಈ ಕರಾವಳಿ ಉಡುಪಿ ಕುಡ್ಲ ಈ ಸೈಡ್ ಬತ್ತು ಮಸ್ತ್ ಕಡಿಮೆ ಆಗ್ತದೆ ಇತ ಬೇತೆ ಬೇತೆ ಬೇತೆ ಬೇಲೆಗೆ ಪೋಂದುಲ್ಲೇರಿ ಕೂಲ ಕಸುಬುನು ಮದತ್ ಬಿಡುದಿಲ್ಲ ಕಾತು
0: ಅಟ್ ಹೆಚ್ಚಿನ ಲಾಭ ಇಜ್ಜಿ ಅತಂಡ ಆಯ್ತ ಬದಲಿಗೆ ಬೇತೆ ಸೊತ್ತಲು ಬರ್ತದೆ ಪ್ಲಾಸ್ಟಿಕ್ ಸೊತ್ತಲೇ ಜಾಸ್ತಿ
1: ಒಂಜಿನತ್ತ ಅದು ಬೂರು ದಿಕ್ಕುಜಿ ಬೂರು ಗೆಪ್ಪರ ನೆಟ್ಟ ಕಾಡುಜ್ಜಿ ಪೂರ ಗುಡ್ಡ ಗೆರ್ತದ ಕಾಡು ಪೂರ ಗೆತ್ತದ ಪೂರ ಲೆವೆಲ್ ಆತು ಪೂರ ಕಾಡುಜ್ಜಿ ಬೂರು ದಿಕ್ಕುಜಿ ರಡ್ನೆತ್ತ ಅದು ಐಕ್ ಬೋರ್ತಿನ ಮಾರ್ಕೆಟ್ ದಿಕ್ಕುಜಿ ಮಾರುಕಟ್ಟೆ ಅಜ್ಜಿ ಐಟಮ್ ಮಲ್ಪುನಾಕಲು ಅವೇನು ಕಲ್ತೊಂದಿಜ್ಜಿ ಹೊಸತು ಹೊಸತು ಐಕ್ ಇತ್ತದ ಕಾಲು ಗೆಂಚಿನ ಬೋರ್ಡು ಅವೇನು ಮಲ್ಪರಿಗೆ ಆ ಕೌಶಲ್ಯ ಇಜ್ಜಿ ದುಮ್ಮದೇ ದುಮ್ಮದನೇ ರೀತಿಯ ಮಾದರಿಯಲ್ಲಿ ನಿತ್ಯ ಗೆತ್ತೊನ್ನಕ್ಲಿರ್ಲಿ ಅಂಚಾತು ಮುಖ ಪ್ಲಾಸ್ಟಿಕ್ ಫೈಬರ್ ಒಂದು ಪುರ ಬತ್ತದು ಬಟ್ಟಿ ವೆಂಚಿನ ಬೋಟ್ ತಡಪೆ ಬೋಡ್ತುನಲ್ಲ ಅವಿತ್ತ ಪ್ಲಾಸ್ಟಿಕ್ದೇನೆ ಬೈದನು ಫೈಬರ್ದ ಬೈದನು ಪೂರ ಐಟಮ್ಲ ಬಟ್ಟಿಲ ಫೈಬರ್ದ ಉಂಡು ಪೂರ ನಮ್ಮಿಂದಲ್ಲ ಫೈಬರ್ ಪ್ಲಾಸ್ಟಿಕ್ ಸ್ಟೀಲ್ದ ಮಾತ್ರ ಇತ್ತದು ಇತ್ತೆ ಕುಲ ಇಂಚಿನ ಮರತ್ತ ಬೂರದ ಪುರ ಐಟಮ್ ಲೇಗು ಬೇಡಿಕೆ ಇಚ್ಚಿ ಅಂಚೆ ಅದು ಕುಲ ಕಸುಬು
0: ಕುಲ ಕಸುಬುದ ಬಗ್ಗೆ ಇಟ್ಲ ಪಂಡರಿ ವಾವಾ ರೀತಿ ಕುಲ ಕಸುಬು ಪುರ ಮಲ್ತೊಂತಿರಿ ಒಂಚೂರು ಕಮ್ಮಿ ಆತನು ಕುಲ ಕಸುಬು ಒಂದು ಅವೇ ರೀತಿ ಪಾತ್ರ ಪುನಃಕ್ಕೆ ನಮ್ಮ ಭಾಷೆದ ಬಗ್ಗೆ ಇಟ್ಟು ಬರ್ಕ ಭಾಷೆ ತೂನಾಗ ಈ ತುಳು ಭಾಷೆಗಳ ಕೊರಗ ಭಾಷೆಗಳ ಸಂಬಂಧ ಉಂಡ ಅಥವಾ ದಾದಂಡಾಯ್ಕ ಒಂಜೇನ ಸಂಬಂಧದಲ್ಲ ಉಂಡ
1: ಮತ್ತೆ ಕೊರಗ ಭಾಷೆಯನ್ನು ಕೆಲ ಜನ ಮಸ್ತ್ ಜನ ಪನ್ಪಿನ ಒಂದು ರೀತಿಯ ತುಳು ಭಾಷೆ ಎಂದು ಪನ್ಪೇರು ಅವು ಮೋಡಿ ಭಾಷೆ ಅಂದ್ರೆ ತುಳು ಭಾಷೆನೇ ಎಂದು ಪನ್ಪೇರು ಅಂಡ ಮೂಲತಃ ಕೊರಗ ಭಾಷೆ ತುಳು ಹತ್ತು ಮೂಲ ಭಾಷೆನೇ ಕೊರಗ ಕೊರಗ ಭಾಷೆನೇ ದಯವಂಡ ತುಳು ಮುಲ್ಪ ತುಳುವೇರಿ ಯಾಪ ಬತ್ತಿರು ತುಳು ನಾಡು ಎಂಚಿ ಸೃಷ್ಟಿ ಅಂಡ ಅವಳು ದುಮ್ಮಿ ಕೊರಗಿರ ಮುಲ್ಪದ ಮೂಲದಕ್ಕಲು ಅಕ್ಕಲು ಮೂಲದಕ್ಕಲು ಅಕಲನೇ ರೀತಿಯ ಭಾಷೆನ ಪಾತ್ರಿರಂತೀರ ತುಳು ತುಳು ಭಾಷೆ ಬರೋಡೆ ದುಮ್ಮಿ ಅವಳದು ಬುಕ್ಕ ಬೇತೆ ಬೇತೆ ಭಾಷೆಯಲ್ಲೂ ಸೃಷ್ಟಿ ಆತಂಡು ಅವೇನ್ ಬೇತೆ ಬೇತೆ ಭಾಷಾ ತಜ್ಞ ಇರ್ಲ ಪನ್ಪೇರು ಮೂಲ ಭಾಷೆ ಕೊರಗ ಭಾಷೆ ತುಳು ಭಾಷೆಯಾದ ಉಪಭಾಷೆ ಆತು ತುಳು ಕುಲ ಕೊರಗ ಭಾಷೆಗಳ ಸಂಬಂಧ ಪಂಡ ಇತ್ತೆ ಕೊರಗ ತುಳು ಭಾಷೆದ ಇನ್ ಪ್ರಭಾವ ಜಾಸ್ತಿ ಆತನು ಕೊರಗೆ ವಶದಿ ಮಿತ್ತು ದಾಳಿಂದ ಪನೋಲಿ ಅಥವಾ ಅನಿವಾರ್ಯತೆ ಎಂದ ಪನೋಲಿ. ತುಳು ಭಾಷೆದ ಪದಕುಲು ಕೊರಗೆ ಭಾಷೆಗಳು ಹೆಚ್ಚಾದುಂಡು, ಕೊರಗೆ ಭಾಷೆದ ಪದಕುಲು ಶಬ್ದಗಳು ನಾಶ ಆಗುವುದುಂಡು. ಆಯ್ತ ಪ್ರಭಾವ ತುಳು ಭಾಷೆದ ಪ್ರಭಾವ ಹೆಚ್ಚಿಗೆ ಅದು ಒಂದು ಕಡಿಮೆ ಕ್ಷೀಣ ಆವೊಂದು ನಾಶ ಆವೊಂದು ಪೋಪು ಸ್ಥಿತಿ ಇತ್ಯದ ಕಾಲಘಟ್ಟಗಳು ಉಂಡು. ಇತ್ತೆ ನಮ್ಮ ಕೆಲವು ಪದಕಲಿನ ಗೊತ್ತಿಲ್ಲ, ಇರು ಪೆತ್ತ ನಾಯಿ ಕೈಕಂಜಿ ಒಂದು ಪೂರ ತುಳುತ ಪದಕ್ಕೆ ಇನಿಗೆ ಉಂಡು. ಇತ್ತೆ ಒಂಜಿ ಪದ ಬಿರ್ದು ಒಂದಿಗೆ ತೊಂಡ, ಬಿರ್ದು ಬಂಡ ಮದ್ಮೆ ಆಕ್ಚುಲಿ ಕೊರಗ ಭಾಷೆಗಳು ಮದ್ಮೆ ಬಿರ್ದು ಬಂಡ. ಬಿರ್ದು ಒಂದು ಪಂಪಿನ ಪದ ಉಂಡ್ಲ ಇನಿ ಇತ್ತೆ ಮಾಯಾವೊಂದುಂಡು ಹೆಚ್ಚಿನಾಗ್ಲಿ ಪೂರ ಕೊರಗ ಭಾಷೆನೇ ಪಾತೀರ್ನಾಗ್ಲ ಅಂಡಲ್ಲ ಅಂಗ ಚೋರು ಮದ್ಮೆ ಬಿರ್ದು ಮದ್ಮೆಗೆ ಪೇರಂಡು ಅಂಗ ಚೋರು ಮದ್ಮೆಗೆ ಪೇರಂಡು ಒಂದು ಪಂಪಿರು ಆಕ್ಚುಲಿ ಅವು ಅಂಗ ಚೋರು ಬಿರ್ದುಗ ಪೇರಂಡು ಅಂತ ಅವಳು ಹೆಂಕ್ ನಿಮ್ ಮದ್ಮೆಗೆ ಪೋರೆ ಉಂಡು ಅಂತ ಪನ್ಪಿ ನೀನು ಆ ಬಿರ್ದುದ ಅಲ್ಪ ಮದ್ಮೆ ಅಂದ್ರೆ ಬಳಕೆ ಮಲ್ಪಿ ಏನಾದ್ರು ಆ ಬಿರ್ದು ಪನ್ಪಿನ ಶಬ್ದನೇ ಮಾಯಾದ ಮಾಯಾದ ಪೋಪಿನ ಸನ್ನಿವೇಶ ಉಂಡು ಅಂಚೆ ಬೆತವೇತ ಶಬ್ದಲಿನಿ ಮಾಯಾ ಒಂದುಂಡು ಅಂಚೆ ಕೊರಗೆ ಭಾಷೆ ನಾಶ ಆಗುದುಂಡು. ತುಳುತ ಪ್ರಭಾವ ಜಾಸ್ತಿ ತುಳು ಶಬ್ದಗಳು ಹೆಚ್ಚೆಚ್ಚು ಬಳಕೆ ಆ ಬಳಕೆಗೂ ಬರೋದುಂಡು. ಇತ್ತೆ ನಮ್ಮ ತುಳು ವಾತಾವರಣ ಕನ್ನಡ ಶಬ್ದಗಳು ಇಂಗ್ಲಿಷ್ ಪದಕ್ಕೆ ಹೆಚ್ಚು ಬಳಕೆ ಆಗುದುಂಡು ಅವೇ ರೀತಿ
0: ಹಲೋ ನಮಸ್ತೆ.
2: ಹಲೋ ನಮಸ್ತೆ, ನಾನು ಕೊಟ್ಟಾರೊಂದು ಕುಸುಮಾಕರಣ
0: ಕುಸುಮಾಕರಣ್ಣ ಕಾರ್ಯಕ್ರಮಕ್ಕೆ ಎದ್ದುಕೊಂಡಿಲ್ಲ ಕುಸುಮಾಕರಣ್ಣ ಇನಿ ಶ್ರೀ ಬಾಬು ಪಾಂಗಳ
2: ಸರ್ ನಮಸ್ತೆ.
1: ನಮಸ್ತೆ ಸರ್ ನಮಸ್ತೆ.
2: ಹೇತೇ ಪಂಡಾರು ಕೊರಗ ಭಾಷೆ ಪುರ ಅಲಿಯೊಂದು ಭಾಷೆ ಒಂದಿ ಕಾರಣ ದುಂಬುದಲ್ಲ ಕನ್ನಿ ಪೂರ ಎಲ್ಲ ಬದಲಾವಣೆ ಆತನತೆ
1: ಅಂದೈತೆ.
2: ದುಂಬು ನಮ್ಮ ಪಂಚಿನ ಅಂಗಡಿ ಪೋಂಡಲ ಅಕ್ಕಲು ಪಿದಾಯ್ ಉಂಟು ಅಂತ ಇರೋದು ಸಾಮಾನ್ ಕೊರೊಂತಿದ್ದೇರು ವರಿಯ ನಾವಂದೆ ಒಂದಿ ಶಾಲೆ ಪೋನಾಗ ಹೆಂಗುಲು ಬರಿ ಬರಿ ಬರಿ ಬರಿಯ ಪೋಪಿನಿ ಅಕ್ಕಲು ಎಲ್ಲ ಬರ್ತಂಡ ಶಾಲೆ ಬೆಂಚ್ ಇರ್ಲ ಅಕ್ಕಲು ಇತ್ತ ಅವು ಶಾಲೆ ಡಾಡು ಹೋಟೆಲ್ ಓಲು ಸಾಮಾನ್ ತೂಕುನ್ಲ ನಮ್ಮ ಒಟ್ಟಿಗೆ ಸೇರ್ದು ಮಲ್ತೊಂದಿಲ್ಲ ಗೊತ್ತೇ ಸೇರ್ದಾದ ಅಂಚ ಅದು ಈ ಭಾಷೆ ಎಲ್ಲ ಅಲ್ಲಿ ಒಂದು ಬರೋಣ ಅಂಚನ ಎತ್ತಿನ ಭಾಷೆ ಅಂಚನ ಊರಿದ್ವು ಅಂತ ಹಾಕೊಂಡು ಅಂಡ ಇತ್ತ ಆಯ್ನ ಬಾರಿ ಎಡ್ಡೆ ಒಕ್ಕ ಮಲ್ಲ ಒಂಜಿ ಸುಧಾರಕನಿಗಳು ಮತ ಮಲ್ ತಿನ್ ಬಂಡ ಒಂಜಿ ಹಿಂದು ಆ ದಾನ ಕೊರ್ಪಿನ ಉಂತಾರತಿ ಅವ್ ಬಾರಿ ಎಡ್ಡೆ ಅವು ಎಂಗಲೆಲ್ಲ ಬೇಜಾರಾಪುಂಡು ಎಂಗಲ್ಲೆಲ್ಲ ಕೈಟ್ ಕೊರ್ಪಾದೇವಿ ಎಲ್ಲಿ ಪುನಾಗ ಅವು ನಿಜ ಅದು ಬರ್ಲಿ ಎಂಗಲೇ ಕಷ್ಟವಾಗಿದ್ದು ನಾವಿನ ಪೂರ ಪೂಜಿದ ತರ ಹಿಡಿದು ಪೂಜಿದಾಗಲೇ ಎಣ್ಣೆ ಮೈ ತಾಗಲೇ ಕೊರ್ದು ನಂಡ ಅಂದ ಅವು ಮತ ಮಲ್ ದಿನ ಇದ್ದ ಬೊಕ್ಕ ಒಂಜಿ ದುಂಬು ಕೈತಂಡ ದಗರ ಬಟ್ಟರ ಅಕ್ಕಳು ಆಯ್ ಜಿನ್ಲ ಅಕ್ಕಳು ಬರೋಡೆ ಈ ಜಿನ್ನಾಗಲೇ ಅನ್ನ ಅಂದ ದಗರೆ ಎಂಗಲಲ್ಪ ದಗರ ಬಟ್ಟು ಅಂತೀನಿ ದೋಲು ಅವು ನಿಜ ಬತ್ತಿ ಜೀರಡಾಕಲೇ ಕೂಡ ಊರ್ದ ಪಟ್ಲೇರ್ ನಾಕಲ್ನ ಬಾಯಿಡಿಕೆ ನೋಡು ಇದನ್ನ ದಾದಾಳ ಒಯ್ತಾನಲ್ಲ ಒಯ್ತು ಬರ್ತೇವ್ರಾಗಲಿ ಅವು ಪೂರ ಅಜಲ್ ದಾಕುಲ್ ಅಜಲ್ ದಾಕುಲ್ ಬೊಕ್ಕೊಂಜಿ ಏರು ಪೆತ್ತ ಸಹಿತ ಅಕುಲೇ ಕೋ ನೋಡು ಎಂಗಲೇಗ ದಾನೆ ಒಂದು ಗುರಿಗೆತ್ತು ಕೋಂಪರದ ಕೈಕಾರ ಗುಂದಾತನ
1: ಅಕುಲೇ
2: ಅಕುಲೇ ಬತ್ತುಕೋ ನೋಡು ನಿಂಗು ದುಂಬು ಇತ್ತದು ನಾ ಬೇಜಾರಾಗ ಬಾರಿ ಎಡ್ಡ ಇತ್ತ ಸುಧಾರಕ ಆತಿನ ಮಸ್ತ್ ಸುಧಾರಕ ಆತನ್ ಬಾರಿ ಎಡ್ಡ ನಿಗುಲ್ ಮಾತಾಡ ನನ್ನಲ್ಲ ಮಲ್ಪ್ಲೆ ಬೊಕ್ಕ ಅವೇ ಮತ ಒಂದು ನಮ್ಮ ಸರ್ಕಾರದ ಮಾತ್ರ ಬಾಕಿ ದಗಲೆದ ಜಾಸ್ತಿ ಅಕಲೆಗೆ ಕೊರೋದಿಲ್ಲೇರಿ ಎಡ್ಡ ಬೇಲೆಡಿತ್ತಿಲ್ಲ ಅಕಲೆಗೆ ಸೌಕರ್ಯ ಬೊಕ್ಕರಿ ಪಾಪದೆ ಬಜಿ ಒಂದಿತ್ತಿಲ್ಲ
0: ದುಂಬದ ಆ ವ್ಯವಸ್ಥೆನ ಪುರ ಪಂಡೇರಿ ಬದಲಾತಿನ ಬಾರಿ ಎಡ್ಡ ವಿಚಾರ ಪನ್ಕನಂಚಿನ ವಿಷಯ ಅಂಚನೆ ಭಾಷೆದ ಬಗ್ಗೆ ಪಾತಿರ್ ಸರಿ ಕೊರಗ ಭಾಷೆದ ಬಗ್ಗೆ ಪುರ ಇದು ಎಂಚ ಪಾತಿರ್ವೆರ ನಾವೇನು ಪಾತಿರ್ರ ದುಮುಪಿರ ತೂಪೆರ ಎಂಚ
1: ಕೊರಗಿರಿಗೂ ಪಾತಿರಿಗೆ ಕೀಳರಿಮೆ ಪಿನಂಚಿನ ಸ್ಥಿತಿ ಇಂದು ಇನಿ ದಾವಣ್ಣ ಕೊರಗಿರು ಪಾತಿರಿ ಕೂಡಲೇ ಭಾಷೆ ಗೊತ್ತಾಪುಣು ಕೊರಗಿರು ಜಾತಿ ಗೊತ್ತಾಪುಣು ಅನ್ನು ಜಾತಿ ಗೊತ್ತಾಗಿ ಕೂಡಲೇ ಇಂಕ್ಲೇನು ಪಿದೈ ದೀಪಿರು ದೂರ ಉಂತವಿರು ಪನ್ಪಿನ ಒಂದು ಕಾರಣ ಎಲ್ಲ ಉಂಡು. ಆ ಕಾರಣಕ್ಕೋಸ್ಕರ ಕೊರಗೆ ಭಾಷೆನ ದೆಂಗಾದಿದು ಅವೇನು ಬುಡ್ಪಿನಂಚಿನ ಅವನ ಭಾಷೆ ಪಾತ್ರರಂದೇನೆ ಬುಡ್ಪಿನಂಚಿನ ಸಂದರ್ಭದಲ್ಲಿ ಬೈದನು ಅವಳು ಬೊಕ್ಕ ಇನಿ ಒಂದು ತಪ್ಪು ಅಭಿಪ್ರಾಯ ಸಮುದಾಯದ ಉಲಾಯಿಡುಂಡು ಈ ಉಚ್ಚಾರ ದೋಷ ಪ್ರೊನೌನ್ಸೇಷನ್ ಅವು ಕಷ್ಟ ಆಪುಂಡು ಇಂಗ್ಲೀಷ್ಗೆ ಅವತ್ತು ಕನ್ನಡ ಪಾತ್ರೆ ಕೊರಗೆ ಭಾಷೆ ಪಾತ್ರೆ ಅಂತೂ ನಕಲೆಗೆ ಬಂಗ್ ಆಪ್ ಜೋಕ್ಲೆಗೆ ಬಂಗ್ ಆಪುಂಡು ಪನ್ಪಿನ ಒಂಜಿ ತಪ್ಪು ಅಭಿಪ್ರಾಯ ಉಂಡು ಅವು ಖಂಡಿತ ತಪ್ಪು ಅಂಚದ ಅಲಜ್ಜಿ ಅಂಚೆ ಅದು ಕೊರಗೆ ಜೋಕ್ಲೆಗು ಅಪ್ಪಮ್ಮ ಕಲ್ಪ ಒಂದಿಜ್ಜಿರು ಐಕು ಅವು ಮಲ್ಲ ಸಮಸ್ಯೆ ಅದುಂಡುತ್ತೆ ಕೊರಗೆ ಭಾಷೆ ಬೆಳವಣಿಗೆಗೆ ಅಪ್ಪಮ್ಮನೆ ಪಾತ್ರ ಜರಡ ಜೋಕ್ಲೆಗಡ ಜೋಕ್ಲೆಗೆ ಗೊತ್ತಾಪಿನ ಆ ರೀತಿ ಬದಲಾವಣೆ ನಿಜವಾದ ತಪ್ಪು ಅಭಿಪ್ರಾಯ ಅಂಚಿನ ತಪ್ಪು ಅಭಿಪ್ರಾಯ ಉಂಡುತ್ತೆ ಸಮುದಾಯ ಅಂಚೆ ಅದು ಭಾಷಾ ನಾಶ ಆಗೋದು ಉಂಡು ಬೊಕ್ಕ ಇತ್ತೆ ಬಳಕೆ ಬಾರಿ ಕಡಿಮೆ ಸಂವಹನ ಇತ್ತೆ ಈರಡೆ ಅನ್ ಪಾತ್ರಗಳು ತುಳುವೆ ಪಾತ್ರಗಳು ಕೊರಗೆ ಭಾಷೆ ಪಾತ್ರ ಆಪೂಜಿ ಈರಿಗೆ ಅರ್ಥ ಆಪೂಜಿ ಅಂಚೆ ಅದು ಇತ್ತೆ ಸಂಪರ್ಕ ಪಿದೇದಕ್ಕೆಲ್ಲ ಜಾಸ್ತಿ ಆದು ಕೊರಗೆ ಸಮುದಾಯದ ಉಲಾಯದ ಈ ಭಾಷೆ ಒರಿದೇಬಹುದು ಬಳಕೆನೇದ ಅಂದ್ರೆ ಒರಿದು ಹೋಗೋದು ಇಂಚೆ ಬೇತ ಬೇತ ಕಾರಣಗಳ ಆದ್ರೆ ಅದು ಈ ಕೊರಗೆ ಭಾಷೆ ವಿನಾಶದ ಅಂಚಿ ಕೊರಗೆ ಸಮುದಾಯನೇ ನಾಶ ಒಂದುಂಡು ಮಸ್ತ್ ನಾಶ ಒಂದುಂಡು ಇತ್ತೆ ಭಾಷೆ ಎಲ್ಲ ಆಯ್ತೊಟ್ಟಿಗೆ ಪೋನೇ ಉಂಟು
0: ಇತ್ತೆ ಕೊರಗೆ ಭಾಷೆದ ಬದಲಿಗೆ ಇತ್ತ ಪಂಡರಿ ಪಾತ್ರ ದುಮ್ಮುಪಿರ ತೂಪಿರ ಐತ ಬದಲು ಗೋವು ತುಳು ಪಾತ್ರ ಕನ್ನಡ ಪಾತ್ರ ಅಂದು
1: ಇತ್ತೆ ಕೊರಗೆ ಭಾಷೆ ತುಳುತ ಇನ್ಫ್ಲುಯೆನ್ಸ್ ಸುರುಟ ಪಡ್ಲಕ್ಕೆ ಆ ಪ್ರಭಾವ ಜಾಸ್ತಿ ಆಗ್ತದೆ ತುಳು ಭಾಷೆನ ಇಲ್ಲ ತುಳು ಭಾಷೆನೇ ಪಾತ್ರ ಜೋಕ್ಲಡ ಪಾತ್ರ ಪೇರಿನ ಅಪ್ಪಮ್ಮಗೆ ಪೂರ ತುಳು ಕೊರಗೆ ಭಾಷೆ ಗೊತ್ತಿತ್ತುಂಡಲ್ಲ ಜೋಕ್ಲಡ ಪಾತ್ರ ತುಳುವೆ ಪಾತ್ರ ಇತ್ತ ಎನ್ನ ಇಲ್ಲಡ್ಲ ಎಂಕಿಲ್ಲ ಯಾನು ಎನ್ನ ಬಿಡಿದಿಗೆ ಪೂರ ಕೊರಗೆ ಭಾಷೆ ಬರ್ಪುಣು ಅಂದ್ರೆ ಜೋಕ್ಲೆಗ್ಲ ಬರ್ಪುಣು ಪಾತ್ರ ಬೇರೆ ಅಂಡ ಎಂಕ್ಲೆಂಗ್ ಸಂವಹನ ಮಲ್ಪನ ಪಾತ್ರಗತ ಮಲ್ಪನಾಗ ತುಳುಟೆ ಮಲ್ಪ ತುಳುಟೆ ಮಲ್ಪ ಅವು ಒಂದು ಅಭ್ಯಾಸನೇ ಇದೆ ಅದು ಪೋತುಂಡು ಜೋಕ್ಲೆಗ್ಲ ಬರ್ಪುಣು ಜೋಕ್ಲ ಭಾಗ್ಯದಕ್ಕೆ ನೋಟಕ್ಕೆ ಫ್ರೆಂಡ್ಸ್ ನಾಗ ನೋಟ್ಟು ಕೊರಗೆ ಭಾಷೆಯಲ್ಲಿ ಪಾತ್ರ ಎಂಕಿಲ್ಲ ಅಂಚು ಕೊರಗೆ ಭಾಷೆಯಲ್ಲಿ ಪಾತ್ರ ಅಂಡ ಎಂಕಲ್ ನಂಗೆ ಉಲ ನಡುಟು ಸಂವಾದನ ಮಲ್ಪನಾಗ ತುಳು ಅಂಚೆ ತುಳು ಉತ್ತರ ಕನ್ನಡದ ಅಂಚು ಪೂರ ತುಳುತ ಬದಲು ಕನ್ನಡ ಭಾಷೆನು ಬಳಕೆ ಹೆಚ್ಚಿಗೆ ಆದಿತ್ತು ಉತ್ತರಗಳು ಬ್ರಹ್ಮಾವರ ದಾಂಡದ ಪೋಂಡ ಕೊರಗೆ ಭಾಷೆ ಇತ್ತೆ ಮಸ್ತ್ ಕಡಿಮೆ ಆಯ್ತು ಕನ್ನಡನೇ ಜಾಸ್ತಿ ಆಯ್ತು ಅಂಚು ಪೂರ ಕನ್ನಡ
0: ಕನ್ನಡ
1: ಒಂದು ಊರಿದಿನ ಉಡುಪಿ ನಗರಗಳು ಒಂದು ಜಾಸ್ತಿ ಜನ ಕೊರಗೆ ಭಾಷೆನೇ ಪಾತ್ರ ಊರಿದು ಈ ಮುಲ್ಕಿ ಕಾಪು ಈ ಏರಿಯಾ ಅಂತಂತೆ ಉಂಡು
0: ಇತ್ತೀರ ಪನ್ನೊಂದಿಲ್ಲರಿ ಕೊರಗ ಭಾಷೆದ ವಿಚಾರ ಪೂರ ಪಾತ್ರ ಒಂದಿಲ್ಲರಿ ಅಂಚಾದ ಪುನಾಗ ನಮ್ಮ ಕೇನಂಚಿನ ಶ್ರೋತೃನಕ್ಕೆ ದಾದೊಲ್ಲರಿ ಅಕ್ಲಿಗೆ ಒಂಜಿ ರಡ್ ಪದಾಂಡಲ ಒಂಜಿ ಇರ್ನ ಬಾಯಿಡ್ದು ಕೊರಗ ಭಾಷೆಡು ಕೇನೋಡು ಪಂದುಂಡು ದಾದ ಪನ್ಪರ ಕೊರಗ ಭಾಷೆಡು ಒಂಜಿ ರಡ್ ಸಾಲ್ ಪನ್ಪು ನೀನಿತ್ತು ಒಟ್ಟುಗೈತ ಅರ್ಥ ಅಲ್ಲ
1: ಪನ್ನರು ಯಾನು ಕೇನಾಡ ನಿಖಿಲ್ ಪೂರ ಎಂಚ ಉಲ್ಲರು ಹೆಚ್ಚಿ ರನ್ನರು ಎಂಚ ಉಲ್ಲರು ಎಂಕಲ್ ಮಾತ್ರ ಸಜ್ಜಿರನ್ನ ಸಜ್ಜಿರನ್ನ ಪಡೆ ಸೌಖ್ಯ ಉಲ್ಲ ಹುಷಾರುಲ್ಲ ಪನ್ಪುಣ ಬೇತ ಎಂಚಕೇನಲ್ಲಿ ಓ ಉನ್ ಪಾನೋಲಿ ಬಂದಾಗಲ್ಲ ತುಳುಟು ಬಂದಾಗಲ್ಲ ಎನ್ ಕೊರಗೆ ಭಾಷೆಯಲ್ಲಿ ಪನ್ಪೆ ಅವ್ರ ಪರ್ಕಾರ ಒನಸಾಂಡ ಅನ್ಕೇನಕ್ಕೆ ಅವ್ರ ಪರ್ಕಾರ ಕೈಯರ್ ಅಂತ ಕೈಯರ್ ಬಂಡ ಒಂದು ಎಂಜಿನ ಕಜಿಪು ಕಜಿಪು ಕಜಿಪು ದಾದ ಅನ್ಕೇನ ಕೈಯರ್ ಅಂತ ಇಂತ ನಂಪಿ ಇಂತ ಕೊರಗೆ ಭಾಷೆ ಒಂದು ವಿಶೇಷತೆ ದಾದ ಪಂಡ ಕೊರಗ ಸಮುದಾಯದ ನಾಲ್ಕು ಒಳ ಪಂಗಡ ಉಂಡು ನಾಲ್ಕು ಒಳ ಪಂಗಡಗುಲ ನಾಲ್ಕು ಉಪ ಭಾಷೆಲುಂಡು ನಾಲ್ಕು ಭಾಷೆಲುಂಡು ಇತ್ತು ಯಾನ್ ಎಂಚಿನ ಪಾತ್ರವೇನ ಅವೆ ನೀರು ಉಡುಪಿಡು ಪೊದಕೆಂಡೆ ಕಡ ಅಕ್ಲಿ ಬೇತೇನೆ ಬನ್ಪಿರು ಉಡುಪಿದ ಭಾಷೆ ಬೇತೇನೆ ಉಂಡು ಯಾನ್ ಪಾತ್ರನ ಭಾಷೆ ಬೇತೇನೆ ಆಂಚೆ ನೀಕ್ಲು ಕುಂದಾಪುರ ಪೋಯಡ ಕುಂದಾಪುರದ ಪಾತ್ರ ಕುಂದಾಪುರ ಬೈಂದೂರು ಮುಟ್ಟ ಪಾತ್ರನ ಭಾಷೆ ಬೇತೇನೆ ಉಂಡು
0: ಆಂಚೆ
1: ಮೋಡಿತ್ತಲ್ಲ ಒಂದು ಭಾಷೆ ಸಾಧಾರಣ ಸುಮಾರು ವ್ಯತ್ಯಾಸ ಎಂಕು ಯಾನೆ ಪನ್ಪುನಂಡ ಎಂಕು ಕಪ್ಪಡ ಕೊರಗ ಅಂತ ಬಂದು ಪನ್ಪನ್ ಪಂಗಡ ಅಕಲ್ನ ಭಾಷೆ ಎಂಕಿ ಇನ್ನಿಕ್ಕಿಲ್ಲ ಪಾತ್ರಗು ಗೊತ್ತುಜಿ ಎಂಕೆ ಗೊತ್ತುಜಿ ಅಕಲ ಕೊರಗೆ ಎಂಕಲ್ಲ ಕೊರಗೆ ಯಾನ್ಲ ಕೊರಗೆ ಅಂಡ್ ಅಕಲ್ನ ಭಾಷೆ ಎಂಕಿ ನೀ ಅರ್ಥ ಆಪುಜಿ ಅರ್ಥನೇ ಆಪುಜಿ ಆತ ವ್ಯತ್ಯಾಸಲುಂಡು ಇತ್ತು ಬೊಕ್ಕ ಸೊಪ್ಪು ಕೊರಗ ಅಂದು ಅಕಲ್ನ ಭಾಷೆ ಎಂಕೆ ಅರ್ಥ ಆಪುಣ ಯಾನ್ ಪಾತಿರ್ವೆ ಬೊಕ್ಕ ಯಾನ್ ಪಾತಿರ್ನು ಚಪ್ಪು ಕೊರಗ ಅಂದು ಚಪ್ಪು ಕೊರಗ ಅಂದು ಅವು ಎಂಕ್ಲ ಯಾನ್ ಪಾತಿರ್ನ ಮುಪ್ಪ ಈ ನಡ್ಸಾಳ್ಡು ಪಾತಿರ್ನ ಭಾಷೆ ಅವು ಬೊಕ್ಕ ಇಂಚಿ ಕುಂಟು ಕೊರಗ ಬಂದುಳ್ಳೇರು ಕಾಸರಗೋಡು ಬಂಟ್ವಾಳ ಬೆಳ್ತಂಗಡಿ ಈ ಬೆಳ್ತುಡು ಪುತ್ತೂರು ಸುಳ್ಳ್ಯಪುರ ಅಕ್ಕಳು ಪಾತ್ರನ ಭಾಷೆ ಅವು ಅಂತ ತುಳುವೆ ಅಕ್ಕಳು ಜಾಸ್ತಿ ಅದು ತುಳು ಉಪಯೋಗ ಮಲ್ಪೇರು ಅವಳು ಒಂಜಿ ಭಾಷೆ ಉಂಡು ಅಲ್ಪ ಬೇತೇನೆ ಭಾಷೆ ಉಂಡು ಅಂಚೆ ಬೇತೇ ನಾಲ್ಕು ಭಾಷೆಯೆಲ್ಲ ಉಂಡು ಅಂಚೆ ಅದು ಒಂಜೆ ಭಾಷೆ ಪನ್ಪಿನವು ಆಪುಜಿ ಯಾನ್ ಪಾತ್ರನೇ ಸರಿ ಎಂದು ಅಕಲ್ಡಕೆಂಡ ಅವು ಅಕ್ಕಳು ತಪ್ಪು ಪನ್ಪೇರು ತಗೊಂಡ ಭಾಷೆ
0: ಅಂಚೆ
1: ವ್ಯತ್ಯಾಸ
0: ಮೋಡಿ ಬರ್ಪುಣ ಶಬ್ದ மஸ்பொருளோட பனந்துள்ளர சரீர குரக பாஷைக்கு சம்பந்தப்பட்டது அன்சனே குரக பாஷைக்கு சம்பந்தப்பட்டதுல பாரி பொருள் கொஞ்சம் பதன் வரத்தாரு நீ கூஜின பாட்டு வந்து தும்ப ரேடியோ சாரங்கட் ஹெச்சின ஸ்ரோத்தனாக்கள் கேந்தரி பதனு ஈ கூஜின பாட்டு பண்புனஞ்சின பததாது உண்டா நீ ஈர் பரத்தனஞ்சின பதம் வந்து அன்சனே வி மனோகரர் பாரி ஷோக்குடே கொஞ்சம் சங்கீத நிர்தேசன மல்த்தேரு அன்சனே சேத்தன் குலால் பண்புனாரு பாரி பொருளோட பத பந்தே அதே ஈ ஒஞ்சு பதத்தை பகிட்டு பண்ணலே தாத பண் பரி கூஜின பாட்டு பண்ண தாதா
1: கூஜி பண்ண பொண்ணு மதுமே வந்து பொண்ணு பொண்ணு பால பொண்ணு அந்த கூஜி கூஜி பண்ண பத சாமான்யவாது நாலு பங்காளிட்ல ஒஞ்சே பத உண்டு ஒஞ்சே ரீதி உண்டு கப்பட குறகாவுடு சொப்பு குறகாவுடு சப்பு குறகாவுடு புற பாஷைட்ல ஒஞ்சே ஒஞ்சே ரீதி கூஜி இந்த பண்ணா கூஜி பண் பொண்ணு பால புட்டுண்டா இங்க குறக சமுதாய சம்பிரம இத்த பாக்கி தக்கல பொண்ணு பண்ணா கொஞ்சம் பிற தூப்பினா குரக சமுதாயோடு பொண்ணு பாலை புட்டுண்ட சம்பிரம ஆ சம்பிரமனு வர்ணன மல்பு நினச்சினா கொஞ்சம் பதவு நாமகரண தீன ஆமே மல்புனதா பாலை புதர் தீப ஆ தின பண்பு நினச்சின பதனு ஆ சம்பிரமனு ஆ ரீதி கூஜின பாட்டு பாட்டு பண்ண ஹாடு பாட்டு பண்ண பாட்டு ஆ சம்பிரம ஆ ரீதி வர்ணன மல்த்து பெருத்தின பதவு பொண்ணு பண்ணா எங்களுக்கு சம்பிரம
0: பண்டா ஒஞ்சி பொண்ணு சம்சார பண்டா இந்த குடும்ப விருத்தி
1: குடும்ப ஆப்பின பொண்ணு லாத்திரதே குடும்ப ஆப்பின விருத்தி ஆப்பின சம்சார ஆப்பின வந்து கல்பனை நம்பிக்கை தும்பு தின்சல இத்தனும் சத்தியலோதே
0: நிஜமாதல ஆ பதன் கேண்க இதுக்கு தும்பு கொஞ்சம் பின்னர் உள்ளே இருப்பான் ஹலோ நமஸ்தே
2: நமஸ்தே
0: ஹலோ ஹலோ நமஸ்தே
2: உப்ப
1: பங்கடலுண்டு நாலு நாலு ஜாத்தில உண்டு குரக சமுதாயம் பங்கடலு அந்த அந்த தாலுக்கு நத்து ஒட்டு பெத்த பெத்த கடைட்டு அந்த பல்லி
2: சார்
1: மடிக்கேரிடு அவ அந்த உள்ள குண்டு குரக அந்த பண் பிறக்கலேனும் உள்ள
0: புத்தூர் தோஷினே லெப்பு கொடுத்து பாத்திரியரு நிக்கலைகளா இவஞ்சி சமுதாயத பகிட்டு பாத்திர இருத்தன பாபு பாங்கல் அர்ண பகிட்டு பாத்திர இருத்தன மஸ்து சாதனை மல்தொந்து புனஞ்சின வக்தி உஞ்சி சமுதாயத்து பத்தது பெத்தபேத்த ரீத்திடவு சாமாஜிக சட்டுவட்டிக்க அதிப்போ நல்லாத்த விசாரக்கு சம்பந்தப்பட்டது பாத்திருக்க அண்ட பாபு சரி தயிர் பரே நினச்சினா கொஞ்சம் பொருள கண்டத பதனு மாத்திரைகளை கேன் பாவ நினச்சினா பொறுத்தும் கூஜினா பாட்டு பண்பு நினச்சினா பொருள பதனு இதை கேனந்து பருக்க ஐது பக்க காரியக்கிரம தும்பரி உண்டு ஐது கேனந்து புள்ளி ரேடியோ சாரங்க 107.8 FM ரங்கு ரங்கு த பதுக்கு நிகில் கேனந்து புனி துளுச்சாவடி காரியக்கிரமத துவனிமுத்திரித்த பிரசார

0: ಬಾರಿ ಒಂಜಿ ಪೊರ್ಲದ ಪದನಿಕೆ ಏನೊಂದು ಬತ್ತ ನಮ್ಮ ಒಂದು ಕೂಜಿನ ಪಾಟು ಪನ್ಪುನಂಚಿನ ಒಂಜಿ ಪೊರ್ಲ ಕಂಠದ ಪದ ಅಂದೆಟ್ ವಿ ಮನೋಹರರ್ನ ಸಂಗೀತ ಉಂಡು ಚೇತನ್ ಕುಲಾಲಾರ್ ಪಂತನಂಚಿನ ಪದ ಶ್ರೀ ಬಾಬು ಪಾಂಗಳಾರ್ ಬರೆತನಂಚಿನ ಬಾರಿ ಪೊರ್ಲದೊಂಜಿ ಪದನಿಕೆ ಏನೊಂದು ಬತ್ತರೆ ಅಂಚನೆ ಅಂದೆಟ್ ಕೊರಲ್ ಕಲಾತಂಡದ ಸದಸ್ಯರು ಅಂಚನೆ ನವೋದಯದ ಒಂಜಿ ತಂಡದ ಸದಸ್ಯರಲ್ಲ ಒಂಜಿ ಪಾಲ್ ಪಡೆದಿತ್ತಿರ ಬಾರಿ ಪೊರ್ಲದೊಂಜಿ ಪದನಿಕೆ ಏನೊಂದು ಬತ್ತ ಇನ್ನಿತ ನಮ್ಮ ಕೊರಗ ಭಾಷೆದ ರಾಯಭಾರಿ ಆಯ್ನಂಚಿನ ಶ್ರೀ ಬಾಬು ಪಾಂಗಳಾರ್ ನೊಟ್ಟಿಗೆ ಪಾತ್ರನಿಲ್ಲ ಬಾಬು ಸರ್ ಇತ್ತೆ ಒಂಜಿ ಪದನ್ಲಕ್ಕೆ ಏನೊಂದು ಬತ್ತ ಇರ್ ಬರೆಯನಂಚಿನ ಒಂಜಿ ಪೊರ್ಲ ಕಂಠದ ಪದ ಕೊರಲ್ ಇತ ಇರ್ ಪನ್ಪುನಿ ಪಂದಿತ್ತನ ಒಂಜಿ ಕೊರಲ್ ಕಲಾ ತಂಡಡ್ಲ ಉಳ್ಳಾರ ಆ ಕಲಾ ತಂಡದ ಬಗ್ಗೆ ಪನ್ಪುನಿ ಪಂದಿತ್ತಂಡ ದಾದಾಪುರ ಬೇಲೆ ಮಲ್ತೊಂದುಂಡು ಎಂಚ ಉಂಡು
1: ಕೊರಲ್ ಕಲಾ ತಂಡಲ 15 ವರ್ಷ ಆಣ ಶುರು ಅದು ದಾಯಪಂಡ ಇತ್ತೆ ಕೊರಲ್ ದೋಲುಗು ದೋಲುವಾದನಗೂ ಒಂಜಿ ಮಾನ್ಯತೆ ಕೊರಡು ಐಕೊಂಜಿ ಗೌರವ ತಿಕ್ಕೊಡು ಐಕನೆ ಆಯ್ತಾನೆ ಐನಿ ಘನಸ್ಥಿಕೆ ಉಂಡು ಪಂದ ಸಮುದಾಯ ತೆರಿಪವನೇ ಒಂಜಿ ಅವು ಒಂಜಿ ಕೊರಲ್ ಕಲಾ ತಂಡದ ಸ್ಥಾಪನದ ಉದ್ದೇಶ ದಾಯಪಂಡ ಓಲ ಕಂಬುಳದಲ್ಪ ಪನಿಕುಲುನ ಮರತಳಿಟ್ಟು ಕುಲೊಂದು ದೂರೋಡು ರಾತ್ರಿಡು ದೋಲ್ಗುದ್ದುನು ಕೋಲದಲ್ಪ ಓಲ ಮರತಳಿಟ್ಟು ಮುಂಡೆದ ಬಲ್ಲೆದ ಇಡೇಟು ತೋಡದ ಬರಿಟ್ಟು ಕುಲೊಂದು ದೋಲ್ ಬೊಟ್ಟುನು ಇಂಚಿನ ಪರಿಸ್ಥಿತಿ ಇತ್ತು ಅವು ಅಂಚತ್ತ ಐಕೊಂಜಿ ವೇದಿಕೆ ತಿಕ್ಕೋಳು ಅವು ಅವು ಒಂಜಿ ಅವನಿ ಕಲೆ ಕಲೆ ಅದು ಒರೆಯೋಳು ಕಾಲೆ ಅವನು ಎರನ ಸಂತೋಷಕ್ಕೋಸ್ಕರ ಬಿಟ್ಟನತ್ತು ಐಕೊಂಜಿ ಬೀಲ ತಿಕ್ಕೋಡು ಪಂಪಿನ ಉದ್ದೇಶ ಹೇಳು ಅವೇನು ಕೊರಲ್ ಕಲಾ ತಂಡ ಇಂಕ್ಲು ಶುರು ಮಾಡ್ತದ ಕೊರಲ್ ಕಲಾ ತಂಡ ಶುರು ಮಾಡ್ತದ್ದು 15 ವರ್ಷ ಆನಾಗ ಸಾಧಾರಣ ಇಂಕ್ಲು 250-300 ಕಾರ್ಯಕ್ರಮ ಕೊರಗೆ ಬೇತೆ ಬೇತ ಕಡೆಟು ಇದು ನಮ್ಮ ಕುಡ್ಲದ ಕೊಡಿ ಕೊಡಿಡ್ಲ ಕೊಡಿ ಕೊಡಿ ಮಾತ ಊರುಡ್ಲಾ ದಿಪ್ಪು ಕೊರಲ್ ಕಲಾ ತಂಡದ ಕಾರ್ಯಕ್ರಮ ಅವತ್ತ ಒಂದೆ ಬೊಂಬೈಡು ಒಂಜಿರಡು ಮುಜಿ ಕಾರ್ಯಕ್ರಮ ಕೊರಗೆ ಡೆಲ್ಲಿ ರಡ್ ಕಾರ್ಯಕ್ರಮ ಕೊರಿಯ ಚೆನ್ನೈ ರಡ್ ಮುಜಿ ಕಾರ್ಯಕ್ರಮ ಇಂಚೆ ಪಿದೈಲ ಪಿದೈ ರಾಜ್ಯದಲ್ಲ ಕಡಿಟ್ಟು ಕಾರ್ಯಕ್ರಮಗಳನ್ನು ಕೊರ್ದು ಕೇರಳ ಕೊರ್ತು ಮಸ್ತ್ ಮುನ್ನೂರು ಕಾರ್ಯಕ್ರಮಗಳನ್ನು ಕೊರ್ತ ಬ್ಯಾಂಗ್ಳೂರ್ದಂತೂ ವಿಧಾನಸೌಧಡು ರವೀಂದ್ರ ಕಲಾಕ್ಷೇತ್ರಗಳು ರವಿ ಕಲಾ ಪರಿಷತ್ತುಗಳು ಇಂಚೆ ಪೂರ ಕಡಿಟ್ಲ ಕಾರ್ಯಕ್ರಮಗಳನ್ನು ಕೊರ್ದು ಕೊರನುಲ್ಲ ಇಂಕಿನ ಕಾರ್ಯಕ್ರಮ ಬರೀ ಮನೋರಂಜನೆ ಇತ್ತು ಮಾಹಿತಿ ಒಕ್ಕ ಮನೋರಂಜನೆ ಮಾಹಿತಿ ಕೊರಪಾತು ಕೊರಗ ಸಮುದಾಯದ ಬಗ್ಗೆ ಒಂದು ಪರಿಚಯ ಒಕ್ಕ ಡೋಲುಡುಪ್ಪುನ ರಿದಮ್ಸ್ ಆ ಬಿಲ್ಟಿಂಗ್ ಹೆಂಚಿನ ಉಂಡು ಅವೆಲ್ಲ ಪರಿಚಯ ಮಲ್ಪ ಈ ಸಂದರ್ಭಗಳು ನಿನ್ಬಿಟ್ಟು ಈ ಸಂದರ್ಭಗಳು ನಿನ್ಬಿಟ್ಟು ಪಡೆದು ಪ್ರಾತ್ಯಕ್ಷತೆ ಅಂಚೆ ಒಂದು ಮಾಹಿತಿ ಒಕ್ಕ ಮನೋರಂಜನದ ಕಾರ್ಯಕ್ರಮ ಅದು ಕೊರಲ್ ಕಲಾ ತಂಡ ಬುಳೆ ಒಂದುಂಡು 25 ಜನ ಕಲಾ ಕಲಾವಿದೆಯರು ಆಯ್ತು ಭಾಗವಹಿಸ್ ದೋಲು ಹಿಮ್ಮೇಳನಲ್ಲಿ ಮಕ್ಕ ಡಾನ್ಸ್ ಮಾಡ್ಬೋದು ನೃತ್ಯ ಆಯ್ಕೆ ನೃತ್ಯ ಸಂಯೋಜನೆ ಮಾಡ್ತದೆ ಬೇತ ಬೇತ ಸಂದರ್ಭಗ ಅನ್ವಯ ಆಪಿಲಕ್ಕ ಸ್ಟೇಜ್ಗೆ ಬೋರ್ತಿಲಕ್ಕ ಇಂಚ ಕಾರ್ಯಕ್ರಮಗಳೇನು ಕೊರನಿಲ್ಲ ಹೆಚ್ಚಾದ ಸರ್ಕಾರದ ಕಾರ್ಯಕ್ರಮ ಎಲ್ಲ ತಿಕ್ಕೊಂಡು ಗಿರಿಜನ ಉಪಯೋಜನೆ ತಿಕ್ಕೊಂಡು ಬರ್ಪಿನ ಅಂಚಿನ ಬೇತೆ ಬೇತೆ ಯೋಜನೆ ಎಲ್ಲ ಉಂಟು ಮಕ್ಕ ರಂಗಾಯಣ ಮಕ್ಕ ಇಂಚ ಬೇತೆ ಬೇತ ಲೇತ ಕಾರ್ಯಕ್ರಮ ಕೊರಪೇರಿ ಇಂಚ ಬೇತ ಕಾರ್ಯಕ್ರಮಗಳನ್ನು ಈ ಕೊರಲ್ ಕಲಾ ತಂಡದ ಮೂಲಕ ಮಲ್ತೊಂದಿಲ್ಲ
0: ಬಾರಿ ಎಡ್ಡೆ ಒಂಜಿ ವಿಚಾರನ ಪಂಡರ್ ಕೊರಲ್ ಕಲಾ ತಂಡ ಎಂಚ ಬೇನೊಂದುಂಡು ಎಂಚ ಬೇಲೆ ಮಲ್ತೊಂದುಂಡು ಪಂದ್ ಅಂಚನೀತ ನಮ್ಮ ಸಮುದಾಯಗೆ ಬರ್ಕೈತೆ ಆಯ್ತ ಒಂಜಾತ್ ಈ ಒಂಜಿ ಕೊರಗ ಸಮುದಾಯ ದುತ್ತೈತ ದೀಪು ಅದನ್ನ ತೆನಸಿದ ವಿಚಾರಕ್ಕೆ ಬಂದಾಗ ಎಂಚ ಉಂಡು ವ್ಯತ್ಯಾಸದ ಅಲ್ಲ ಉಂಡ
1: ನಿತ್ಯ ವ್ಯತ್ಯಾಸ ಆತು ವ್ಯತ್ಯಾಸ ಕಾಲ ಬದಲಾವಣೆ ಬಂದಾಗ ಜನಕ್ಕೆಲ್ಲ ಬದಲಾವಣೆ ಆತ ದುತ್ತೈತ ವ್ಯತ್ಯಾಸ ದುಂಬು ಒಂಜಿ ಕಾಲ ಇತ್ತು ಮಳಿತ ಕುಂಟು ಪಾಡ್ರಬಲ್ಲಿ ಪ್ಯಾಂಟ್ ಪಾಡ್ರಬಲ್ಲಿ ಮಾತ್ರ ರಿಸ್ಟ್ರಿಕ್ಷನ್ ಇತ್ತು ಇಂಚೆ ಇಂಚೆ ಕಟ್ಟುನಿಟ್ಟು ಇತ್ತು ಪುರ ಪಾಡ್ರಬಲ್ಲೇ ಬಂದ್ವಿ ಕುಂಟೆ ಪಾಡ್ರಬಲ್ಲಿ ಏನು ಅನ್ಪಿನ ಕಾಲ ಇತ್ತು ಒಂಜಿ ಕಾಲ ಅಂಡ್ ಅವು ಕ್ರಮೇಣ ಬದಲಾವಣೆ ಅದು ಅದು ಇತ್ತೆ ಮಸ್ತು ಬದಲಾವಣೆ ಆತನು ಇತ್ತ ಕೊರಗೆರೆಯರು ಬಾಕಿದಾಗಲಿ ಏರನ್ನು ಗೊತ್ತಾಗ್ಬಿಜಿ ಆ ರೀತಿ ಪ್ಯಾಂಟ್ ಶರ್ಟ್ ಪಾಡುವರು ಮಾತ್ರ ಚೂಡಿದಾರ ಅವನು ಪೂರಲ ಪಾಡುದು ಮಾಮೂಲಿ ಡ್ರೆಸ್ ಬದಲಾವಣೆ ಡ್ರೆಸ್ ಮಸ್ತು ಬದಲಾವಣೆ ಆತನು ಇಂಚೆ ಪೌಂಟ್ 10-30 ವರ್ಷ ಪಿರಾಕಿ ಉಪೋಂಡ ಕೊರಗೆರೆ ಕುಂಟು ಪಾಡೊಂದು ಉತ್ತಜಿಯರು ಅವಳ ದುಮ್ಮು ಕೊರಗೆ ಕುಂಟೆ ಮುಟ್ಟಿ ಅವಳು ಅದ 30 ವರ್ಷ ಪಿರಾಕಿಡ್ಲ ಒಂಜಿ ಖಾಲಿ ಸೊಂಟ ಒಂಜಿ ಬೈರಸ್ ಮಾತ್ರ ಇತ್ತು ಅಂಚಿನ ಸ್ಥಿತಿ ಇತ್ತು ಇತ್ತ ನಮ್ಮ ಆಫ್ರಿಕಾದಕ್ಕೆಲ್ಲ ಜನಕ್ಲೇನು ತುಪ್ಪ ಸಮುದಾಯದ ಅಂಚನೆ ಇತ್ತು ಅಂದು
0: ಪಾತ್ರಿಗ ಬಾಬು ಸರ್ ಅಂಡಕ್ಕೆ ತುಂಬ ಭಿನ್ನರಲ್ಲಿ ರೇಪಂತು ಹಲೋ ನಮಸ್ತೆ
2: ಹಲೋ ನಮಸ್ತೆ ಮೇಡಮ್
0: ನಮಸ್ತೆ ನಮಸ್ತೆ
2: ನಾನು ಪೂರ್ಣಿಮಾ ಸಾಲೆ ತರೋದು
0: ಪೂರ್ಣಿಮಾಕ್ಕ ಪಲ್ಲೆ ಪಲ್ಲೆ ಕಾರ್ಯಕ್ರಮ ಗೆದುಕೊಂಡಿಲ್ಲ
2: ಸರ್ ನಮಸ್ತೆ ಸರ್
1: ನಮಸ್ತೆ ನಮಸ್ತೆ ಪಲ್ಲೆ
2: ಒಂಜಿ ತುಂಬುದ ಕಾಲಾಡ ಆತ ಅಸ್ಪಶ್ಯತೆ ಕಟ್ಟುನಿಟ್ಟು ಪ್ರಯತ್ನ ಇರ ಎಡ್ಡೆ ಕಾಲ್ತದೆ ಎಡ್ಡೆ ವೇಲೆ ಮಲ್ತದಾರೆ ಕೈರ ಲೇಖನ ಪರ ಬರೀತೇರು ಬಂಡೇರತ್ತೆ ಇರೋ ಅವು ಆ ಭಾಷೆ ಬರೀತಾರೆ ಬಂಡ ಕೊರಗ ಭಾಷೆ ತುಳುಟ್ಟ ಕನ್ನಡ ಅಂಚ
1: ಅಂದು ಯಾನು ಕೊರಗ ಭಾಷೆ ಇಲ್ಲ ಬರೀತೀನಿ ಉಂಡು ಕವನಲು ಒಕ್ಕ ಪುಸ್ತಕ ಕೊರಗ ಭಾಷೆ ಇಲ್ಲ ಬರುತ್ತೆ ಸಾಮಾನ್ಯ ಅದು ಮಾತ್ರ ಇಲ್ಲ ಅರ್ಥ ಆಗಿಡುತ್ತೆ ಅಂಚೆ ಅದು ಕನ್ನಡಲ್ಲೇ ಬರಿಪೇನು ಜಾಸ್ತಿ ಅದು
2: ಕೊರಗೆ ಸಮುದಾಯದ ಬಗ್ಗೆ
1: ಕನ್ನಡಲ್ಲೇ ಬರಿಪೇನು ಕನ್ನಡಲ್ಲೇ ಬರಿಪೇನು ಯಾನು
2: ಅಂದ ಅವತ್ತೆ ನಮಕ ಬುಕ್ ಪುರ ಬೋರ್ಡು ನಂಡ
1: ಬುಕ್ಕು ಬೋಡುಂದಾಂಡ ಕೊರಗರು ಸಮಗ್ರ ಚಿತ್ರಣ ಬಂದು ಒಂಜಿ ಬುಕ್ಕುಂಡು ಅವು ತುಳು ಸಾಹಿತ್ಯ ಅಕಾಡೆಮಿಡೆ ತಿಕ್ಕುಂಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕುಡ್ಲಡು ಉಂಡತ್ತೆ ಇವರಷ್ಟು ತುಳು ಭವನಗಳು ಬೆಳಿ ಅವಲು ತಿಕ್ಕುಂಡು ಬೊಕ್ಕು ಕೊರಗ ಭಾಷೆದ ಪುಸ್ತಕ ಎಂಡನೇ ಅಂತ ಸ್ಟಾಕ್ ಉಂಡು ಎಂಡನೇ ಅಡ್ರೆಸ್ ಕೊರನಾಂಡ ಯಾನೇ ಕೊರ್ಪೆ ಕಳಪ್ಪಳು ಪೋಸ್ಟ್ ಮಲ್ತು ಕೊರ್ಪೆ ತುಳುಟೆಂಡು ಕನ್ನಡಂಡು ಬರತ್ತಿನ ಕನ್ನಡ ಭಾಷೆ ಪರಿಚಯ ಮಾತ್ರ ಕೊರಗ ಭಾಷೆದ ಬಗ್ಗೆ ಅತಿ ಅಂಚ ಒಂದು ಸಮಗ್ರ ಚಿತ್ರಣವು ಕಂಪ್ಲೀಟ್ ಕನ್ನಡನೇ ಕನ್ನಡಲ್ಲೇ ಬರೀತೀನಿ ಮಾತ್ರಗಳ ಅನುಕೂಲ ಆಪಿಲಕ್ಕ ಮಾಡ್ತದ ಇರ ಬೋಳ್ತಲ್ಲ ತುಳು ಸಾಹಿತ್ಯ ಕಡಿಮೆ ಬರ್ತದ ಕೊನವಲಿ
2: ಮಗ ಕುಲಕಸುಬು ಪುರ ಮಲ್ತೊಂದಿತ್ತಿನ ಒಂಜಿ ಎಡ್ಡ ಕಲೆಲ ಆದಿತ್ತಂಡ ಅಂಡ ನನ ತಕ್ಲೆ ಪುರ ಬೋಡು ನಂಡ ಇನ್ನೊಂಜಿ ಪಂಡದ ಪುರ್ಪು ನಕ್ಲ ಇಜ್ಜತೆ
1: ಇತ್ತೆ ನಾಶಾ ಒಂದುಂಡು ಮಸ್ತ್ ಜನ ಮಲ್ತೊಂದು ಇಜ್ಜೇರಿ ಅಂಡ ಇತ್ತೆ ಕೆಲವು ಎಂಕಲ ಒಂಜಿ ಎಂಕಲ ಒಂಜಿ ಟೀಮ್ ಉಂಡು ಅದು ಕುಲಕಸುಬು ಕಲ್ಪವನು ಏರ್ಲ ಆಸಕ್ತಿ ಇತ್ತಿನಕ್ಲು ಇತ್ತುಂಡು ಒಂಜಿ 10 ಜನ ಅಡಿಗೆ ಬತ್ತದು ಕಲ್ಪವನು ಅಂಚಿನ ಒಂಜಿ ಟೀಮು ಎಂಕಲ ರಿಸೋರ್ಸ್ ಪರ್ಸನ್ ನಕ್ಲು ಉಳ್ಳೇರು ಅಂಚಿನ ವ್ಯವಸ್ಥೆ
2: ಮಾಡ್ಕೊಂಡು
1: ಅಂದ ಅಂದ ಅಂದ ಖಂಡಿತ ಎಂಕಲ ಏನು ಕಲೆಯನ್ನು ಒರಿಪವನು ಅಂಚಿನ ಪ್ರಯತ್ನ ಎಲ್ಲ ಎಂಕಲ ಸಂಘಟನದ ಮುಖಾಂತರ ಮಲ್ತೊಂದಲ್ಲ ಸುಮಾರು ಜನ ಒಂಜಿ 4-5 ಜನ ಟೀಮ್ ಉಂಡು ಅಕ್ಲೇನು ಲೆತ್ತದು ಟ್ರೈನಿಂಗ್ ಕೊರಪಿನ ಚಿನ್ನ ಕೆಲಸ ಇಂಕ್ಲು ಮಲ್ತೊಂದಲ್ಲ
2: ಆವಡ್ ಸರ್ ಬದುಕದ ತಾದಿದ ಎಡ್ಡಪ್ಪದ ಪೂ ಬನ್ನಿರೆ ಫಲ ಇಪ್ಪಡಿರಿ ಸಂಸಾರ ಪುರ ಎಡ್ಡಪ್ಪದ ಮದಿಪು ನಟ್ಟನ್ವೇನ
1: ತುಂಬಾ ಸಲ್ಮೇಲೆ ತುಂಬಾ ಸಲ್ಮೇಲೆ ಮಸ್ತ್
0: ಸಲ್ಮೇಲೆ ಸಲ್ಮೇಲೆ ಪೂರ್ಣಿಮಕ್ಕ ಸಾಲತ್ತೋರದ ಪೂರ್ಣಿಮಕ್ಕ ಏನೊಂದಲ್ಲರೆ ಬೂಕು ಓಲು ತಿಕ್ಕುಂಡು ಬಂದು ಇರ ಪನ್ನೊಂದಲ್ಲರೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ದಾದೊಂಡು ಅಲ್ಪ ಈ ಒಂಜಿ ಆದಿ ಬುಡಮೂಲ ಸಮುದಾಯ ಕೊರಗರು ಪಂಡ ಅಕ್ಲೆ ನೇನು ಪ್ರಕಟಣೆ ಮಲ್ತನಂಚಿನ ಅಂಚಾದ ಅಲ್ಪ ಉಂಡು ಒಂದು ಇದನ್ನ ಒಂದು ವೇಳೆ ಹೆಚ್ಚಿನ ಬೂಕು ಬೋಳು ಬಂದಿತ್ತ ಇರನ್ನ ಸಂಪರ್ಕ

0: மாத்திரலாம் பாடுவேர் மாமூலி ட்ரெஸ் அத்தனத்த ಪ್ರತ್ಯೇಕ ಐಡೆಂಟಿಟಿ ಡ್ರೆಸ್ ಮೂಲಕ
1: ಒಂಚೂರು ಮದೇ ಆತನ ದುತ್ತೈತದ ಮೂಲಕ ಲೆಜ್ಜಿ ಭಾಷೆದ ಮೂಲಕ ಲೆಜ್ಜಿ ತಮಾತೆಲ್ಲ ಸಾಮಾನ್ಯ ಜನತೆ ಅಂಚನೆ ಬೋಡಾಯಿಲ್ಲ ಶೋತ್ರುಲ ನಿಕಿಲ್ಲ ಲೆಪ್ಪು ಕೊರಲಿ ಪಾತಿರಲಿ ಆಚಿ ಮೂಚಿ ಆಚಿ ನಾಲ್ ರಟ್ಟೆ ಸೊನ್ನೆ ನಾಲ್ವರಂಬ ನಾಲ್ವರಂಬ ಈ ಒಂದು ಸಂಖ್ಯೆಗೆ ಲೆಪ್ಪು ಕೊಡ್ತು ಪಾತಿರಲೆ ಅಂಚನೆ ಎಕಡೆ ಪಾತಿರೊಂದಿತ್ತ ಸರ್ ನಮೈತೆ ಸುರೂಕು ಪಾತಿರ್ನಾಗೆ ಪನುಂಗಿತ್ತೇನೆ ಅಜಲು ಪದ್ಧತಿದ ಬಗೆಟು ಪೂರ ಇಂದದ ಬಗೆಟಿ ಮಸ್ತ್ ಪೊರಂಬಾಟ ಮಲ್ತನಾರು ಆನಿದ ಕಾಲುಡು ಐದ್ಬೊಕ್ಕ ಅವ್ರು ಅಡ್ಸಾರನೆ ಇಸವಿಡು ನಿಷೇಧ ಆಂಡ್ ಆದ ಆ ದಿನಕ್ಕೂ ಎಂಚೆತ್ತು ನಂದು
0: ಅಜಲು ಪದ್ಧತಿ ಪಂಡ ತುಳುನಾಡು ಭಾಷೆ ಗೊತ್ತುಂಡು ಮಾತಿರಿಗಿಲ್ಲ ಇತ್ತೆ ಭಟನಕಲಿಗೆಲ್ಲ ಒಂದು ಅಜಲು ಉಂಡು ಈ ವ್ಯಾಪ್ತಿ ದೊಲೆ ಭಟನಕಲು ಪೂಜೆ ಪುರಸ್ಕಾರ ಮಲ್ಪೋಡು ನಾಗಬನಕಲಿಗೆ ಪೋಡು ದೇವಸ್ಥಾನ ಉಂಡು ಪಂಡ ಕಲೆಗಳು ಒಂಜಿ ಮಿತಿ ಉಂಡು ಈ ಅಜಲು ಪಂಡ ಒಂಜಿ ವ್ಯಾಪ್ತಿ ಪ್ರದೇಶ ವ್ಯಾಪ್ತಿ ಪ್ರದೇಶ ದೊಲೆ ಅಕಲು ಅಕಲನೇ ಆಯ್ನ ಸೇವೆಯನ್ನು ಮಲ್ಪೋಡು ಅಂತ ಕಂಟಿನ್ಯೂಟ್ ಆಯ್ನ ಒಂಜಿ ಪದ್ಧತಿ ಸಂಪ್ರದಾಯ ದುಮ್ಮೂಡು ಇಂಚು ಬತ್ತಿನ ಸಂಪ್ರದಾಯ ಮುಕ್ಕಲು ಮೂರ್ತಿ ದಕ್ಕಲು ಕಲಿಮೂರಿಗೆ ಒಂಜಿ ಅಜಲುತ್ತು ಈ ವ್ಯಾಪ್ತಿ ದೊಲೆ ಮಾತ್ರ ಕಲಿಮೂರಡು ಬಂದ ಮೀನು ಮಾರಿನಕ್ಕಲು ಮೀನು ಮಾರಿಯರಿಗೆಲ್ಲ ಅಜಲು ಬಂದಿತ್ತು ಈತ ವ್ಯಾಪ್ತಿ ದೊಲೆ ಮರ ಕಲಿಯರು ಮೀನು ಮಾರಡು ಪಂಜಿ ಅನ್ನಕ್ಕೆ ಮೀನು ಮಾರಡು ಬಂದಿನ ಅಜಲುತ್ತು ಅಂಚನೆ ಕೊರಗೆರಿಗೆಲ್ಲ ಒಂಜಿ ಅಜಲು ಈ ಗ್ರಾಮದ ಉಲಾಯ್ಡು ಈ ವ್ಯಾಪ್ತಿದ ಉಲಾಯ್ಡು ಬರೀ ಅಜಲ್ದ ಅಜಲ್ದ ಕೊರಗೆ ಬಂದು ಅಪಾಯಿಂಟ್ಮೆಂಟ್ ಆದಪ್ಪೆ ಸುರುಟೆನ್ನಿಗೆ ಅದೇ ಆದಿತ್ತು ಅವಾಗಲಿಗೆ ಅಕಲ್ನ ಕೊರಗೆರ ಸಮುದಾಯದ ವಂಶ ಪರ್ಯವದು ಪಂಡ ಅಳಿಯ ಗಟ್ಟದ ಪ್ರಕಾರ ಅಪ್ಪೆ ಮೂಲದ ಪ್ರಕಾರ ತಮ್ಮಲ್ಲಿಡು ಅರುವುದಾಗ ಅಂಚ ಬರ್ಪಿನ ಅಜಲ್ ಆಯ್ತು ದಾದ ಬಂಡ ಅಜಲ್ ವ್ಯಾಪ್ತಿಡು ಕೊರಗೆರಿನ ನಿಕೃಷ್ಟವಾದ ಬಳಕೆ ಮಾಡ್ತೀನಿ ಬ್ಯಾನ್ ಮಲ್ಪರ ಅವ್ ನಿಷೇಧ ಮಲ್ಪರ ಕಾರಣ ಹೊರಗೆರೆಯನ್ನು ನಿಕೃಷ್ಟವಾದು ನಿಕೃಷ್ಟ ಕೆಲಸಲ್ಲಿಗೂ ಉಪಯೋಗ ಮಾಡ್ಬೋದು ಕ್ಲೀನ್ ಮಲ್ಪರ ಎಕ್ಕಡು ಪಂಡೆರೂರಿ ಭಾರಿ ಶೋಕಡು ಪಂಡೆರರು ಆಗವೇನು ಭಾರಿ ಅರ್ಥ ಮಾಡ್ತದೆ ಕುಸುಮಕರ ಅಂಚನೆ ಅವು ಮಾತಿರಲು ತೆರಿಗಿಂದ ಖಂಡಿತವಾದಲ್ಲೂ ಅವು ಒಂದು ಕೆಟ್ಟ ಪದ್ಧತಿ ಮಾಡ್ಬೋದು ಗೊತ್ತಾಗ್ಬೋದು ಹೊರಗೆರ್ನ ಇಲ್ಲದ ಪುನದೀದಲ್ಲ ಹೊರಗೆರ್ನ ಇಲ್ಲ ಅಡಿಯರ್ಲ ಸಹಿತಂಡ ಆಕಲ್ನ ಇಲ್ಲದ ಪುನದೀದಲ್ಲ ಊರ್ದ ಪುನಪೊತ್ತವರಿಗೆ ಕೊರಗೆರೆ ಕಂಪಲ್ಸರಿ ಅದು ಪೋಡು ಅವ್ರು ಕೊರ್ಪಿನ ಮಜುರಿ ದಾಲಾಯಿಜಿ ಅವ್ರು ಪುನಕ್ಕೆ ಮಾಡಿದ ಕುಂಟುಲ ಬೊಕ್ಕ ಬೊಜ್ಜೆ ದಾನೆ ದೂಪೆಗೆ ಬಳಸೋನು ಅರಿ ಅರಿ ಬಳಸುವಂತೇ ಬಲಂತೇರಿ ಬಳಸೋ ಕ್ರಮ ಅವು ಎಲ್ಲ ಮುಂಡ ಬೊಕ್ಕ ದಾಲ ಸಂಬಳ ಕೇನ್ಲ ಕೈಜಿ ಬೊಕ್ಕ ದಾಲ ಸಂಬಳಕ್ಕೆಂಡ ನೆರ್ಪಡೆ ದೌರ್ಜನ್ಯ ದಬ್ಬಳಿಕೆದ ಮೂಲಕನೇ ಈ ಕೆಲಸವನ್ನು ಮಲ್ಪ ಹೊಂದುತ್ತೇನೆ ಬೊಕ್ಕ ಬೊಜ್ಜೆ ದಾನಿ ಮಡೆ ತಿಂದದು ದಕ್ಕನ ಮನಸ್ಸು ಮಲ್ತು ದಕ್ಕನ ಏರೇಟಿತ್ತಿನ ಶೇಷ ಅನ್ನನ್ನು ತಿಂದದು ಬದುಕೋಡು ಉಂದಿ ಅಕಲಿಗೆ ಬದುಕು ಬೋಳ್ತಿನ ಸವಲತ್ತು ತಿಕ್ಕುನ ಅಂಚಿನ ಸವಲತ್ತು ಅಜಳ್ಳು ಉಂದು ಬುಂಡ ಬೊಕ್ಕ ದಾಲ ತಿಕ್ಕುಚಿ ಬೊಕ್ಕ ಅವಮಾನ ಮಾನವ ಮಗದ ಗೆಪ್ಪು ನಂಚಿನೇ ಬೇಲೆ ಹಿಂಸೆ ರಾತ್ರಿ ಪಗೆಯಲ್ಲಿ ಕಾಪೋಡು ಈ ಕೋಲದಡೆ ಬೊಂಡ ಅವಳು ಆತ ದಿನ ಕಾಪೋಡು ಮೂಜಿ ದಿನ ಕಾಪೋಡು ಈ ಕೆಲ ದುಮ್ಮು ನಿಚ್ಚ ದೋಲು ಅನ್ನಂತೀರು ಪದ್ರಾಡು ಪದಿಮೂಜಿ ದಿನ ಎಲ್ಲ ದೋಲು ಕೊಟ್ಟೋಡು ಅವಳು ಆ ಪುರ್ತುಡ್ಲ ಕೊರಗೆ ಅಕಲ್ನ ಇಲ್ಲದ ಇಂಚಿನ ಮಲ್ಪುಳ ಕಜ್ಜಿ ಅಕಲು ಅವ್ಳು ಬುಜ್ಜದ ಇಲ್ಲಡೆ ಸೈದಿನ ಉಳ್ಳಿರ ಅಕಲ್ ಇಲ್ಲಡೆ ಉಪ್ಪೋಳು ದೋಲ್ ಓಲ್ ಕಿದೆ ಬರಿಟ ಗೊಬ್ಬರದ ಗುಂಡಿದ ತೋಟಾಡ ಅವಳ್ಪನ ಉಪ್ಪೋಳು ಅಲ್ಪನೆ ಕುಲ್ದು ಅಕಲ್ ದಿನ ಅಸನ ವ್ಯಾಸನ ಮೈತುನ ಪೂರ ಅವಳೇ ಅವಳ ಅಂಚಿನ ಕಾಲಘಟ್ಟ ಅವು ಅಜಲು ಕೊರಗೆರ್ನ ಅಜಲು ಅಂಚಿನ ಕಾಲ ಅವೇನು ನಿಷೇಧ ಮಲ್ಪೋಡು ಬಂದು ಕೊರಗರ್ ಸಂಘಟನೆಗಳು ಪೊರಂಬಾಟಿಗೆ ಯಾನ್ ಊರಿಂದ ಅತ್ತವ್ ಮಸ್ತ್ ಜನ ಗೋಕುಲದಾಸ ಬಂದು ಹಿರಿಯರುಲ್ಲಿ ಆರು ಬೊಕ್ಕೈ ಕೊಂಚ ನೂರ್ ನೂರು ಜನ ಆಯ್ತು ಟೀಮೇ ಇತ್ತು ಅಜಲು ಚಾಕರಿನ ಅಜಲು ಪದ್ಧತಿ ನಿಷೇಧ ಮಲ್ಪೋಡು ಬಂದು ಅವ್ಕು ಸ್ಟ್ರೈಕ್ ಮತ್ತೆ ಮಲ್ತು ಮಿನಿಸ್ಟರ್ ನಕಲೆ ಮನವಿ ಕೊರ್ಂಡು ಬತ್ತಿನ ಬತ್ತಿನ ಮಿನಿಸ್ಟರ್ ನಕಲೆ ಅಡ್ಡ ಪಾಡು ಅಡ್ಡ ಪಾಡ್ದು ಮನವಿ ಕೊರ್ಂಡು ಹೆಂಚಿನ ಮತ್ತೆ ಮಲ್ತದು ಕಡೆಕಲ ಅವು ನಿಷೇಧ ಅಂಡ್ 2000 ನಿಷೇಧ ಈ ಸಂದರ್ಭಗಳು ವಿ ಎಸ್ ರಮಾದೇವಿ ಅನ್ಪನಾರು ರಾಜ್ಯಪಾಲರಾದಿತ್ತಿರು ಸುಗ್ರೀವಾಜ್ಞೆಯನ್ನು ಕಾಣ್ತದೆ ಅವೇ ನಿಷೇಧ ಮಲ್ತಿರು ಅವು ಈ ನಿಷೇಧ ಆತನು ನೆತ್ತ ಪರಿಶ್ರಮ ಸಮುದಾಯಕ್ಕೆ ಸೇರಿದ ಅವು ಆಯ್ತ ತಿಕ್ಕೋಡೈನೋ ಕ್ರೆಡಿಟ್ ತಿಕ್ಕೋಡೈನೋ ಸಮುದಾಯ ಅವು ಸಮುದಾಯದ ಪ್ರಯತ್ನ ಅಜಲು ನಿಷೇಧ ಆತೀನಿ ಏನೋ ವೈಯಕ್ತಿಕ ಏನೋ ಏಕ ವ್ಯಕ್ತಿನ ಪ್ರಯತ್ನ
1: ಸೇರಿದ ಮಲ್ತಿನ ಅಂಚಾದ ಮಾತೆರ್ಲ ಸೇರ್ದು ಮಲ್ತನೆ ಒಗ್ಗಟ್ಟಿತ್ತಂಡ ಪೂರ ಲಾಪುಣು ಬಂದ್ಬನೇಕ ಒಂದು ಸಾಕ್ಷಿ ಅಂಚನೆ ಪಾತ್ರನಲ್ಲ ಸರಿತೆ ವೈದ್ಯ ಪದ್ಧತಿ ತೂಪನೆ ಬಂದಿತ್ತನೆ ತೆ ಈ ಒಂದು ಸಮುದಾಯ ಎಂಚ ಈ ವೈದ್ಯ ಪದ್ಧತಿ ಅತ್ತಂಡ ಮರ್ದು ಕೊರಪುನಂಚಿನ ವೈಕ್ ಪುರ ಕೊರೊಂದಿತ್ತೆ
0: ದುಂಬು ಗಿಡಮೂಲಿಕೆ ಮಸ್ತು ಮಾತ್ಯರಿಗೆ ಅವೇ ಉಪಯೋಗ ಇತ್ತು. ಮಾತ ಜಾತ್ರೆ ಮಾತ ಸಮುದಾಯದಕ್ಕೆಲ್ಲ ಗಿಡಮೂಲಿಕೆ ಅನುಭವ ಎತ್ತಿನ ಇತ್ತೆ ಕೊರಗೆ ಇರ್ಲಂಚಿನಿ ಒವೇ ಕಾಯಿಲೆ ಕಸಲೆ ಬತ್ತಲ್ಲ ಪಿದೈ ಪೂಪಿನ ಪ್ರಸಂಗ ಇಚ್ಚಿ ಡೆಲಿವರಿ ಪೆದ್ದೋಳತ್ತಲ್ಲ ಪೆದ್ ಪವನ ಕೊರಗೇರಿ ಪೆದ್ ಪವನ್ ಅಂತ ದಯಪಂಡ ಒಂಜಿ ಕಾರಣದ ಬೇತಾಗ ಮುಟ್ಟು ಆಸ್ಪತ್ರೆ ವ್ಯವಸ್ಥೆ ಇಜ್ಜಿ ದೂರ ಉಪ್ಪು ಕಾರ್ಡ್ ಉಪ್ಪು ಕೊರಗೇರಿ

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರಿಂದ ಮೈಮೆದ ಬಾಲೆ ಶ್ರೀಕೃಷ್ಣೆ 3ನೇ ಕಂತು.
1: ಕಪಟಡೆ ಕೆನಿಗೊಬ್ಬುದು ಕಪಟಡೆ ಜಾರಳಿಂದ ನೆನತರ ಎಂಕ ಪೂರ ಗೊತ್ತಾಕೊಂಡು ದಾನೆ
2: ಅಪಗಂಡ ನಂದ ಗೋಕುಲಡು ಏತ್ ಕಟ್ಟಿ ಸಂತ ನಡಕೊಂಡು
1: ಒರ್ಮ ಕಟ್ಟಿ ಸ್ವಲ್ಪ ಸಾಧಿರುಲ್ಲ ಅವಳ ಯಾವಂದೆ ಗೋಕುಲದ ಪಿದ ಎದ್ದುಬಹುದು ಕಣ್ವ ಬೇರೆ ಮಲ್ಪುನ ತೆರೀದೆ ಯಾನೆ ಈ ನಿಕ್ಲೆಗೆ ಅಡ್ಡ ತಾಳ್ತೀನಿ ಒಕ್ಕಡೆ ನ್ಯಾಯ ಗಲಾಟೆ ಬರ್ಚಿ ಸೀದೋಡ ಸುಂಕ ಬರ್ಲೆ ನಿಗಂಟುಂಡು ಏರೆರಡು ಇಂಚಿನಂಚಿನುಂಡು ಒಂದು ಪನ್ಲೆಗೆ ಪನ್ ತುಕಾ

0: ಕಂಠದ ಆನಿ ಇಂಸ ನಾಲ್ ಜನ ತೂಕುಲೆಕ್ಕ ನಡು ಸಾದಿಡು ಕೊಂಡು ಪೊಂಜನ ಕೇಳ ಉಂಟಾದು ಮೊದಲ ಮನ್ಪುನವು ಸಮತ್ತಪ್ಪ ಕೆಲವು ನರಮಾನ್ಯರು ಕಣ್ಣು ತೆರೆದು ತೂಂಡಯಾವು ಇಟ್ಟಿ ತಾಗೊಂಡು ಬಂಗಾರ ಬಾಳೆ ಕದುಲೈ ಪೋಲೆ ಮಗ
1: ಇಲ್ಲಗ ಪೋಡು ಇಲ್ಲ ಪೋಡ ಅಂತ ನಿನ್ನ ದುಡ್ಡುಟ ಕಂಡು ಪಿದೈ ಬರೋದು ಸುಂಕ ಸುಂಕ ಅಂದ್ರೆ ಬಂದ್ಬಾರದ ಏತಕ್ಕೆ ಏತು ಬಂದು ನಿಗಂಡುಂಡ
2: ನಿಗಂಡುಂಡು ಏರೇಳ್ರೆ ಹೆಚ್ಚೆಂಚಿನೊಂದೊಂದು ಬಂದ್ಲೆಗೆ
0: ಏನಡ ಪೇಡು
2: ಏನಡಾಲೆ
3: ಏನಡಾ ಬೊಳ್ಳೆ
2: ಬೊಳ್ಳೆಯಾ ಅಪಗಾಡ ಬೊಳ್ಳೆ.

0: ಕಾರಣಕ್ಕೂ ಒಂಜಿತಾರ ಬೆಂಜನ ಒಂಜಿ ಒಂಜಿ ಕುದುಪೆಗ ಮೂಜಾರೆ ವರನ್ ಗಡಿಬಿಡಿ ಮಲ್ಪೊರ್ಚಿ ಕಂಪುನ ಕೇನೆ ಒಳ್ಳೆ ನಿಂಜ ಮಾರಾಟ ಹಾಕುನ ಸೊತ್ತತ್ ನಿಂಜ ಮಲ್ಲಕ್ಕನು ಮಾತ್ರ ಕೇನೊಂದು ಬರ್ಪೇರು ಆಂಡ ಕೊಜ ಪಂಚತ್ ಬಡವೆರ್ಲಾದ ತನ್ವೇರು ಗೊತ್ತಾಂಡತ್ತ ಕಾಯ್ತಿನೇಕ್ಲ ಒಳ್ಳೈಕ್ಲ ಒಂಜೇಲಕ ಅಲೆಕ್ ಕುದುಪೆಗ್ ಮೂಜರೆ ವರನ್ ಬೇರು ಕುತ್ತಿಗ್ ಒಂಜಿ ವರನ್ ಗೊತ್ತಾಂಡತ್ತ ಬೇಗ ಕೊರ್ಲೆ ಇಜಿಂದಾಂಡ ನಿಖಿಲ್ನ ಕೈಟಿತ್ತಿನ ಪೇರು ಗೊಜಪಿಲ್ಲ ಕುದುಪೇರು ಒಯ್ತು ಕೊನವ ಎಲ್ಲ ಇಲ್ಲೆಲ್ಲ ಬಗ್ಗುದ್ಲ ಒಯ್ತು ಕೊನವ ತಾನೆ
1: ಈ ಏನು ಎಂಚಂದು ಎಂಗುಲು ತಿಳಿದಿಲ್ಲಪ್ಪ

0: ನಾನೆ
1: ನಾನು ಓನರ್ ಅಡ್ಡ ಪಾಲಣ್ಣ ಮಿನಿ ತೂಲ
0: ಹೌದಾ ಹೇಗೆ
1: ಅವು ನಮ್ಮ ಬೇರೆ ಕಟ್ಟಂದ್ರೆ
0: ಹೌದಾ
1: ಅಕ್ಕನ ಪೊಂಜೋನಕ್ಕೆ ನಮ್ಮ ಅಮ್ಮೆ ಅಮ್ಮೆಡಲ ಮಾತ ದೂರ್ವನಂತೆ ಗುಲ್ಲ ಇರು
0: ಆ ಅಂದತ ಅಪಗಾಂಡ ಅಕ್ಕಲಿಲ್ಲ ಗುಪ್ಪನರ್ ದೊಂಬು ನಮ್ಮ ಎತ್ತಡು ಬಲ ಪೋಯ್.

ನಮ್ಮ ಮಾಮಣ್ಣೆ ಕಂಸ ಮಹಾರಾಜರು ವಿರೂಪರ್ಬೇಕು ಅರನ್ ಕಡಪುಟ್ಟಿಗೆ ಜೀವಿಚಾರರು ಎನ್ನ ಅಣ್ಣ ಬಲರಾಮಗ ಕನ್ನಡ ಅಣ್ಣ ಬಲರಾಮ.

0: ಭಾಗ್ಯ ಕೃಷ್ಣ.
1: ನಮ್ಮ ಈ ನಂದಗೋಕುಲಗು ಅಕ್ರೂರಜರು ಬೈದಿನ ವಿಚಾರ ನಿಕ್ಕಲ ತೆರೆದುಂಡು
0: ಅಂದು ಭಾಗ್ಯ. ಅಂಡ ಆ ದಾಯಿ ಬೈದೇರು ಪಂಪಿನ ವಿಚಾರ ಎಂತು ತೆರೆಯಂದು
1: ಆ ವಿಚಾರ ಪನ್ನೆರೆ ಗಾತ್ರೆಗಾದೆ ಯಾರು ನಿನ್ನೇ ಬರೆಯರೆ ಪಂಡಿನಿ
0: ದಾದ ಭಾಗ್ಯವು
1: ನಮ್ಮ ಮಾಮನ್ನೇ ಕಂಸ ಮಹಾರಾಜರು ಫಿರೋ ಪರ್ಪಗು ನಮ್ಮನಲ್ಲಿ ತಂದು ಪೋಯರೆ ಅರೆನ ಕಡಪುಡ್ನಿಗೆ ಓಪುನಿಂದ ಅಂಡ ಎಲ್ಲ ಪುಲಿಯ ನಗನೆ ಪಿದಾರೊಡಿಗೆ ಈ ವಿಚಾರೋಡು
0: ಈ ದಾನೆ ಪಂಪಣ್ಣ ಯಾನ ದಾನೆ ಬೊಟ್ಟಿ ಇದು ಪಂಪೆನ ಅಂಡ ಪೋಪುನ ಕ್ರಮೇ

0: ಆತ ಅತ್ತಿ ಬಿರ್ತಿಡೆ ಲಪ್ಪುನಗ ಪೋವಂತ ಕುಲ್ಲನ ಸಮಾಪುಂಡ ನಮ್ಮ ಇರುವೆರೆ ತೋಳು ಬೀಜ ಒಂದು ಪೋಪುನಿ ಅತ್ತ ನಮ್ಮೊಟ್ಟಿಗೆ ಉಲ್ಲರತ್ತ ತುಂಡು ಗುಡಿಗೆದ ಲಟ್ಟ ಜವನೇರು ಅಕಲ ದಂಡೆ ಪಿದಾಡಡು ನಮ್ಮ ದಂಡಕ್ಕೆ ಪೋಯರೆ ಒಟ್ಟುಗೆ ಏತು ಬೋಡ ಆತು ಬೋರ್ದ ಗಾಡಿಯಲ್ಲೂ ಸಜ್ಜಾವಡು ಪ್ರತಿಯೊಂದು ಎಟ್ಲ ಪೇರು ಕೊಜಪ್ಪು ಅಲೆ ನೈತ ಕುದುಪೆ ಕಡ್ಡಿಯಲ್ಲಿ ನಿಂತಿಂದ ಮಧುರೆಗೆ ಪೋಯ್ ಆವಂದ
1: ಆವಣ್ಣ ನಾನು ಆಲೋಚನೆ ಮಾಡ್ಕೊಂಡಿದ್ದೇನೆ ಈ ಪಂಡದ ಗುಡಿಯ ಅಪಕಾಂಡ ಎಲ್ಲ ಕಾಣದ ಪಯಣಗೂ ನಮ್ಮ ಮಾತೆಯನ್ನ ಸಜ್ಜಾಕ
0: ಅಂಚನೆ ಯಾವ

0: ಯಾ ನಮಕೋಡೆ ಬೊರ್ತು ಕಾಂತನಗ ಈ ಮದುವೆಗ ಮುಟ್ಟಿಯ ಅಕ್ರೂರ ಜರು ಇಲ್ಲರೆ ಪೋಯಿಂದು ಬಾರಿ ರಂದಿರ ಅರನಂಜಿ ಸಮಾಧಾನ ಮಂತ ಕಡೆ ಪುಡ್ನಗ ಬೇಗಮ ಕದಕೊಂಡು ಪೇಂಟಿದ ಪಿದಾಯಿದ ಚತುರೇಡು ನಮ್ಮ ಮಾತ ಕರಿನ ಇಲ್ಲನ ಕರೀತ ಇತ್ತೆ ಪೊತ್ತು ಇತ್ತ ಬೈದಳು ಕಂಸನ ಚಾವಡಿಗೆ ಪಿದಾಡುಗ
1: ಪಿದಾಡುಗ ಅನ್ನ ನಮ್ಮ ಬಾರ್ದನ್ನ ದುಸ್ತೈತು ಪೂರ ಕಪ್ಪಡೆ ಅದು ಪೋತುಲು ಓಲಾಂಡಾಯ ಕೊಂಚ ವ್ಯವಸ್ಥೆ ಅಪ್ಪಣಾತು ಒಂದು ನಿಧಾನಗ ಪೋಯ್
0: ಆಟ ಔಸಮ್ಮ ಪೇಂಟದ ಪೊರ್ಲಲ್ಲ ತುಯ್ಲ ಕಾಪುಣು ನನ್ನ ನಮ್ಮ ಕಡೆ ಸಾವನ್ನ ಬರ್ಚಿ ಪಿದಾಡುಗ
1: ಅಂಚನೆ ಯಾವ

0: പേപ്പറിലൊന്ന് തൂവെന്ന് പറഞ്ഞത് സാണ്ടത് കൊണ്ട് പരമസാണ്ട് മഞ്ഞപ്പുലേ എന്തിന പരമവാസണ്ട് പട്ടായി തൂണ്ട് തെങ്കായ്
1: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ ನೈನ್ ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ

അഞ്ച ഇത്തന അക്കാഡമി ഇനി പത്തനത ഈ ഗുരുക്കാർ തുളുത്ത ബുക്ക് മൺപടി മാത്രത്തേ ഓതവനെ കലസമൺ പോകുന്നുള്ള എങ്കിൽ ഇത്ത നെനപ്പുണ്ടു ഞാൻ അപ്പക ഐന് വർഷം കേന്ദ്ര സാഹിത്യക്കിഴമിത മെമ്പർ ആദ്യത്തെ അപ്പക ഡോക്ടർ യുവർ അനന്തമൂർത്തി അധ്യക്ഷർ എങ്കിൽ ആരെങ്കിലും ലടയാത്തൻ എനിക്ക് ആരംഭിച്ച ഭാരി ഗൗരവ പ്രീതി സുഹൃത്ത മീറ്റിംഗിടെ ഞാൻ പണ്ടേ അപ്പകാല ജനല കന്നഡ തക്കളും മറ്റേ പാത്തേരി മത ഇംഗ്ലീഷ് ഇട് ഞാൻ പണ്ടേ ഈ നെക്ക് തുളുക്കു ഈ കേന്ദ്ര സാഹിത്യ അക്കാഡമി ഇട് വഞ്ചി മാനക്കോരുള്ളു ആയിത്ത ഐത്ത ബൂക്കുകള പ്രശസ്തി കൊറുള്ളു ആർവണ്ടേര് ഇല്ല മൽപ്പുക പണ്ടേര് നാല് വർഷാനകല ഇത് സുദ്ധി എത്തി ആനാ അക്കേരത്ത ജനറൽ ബോഡി മീറ്റിംഗ് ഇട് ഞാൻ ലക്കതുന്തത് ജോറു പാത്തേരി ಬಿಸಿಡು ಪಾತೇರಿಯನ್ನು ಏರೆಗಳ ಯಾನ್ ಈತು ಜೋರು ಉಳ್ಳೆಂದು ಏರಲೆ ಗೊತ್ತಿದ್ದು ಬೆರೆಗೆ ಮೊನ್ನೆ ಕೆಂಪಣ್ಣ ಅನಂತಮೂರ್ತಿ ಆರ್ಲ ಎಂಡ ಒಂಜು ಎಂಕಲ ಅರೆಗಲಾನ ಒಂಜಿ ಲಡೈಂದು ಪಣ್ಣ ಶಬ್ದದ ಆರ್ಲ ಲಕ್ಕದಂತ ನಡುಗದು ಪಾತ್ರ ಅಂತೇರು ಯಾನು ಬಂಡ ಇದ್ದು ನಿಖಿಲ ಆಪುಗಿತ್ತಿನ ಆಪುಗಿಂದ ಪಲ್ಲೆ ರೆಕಾರ್ಡ್ ಮನಪ್ಪೆ ಯಾನು ತುಳುಟಕ್ಕೆ ಪನ್ಪೆ ನಿಖಿಲ ಒನ್ ಪೇರೆ ಅನಂತಮೂರ್ತಿನ ಕಲಾಡು ಒನ್ ಪೇರೆ ಆಪುಗಿಂದ ಪನ್ ತರದು ಪಣ್ಣೆ ಅಡಗು ಆ ಒಣಸ ಬರ್ತಗೂ ಬಸ್ ಎನ್ನ ಕೈಟ್ಟು ಬತ್ತೊಂಡೇರು ಅನಂತಮೂರ್ತಿ ಅದು ಏನು ಬೇಕರಿ ನೀವು ಅಲ್ಲಿ ಅಷ್ಟು ಎದುರಿನಲ್ಲಿ ಅಷ್ಟೆಲ್ಲ ನೀನು ನನ್ನ ಬಗ್ಗೆ ಹೇಳುವುದು ನನಗೆ ನೀವು ನಾನು ಈ ಖಾಸಗಿ ಮಾತಾಡಿದ್ರೆ ನಾನು ಮಾಡ್ತಾ ಇರಲಿಲ್ಲ ಅಲ್ಲ ಸರ್ ನಾನು 4 ವರ್ಷ ಕಾದಿದ್ದೇನೆ ನೀವು ಮಾಡಲಿಲ್ಲ ಮತ್ತೇನು ಮಾಡೋದು ಅರೆ ಒಂದು ಮಾಡುವ ಈಗ ನೋಡು ಈಗ ರೆಕಗ್ನಿಷನ್ ಮಾಡಲಿಕ್ಕೆ ಅದು ಏಷ್ಯೆಡ್ಯೂಲ್ ಆಗಲಿಲ್ಲ ಈಗೇನು ಮಾಡುವ ಅಂದರೆ ನಾನು ಹೊಸ್ತು ನೀನು ಹೇಳಿದ್ದಕ್ಕೆ ಒಂದು ಮಾಡ್ತೇನೆ ಆದರೆ ನಾನು ಏಕವಚನ ಮಾಡ್ತೇನೆ ನಾವೊಂದು ಏನು ಹೇಳು ಒಂದು ಭಾಷಾ ಸನ್ಮಾನ ಅಂತ ಒಂದಿದೆ ಅದನ್ನು ಮಾಡುವ ನೀನು ಹೇಳಿದ್ದವರೇ ಕೊಡ್ತೇನೆ ಆಯಿತು ಅಂದರೆ ಅಪ್ಪಗ ಏನಂದರೆ ಕೊಡಿ ನಮ್ಮ ಹಿರಿಯರಿಬ್ಬರಿದ್ದಾರೆ ಕೆದಂಬಳ ಜತ್ತಪ್ರಿ ಮತ್ತು ಇವರು ಮಂದಾರ ಕೇಶವ ಭಟ್ ಅಂತ ಆಯಿತು ಅಂದು ಅನೌನ್ಸ್ ಮಾಡ್ತೀರಿ ಆರೇ ಬತ್ತೀರಿ ಬೆಂಗಳೂರದು ನಮ್ಮ ದುರದೃಷ್ಟನ್ನು ಮಂದಾರ ಕೇಶವ ಭಟ್ರು ತೀರ್ಪೋತೀರಿ ಅದನ್ನು ಬುಡದಿತ್ತೀರಿ ಅದನ್ನ ಇಲ್ಲಡೆ ಬತ್ತಿಂಗ್ಳ ಕೊರಿಯೋ ಬಿಟ್ಲಡ್ರಿ ಮಗನಲ್ಪ ಜತ್ತಪ್ರಿ ಕಲಿತೀರಿ ಅಲ್ಪ ಕೊರಿಯೋ ಅಪ್ಪಗ ಆರೊಂಜ್ ಬಾರಿ ಪೊಳದ ಪಾತ್ರ ಪಂಡೀರಿ ತುಳುತ್ತ ಭಾಷೆಯನ್ನು ಒರಿಪವನವು ಒಂಜಿ ಮಿತ್ತದಕ್ಕಲತ್ತು ಆಯ್ತಾ ಉಳೈದಕ್ಕೆ ಒರಿಪವಳು ಅಪ್ಪ ಆ ಪಾತ್ರ ಅರ್ನ ಹಿಂಗೆ ಇತ್ತೆನೆಪ್ಪುಂಡು ವಿಟ್ಲಡ್ಗಾರ ಪಾತ್ರನ ಪಾತ್ರ ತುಳುವ ಭಾಷೆಯನ್ನು ಉಳಿಸಬೇಕಾದ ತುಳುವಿನ ಒಳಗಿನವರು ತಮ್ಮ ಶಕ್ತಿ ತೋರಿಸಬಹುದು ಹೊರಗಿನಿಂದ ನೀವು ಸರಕಾರಕ್ಕನ್ನು ಬಿಡ್ತಾ ಹೋಗುವುದರಿಂದ ತುಳು ಉಳಿಯುವುದಿಲ್ಲ ಅಂದು ಒಂಜಿ ಮಲ್ಲ ಪಾತ್ರ ಮುಖಂಜ್ ಪಾತ್ರ ಪಡು ಇನಿ ಮೊಲು ಬಾಬು ಕೊರಗೇರು ನೆತ್ತ ಸದಸ್ಯರಾದುಳ್ಳಿ ಎಂಕಲ ಕಾರಡ್ ಎಂಕಲವಂತ ಅಣ್ಣ ವಿಶೇಷ ಘಟಕ ಅಂದಿತ್ತನು ನಮ್ಮ ನೆನ್ನಿತ್ತೆ ಎಂಬೇರು ಬಾರಿ ಪೊಡ್ಲದ ಎನ್ನ ಒಂಜಿ ತರ್ಜಿಯೊಂದು ಓದಿಯರು ನೀರು ಚೋಪಲ ತೋಟೋಗೋದು ಅವು ಬ್ರೆಕ್ಟ್ ಪನ್ಪನಾಯಿ ಮತ್ತು ಏತೋ ಜನಕ್ಕೆ ಗೊತ್ತುಂಡು ಅಯ್ಯ ಬಾರಿ ಚಿಂತಕ್ಕೆ ಅಣ್ಣ ಕಾಲಿ ನೀರು ಮೈಪುನೆ ಪಚ್ಚದೈಕ್ಕೆ ಮಾತ್ರ ಎತ್ತ ಲುಂಗು ನೈಕಲ ಮೈಪೊಡು ನಮ್ಮ ಸರಕಾರ ಅವಡು ಸಮಾಜ ಅವಡು ನಮ್ಮ ಪಾಪದಕ್ಕಲಿಗೆ ನಮ್ಮ ಬೋಡಪ್ಪನೇ ಕೊರಡುತ್ತಂದೆ ಕೊರಪ್ಪನಕ್ಕಲಿಗೆ ಏರಿಗೆ ದುಡ್ಡು ಇತ್ತನಕ್ಕಲಿಗೆ ಅನುಕೂಲ ಇತ್ತನಕ್ಕಲಿ ಕೊರಪ್ಪನ ಹತ್ತು ಆ ಇಡೀ ತತ್ವ ಅಂಚಾಂಡ ಕಾಚಲು ಭೂಮಿಗೆ ಪುದಲ್ಲಿಗೆ ಇದು ಮಾತು ಅವು ಅವು ಬಾರಿ ಐಕೆ ನೀರಿಗೆ ಪೈಪಲ್ಲ ಅಂದ್ಕೊಂಡು ಅರ್ಥ ಅಂಚಾಂಡ ನಮ್ಮ ಇಡೀ ಸಂಪನ್ಮೂಲ ನಮ್ಮ ಕೊರಡಾಯಿನ ಏರಿಗಂಡ ಏರಿಗೆ ಅವಕಾಶ ವಂಚಿದೇರ್ಪಣ ಪಡುತ್ತೆ ಕನ್ನಡು ಅಕ್ಕಲೇ ಕೊರಡು ಅನ್ಪಣ ಅವು ಬ್ರೆಕ್ಟಿನ ಐಕ್ಯವಾಡದು ಯಾನೇನು ಸುರೂತ ಪದ್ಯಾದ ಪಾಡದೆ ಅನ್ನ ಟ್ರಾನ್ಸ್ಲೇಷನ್ ಅಪ್ಪಗ ಇಂಚನೆ ಅಂಡಿ ಅಂತ ದಾನ ಅನ್ಪಣ ಪಣ್ಣಗ ಎಕ್ಲ ಪಂಡು ಅಪ್ಪಗ ಈ ಬಾಬು ಕೊರಗೇರಿ ಅಪ್ಪ ಕೊರಗೇರಿಗೆ ದಾಲ ಅನುಕೂಲತೆ ಇದ್ದು 96ನೇ ಇಸವಿಡು ಯಾನ್ ಪಂಡೆ ಬುಕ್ ಮಲೆ ಕುಡಿಯರಿ ಎನ್ನ ಎಮ್ಮಿ ಇಡೋಡ್ತಿ ಪುಣ್ಣು ಇತ್ತಲ್ಲ ಅಲ್ಲು ಹಾಲು ಅಪ್ಪಗ ಎಮ್ಮೆ ಮನ್ ತಂದಿತ್ತಲ್ಲ ಹಾಲು ಮಲೆ ಕುಡಿಯರಿನ ಸುರೂಕ್ ಎಮ್ಮೆ ಮನ್ ಪೇರು ಬರ್ತಾರೆ ಪಣ್ಣು ಅಭಯ್ ಕುಮಾರ್ ಯಾರೇ ಗೊತ್ತುಂಡು ಅಪ್ಪಗ ಯಾನ್ ಪಂಡೆ ಈ ಅಲ್ಪ ನಿನ್ನ ಗುಡ್ಡದ ತರೆಯಿಟ್ಟು ಓ ಪರ್ವತ ಬಂಜಾರ ಮಂಜಲ್ತ ತರಿಟ್ಟು ಮನ್ಪುಗೊಂದು ದಾಮೋ ಶೆಟ್ಟರ್ ಪಂಡೆ ಈ ರೈತ ನಿರ್ದೇಶಕ್ಕೆ ಹೊಡೆದು ಪಂಡೆ ಮೂಲೆ ಉಳ್ಳೆ ಪಿರಾಡು ಕುಲಿದಾರ ದಾಮೋ ಶೆಟ್ಟರ್ ಆರು ಎನ್ನ ಕರಡೊಂಜಿ ಐನಾಜಿ ನೆಟ್ಟು ಕಾರ್ಯಕ್ರಮ ಆರು ಸಂಪನ್ಮೂಲ ವ್ಯಕ್ತಿ ಅದು ಬತ್ತನಾರು ಎನ್ನ ಪುಣ್ಯ ಅಲ್ಪ ವೈಟ್ ಗುಡ್ಡ ತರೆಯಿಟ್ಟು ಅಕಲ್ನ ಹೆಂಗ ಆಶ್ಚರ್ಯ ಚಂಡು ಅಕಲ್ ಮಾತ ಸೇರಿದು ಬಂಜಾರ ಮಲೆತ್ತ ತರೆಟ್ಟು ಎಂಕಲ್ನ ಕಾರ್ಯಕ್ರಮ ಆಯ್ಕೆ ಪುದರ್ ಕೊರ್ಲಂಡೆ ಏನು ಹೊಂಡೆ ಕುಡಿಯರ ಕನಸು ಒಂದು ಕೊರ್ಕೊಂದು ಕುಡಿಯರ ಕೂಸೋದು ಕುಡಿಯರ ಕನಸು ಕೊರ್ಕೊಂದು ಮಾತ ಈ ಬೆತ್ತ ಬೇತ ಮಲೆತ್ತ ಕುಡಿಯರ್ನಕ್ಕೆ ಮಾತ ಬತ್ತೀರಿ ಸುಮಾರು ಜನ ಪದ್ಯ ಹೊಂಡೆ ಅಕಲ್ನ ಮೌರ್ವಿ ಅನ್ಪಣಿ ಅಕಲ್ನ

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೇನಂದುಲ್ಲಾರೆ ನನ್ನ ದುಂಬಗ್ ಬಿ ಕೃಷ್ಣ ಕಾರಂತ್ ಮೇರ್ ಪಂಡಿನ ಕೆಲವೊಂದು ತುಳು ಪದಕುಲಿನ ಕೇನಂದು ಬರ್ಕಾ.

ಈತನೇಟ ಬಿ ಕೃಷ್ಣಾಕಾರಂತುಂಬೆರ್ ಪಂಡಿನ ತುಳು ಪದಕುಲಿನ ಕೇನೊಂದು ಬತ್ತಾರೆ. ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದಲು ಬಂದಿರ್ತಕ್ಕಂಥ ಮುದಿ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM। ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ, ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ಭಾರತ ಹಾಂಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಇಬ್ಬರು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕೆನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೇವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ನಗರೀಕರಣದಿಂದ ಉಂಟಾಗುವಂತಹ ಸವಾಲುಗಳಾದಂತಹ ಜನಸಂಖ್ಯೆ ಬೆಳವಣಿಗೆ ಮತ್ತು ಭವಿಷ್ಯದ ನೀರಿನ ಅವಶ್ಯಕತೆಗಳ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳನ್ನು ಆಯೋಜನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಜಲಶಕ್ತಿ ಸಚಿವಾಲಯ ಆಯೋಜನೆ ಮಾಡಿದಂತಹ 2 ದಿನಗಳ ರಾಷ್ಟೀಯ ನೀರಿನ ಶೃಂಗಸಭೆಯ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೀರು ಉಳಿಸುವ ತಂತ್ರಜ್ಞಾನಗಳನ್ನು ಹೆಚ್ಚು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಭಾರತೀಯ ತಯಾರಕರು ಮತ್ತು ಪಾಲುದಾರರು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡಲು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳಿಗೆ ಒಡ್ಡಿಕೊಳ್ಳುವುದೂ ಸೇರಿದಂತೆ ಅದಕ್ಕೆಂದೇ ಮೀಸಲಾದ ಪ್ರದರ್ಶನ ಮತ್ತು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡುವಂತೆ ಅವರು ನಿರ್ದೇಶಿಸಿದ್ದಾರೆ. ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಜಲ ಉತ್ಸವವನ್ನು ಉತ್ತೇಜಿಸುವಂತೆ ಸಲಹೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕೆರೆಗಳಲ್ಲಿ ಹೂಳು ತೆಗೆಯುವುದನ್ನು ನಿಯಮಿತ ಕಾರ್ಯಕ್ರಮವನ್ನಾಗಿ ಮಾಡಲು ಮತ್ತು ಹೂಳು ತೆಗೆಯಲು ಸ್ಪಷ್ಟ ಮಾನದಂಡಗಳನ್ನು ರೂಪಿಸುವಂತೆ ಕರೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಯಾ ಮತ್ತು ಪೋಲೆಂಡ್ನ ಉಪ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಡಾ ಎಸ್ ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆ ಮತ್ತು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ 5ನೆಯ ಭೇಟಿಯಾಗಿದ್ದು ಈ ವರ್ಷದ 2ನೆಯ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೂದ್ ಭಾಗಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಅವರು ಇಂದು ಮುಂಬೈನಲ್ಲಿ ಬ್ಯಾಂಕ್ ಮತ್ತು ಗ್ರಾಮೀಣ ಜೀವನೋಪಾಯ ಮಿಷನ್ಗಳ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸ್ವಸಹಾಯ ಗುಂಪುಗಳಿಗೆ ಸರಾಸರಿ ವಿತರಣೆಯ ಪ್ರಮಾಣವನ್ನು ಹೆಚ್ಚಿಸಲು ವೈಯಕ್ತಿಕ ಉದ್ಯಮ ಸಾಲ ಬಂಡವಾಳವನ್ನು ದ್ವಿಗುಣಗೊಳಿಸುವ ಬಗ್ಗೆ ಸಭೆ ಗಮನಹರಿಸಲಿದೆ. ನೇಪಾಳ ಟಿಬೆಟ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1,250 ಏರಿಕೆಯಾಗಿದೆ. ನೇಪಾಳದ ಭೋಟೆಕೋಶಿ ನದಿ ಮತ್ತು ಭೂಗತ ವಿದ್ಯುತ್ ಕೇಂದ್ರಗಳ ಉದ್ದಕ್ಕೂ ಸುರಂಗಗಳಲ್ಲಿ ಸಿಲುಕಿರುವವರನ್ನು ಪತ್ತೆಹಚ್ಚಲು ರಕ್ಷಣಾ ತಂಡಗಳು ಮಳೆ ಮತ್ತು ಅವಶೇಷಗಳ ನಡುವೆ ಕಾರ್ಯಾಚರಣೆ ಮುಂದುವರೆಸಿವೆ. ಕಾಣೆಯಾದವರಲ್ಲಿ 583 ಜನರು ವಿದೇಶಿಯರಾಗಿದ್ದಾರೆ. ನೇಪಾಳ ಸೇನೆ ಸೇರಿದಂತೆ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಗಳು ಇಲ್ಲಿಯವರೆಗೆ ಹೆಲಿಕಾಪ್ಟರ್ಗಳು ಮತ್ತು ಭೂ ಮಾರ್ಗಗಳನ್ನು ಬಳಸಿಕೊಂಡು 11,993 ಜನರನ್ನು ರಕ್ಷಿಸಿವೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಾಗಿ ಸುಮಾರು 21,314 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಚೀನಾದ ಕಡೆಯಿಂದ ನೇಪಾಳ ಗಡಿಯ ಬಳಿ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದ್ದು ಇನ್ನು 541 ಜನರು ಕಾಣೆಯಾಗಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನಲ್ಲಿ ನಡೆಯುತ್ತಿರುವಂತಹ ಯುದ್ದವನ್ನು ಕೊನೆಗೊಳಿಸಲು ರಷ್ಯಾ ಶಾಂತಿ ಒಪ್ಪಂದಕ್ಕೆ ಕೆಲಸ ಮಾಡಲು ಸಿದ್ದವಾದಾಗ ಮಾತ್ರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮತ್ತೊಂದು ಸುತ್ತಿನ ಶೃಂಗಸಭೆ ನಡೆಸಲು ಸಿದ್ದ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಎರಡರೊಂದಿಗೂ ಅಮೆರಿಕ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ತಮ್ಮ ಬಯಕೆಯಾಗಿದ್ದು ಸಂಬಂಧಗಳನ್ನು ಸುಧಾರಿಸುವುದು ವ್ಯವಹಾರಕ್ಕೂ ಪ್ರಯೋಜನಕಾರಿ ಎಂದು ಅವರು ಹೇಳಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ದದ ಅಂತ್ಯಗೊಳಿಸುವ ನಿಟ್ಟನಲ್ಲಿ ಚರ್ಚಿಸಲು ಟ್ರಂಪ್ ಮತ್ತು ಪುಟಿನ್ 2025 ಆಗಸ್ಟ್ನಲ್ಲಿ ಅಲಾಸ್ಕಾದಲ್ಲಿ ಕೊನೆಯ ಬಾರಿ ಭೇಟಿಯಾಗಿದ್ದರು. ದೇಶದ ಪ್ರತಿಯೊಂದು ಜಿಲ್ಲೆಯ ರಫ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ರಫ್ತು ಕೇಂದ್ರಗಳಾಗಿ ಜಿಲ್ಲೆಗಳು ಉಪಕ್ರಮ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಸ್ಥಳೀಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೌಗೋಳಿಕ ಮಾನ್ಯತೆ ಪಡೆದ ಉತ್ಪನ್ನ, ಕೃಷಿ ಉತ್ಪನ್ನ, ಆಟಿಕೆ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ ವರ್ಷದ ಜನವರಿಯವರೆಗೆ ದೇಶದ 770ಕ್ಕೂ ಹೆಚ್ಚು ಜಿಲ್ಲೆಗಳು ಯೋಜನೆಯ ವ್ಯಾಪ್ತಿಗೆ ಬಂದಿವೆ. ಆತ್ಮನಿರ್ಭರ ಭಾರತ ಮತ್ತು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗಳಿಗೆ ಪೂರಕವಾಗಿರುವಂತಹ ಈ ಯೋಜನೆ ದೇಶದ $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ ಎರಡನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ದ 94 ರನ್ಗಳ ಭರ್ಜರಿ ಜಯ ದಾಖಲಿಸುವ ಮೂಲಕ ಭಾರತದ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಇದೇ 5-9ರವರೆಗೆ ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜನೆ ಮಾಡಲಾಗಿದ್ದು 20 ದೇಶಗಳಿಂದ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಜೂನ್ 30ರಿಂದ ಜುಲೈ 4ರವರೆಗೆ ಬ್ಯಾಂಕಾಂಗ್ ಮತ್ತು ಜೆಕಿಯಾದ ನೋ ಮೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026ರ ಸರಣಿಯ ಮೂರನೆಯ ಹಂತವಾಗಿದೆ. 4ನೇ ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಗುಜರಾತ್ ಸರ್ಕಾರ, ಗುಜರಾತ್ ಕ್ರೀಡಾ ಪ್ರಾಧಿಕಾರ ಮತ್ತು ಭಾರತ ಕ್ರೀಡಾ ಪ್ರಾಧಿಕಾರ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿದೆ. ಚೀನಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಹಂಗೇರಿ, ಇಂಡೋನೇಷ್ಯಾ, ಇರಾನ್, ಕಜಕಿಸ್ತಾನ್, ಮೆಕ್ಸಿಕೋ, ಸ್ಲೊವಾಕಿಯಾ, ಅಮೆರಿಕ, ಉಜ್ಬೇಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಸೈಪ್ರಸ್, ಜೆಕಿಯಾ, ಇರಾಕ್, ರಷ್ಯಾ ಮತ್ತು ಶ್ರೀಲಂಕಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿವೆ. ಸೆಪ್ಟೆಂಬರ್ 4ರಂದು ಔಪಚಾರಿಕವಾಗಿ ಕ್ರೀಡಾಕೂಟ ಉದ್ಘಾಟನೆಯಾಗಲಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನ್ನಲ್ಲಿ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನು 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ಧ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನು 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಕೇಂದ್ರ ಸರ್ಕಾರ 2024ರ ಟೆಂಜಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರೆಜಿಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250ಕ್ಕೆ ಏರಿಕೆ. ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನ ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬಾ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/4 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ,

ಒಂದು ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿ ನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/4 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ ಮಸಾಲ ಮೊಟ್ಟೆ ಸ್ಕ್ರ್ಯಾಂಬಲ್, ಒಂದು ತಿಂಡಿ. ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು 1 ಬೌಲ್ನಲ್ಲಿ ಹಾಕಿ ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಂದ್ರೊಂಡ್ಮೆ ಬೆಚ್ಚ ತಿನ್ನೋಗು.
1: ಇಡಲಿ ಬಾ.
0: ಬೇರೆಂದ್ರೊಂಡ್ಮೆ ಬೆಚ್ಚ ತಿನ್ನೋಗು.
1: ದೋಸೆ ಇಡಲಿ.
0: ಇಡಲಿ ದೋಸೆ, ದೋಸೆ ಇಡಲಿ. ದೇವೆ ಮುಸಾಕ, ನೀವೆಲ್ಲ ಹೋಟೆಲ್ ಇಡಲಿ ದೋಸೆ, ದೋಸೆ ಇಡ್ಲಿ ಎಲ್ಲ ಬೇರೆಂದಿಲ್ಲ.
2: ಚಲ್ಲ ಪಿಂಡಿ ಚಪಾತಿ ಪೊರಾಟ ಅಂಟೇ ಬಾವಾಕ. ಎಂದ ಬಾರಿ ಅಪರೂಪ ಚಮ್ಮ ನಾಲೈತಿ ಇಬ್ಬರ ಕಾಂಡೆ ಇಲ್ಲೇ
3: ಗುಡಿ ಹೆಚ್ಚಿದೆಂದಾಕ್ರು ರಾಯ ತಂಗಲ ಕುರ್ಪಾ ತೆನ್ನಂಡೆ ಅದ್ರ ಕಾಣ ಅವತೇ ದೆಚ್ಚೆ ನಲ್ಲ ಅಂಟ್ರು ಹಂಗನ ಅವತೇ ಬಾಕಿ
2: ಉಡೆ ಬಂಡ ಗಿರಾಕಿ ಮಾರ್ಗ ಕುರ್ಪಾತಿ ಎನ್ನಿಟ್ಟು ತಿಂಡಂಗ ಮಾತ್ರ ತಡಿಕೆ ಬಿಡಿಕ್ರಂಟ ಹೆಂಗ್ ನಾನಿಂದ್ರಾಕ್ರಪ್ಪ.
0: ಮೂಸಾಕ ನಿಂಗಲ ಹೋಟೆಲ್ ಆಗಿ ಬೆಲಿ ಎಮುಸಿ ಬತ್ ನನ್ನ ಬೆನ್ನಿ ನಾಲ್ಕು ನಲ್ಲ ಇಡ್ಲಿ ದೋಸೆ ಹಾಕಿ ತನ್ನು ಇನ್ನಲು ಇಪ್ಪನೋಕುಮ ಸುಬೇಕೆ ಹಂಚಿಟ್ಟು ನಂಡ ಹೂನ್ ದೋಸರು ಪೂರು ಮೂಸಾಕರ್ ಹೋಟೆಲ್ಗೂ ಪೂರು ಎಂದಿಗಿಡಿ ಅವಳು ನಲ್ಲ ಇಡ್ಲಿ ದೋಸೆ ಅವಳು ಕುಂಬರು ಉಂಟು ಲಾಸ್ಟ್ ಅವಳು ಗುಂಜೆಂಡು ಪ್ಲೇಟ್ ನಾನೇ ಗುಂಪನು ಒಂದು ಪ್ಲೇಟ್ ಇಡ್ಲಿ ಬರ್
2: ನಲ್ಲ ಇತ್ತು
3: ಬಡವಾಗ ನೀವೇನು ಗಲಾಟೆ ಕೇಟು
0: ಗಲಾಟೆ ಅಮ್ಮ ಜಂಡ ಪೆಂಜೆ ಮಾರ ಒರೇ ಅವತ್ತು ಬೆಚ್ಚಿಟ್ಟು ಸಂಸಾರ ಹಾಕುರ ಕಷ್ಟ ನಕ್ಕು ಮಾತ್ರ ಗೊಂತು
2: ಅದಕ್ಕೆ ಬಡವಾಕ ಇದು ಬೇಜಾರ ಕಂಡ ಅದಕ್ಕೆ ನಿಮ್ಮ ಜಂಡ ಮತ್ತು ಪೆಣ್ಣೆ ತಾಗಿ ಉಂಟು ಅದು ನೀವೆಲ್ಲ ಎಂತ ಚೇಲು ಉಣಗಿಟ್ಟಮ್ಮ
0: ಅಭಿಷೇಕ ನಕ್ಕೊರು ಚಂಗ್ಯಾವಡು
2: ಚಕ್ ಚಂಗೆ ಹಾಕುರ ಮೊಗಮೆ ಮೀನು ಬಿಗ್ರ ಬಡವಾಕರು ಚಂಗೆ ಮೊಗ ಚಕ್
0: ಹಿಂಗಿ ನಿಂಕು ನಂಡ ಲವ್ ಸ್ಟೋರಿ ಕೇಕೋನ
2: ನಕ್ಕಿಪ್ಪ ಪಣ್ಣಿ ಎಂದು ಇಲ್ಲ ಗಿರಾಕಿ ಮಾರು ಇಲ್ಲ ತಲೆ ಟೈಮ್ ಪಾಸ್ ಹೆಂಗಾವಟ್ಟ ಪರ ಚೆಲ್ರು ಚೆಲ್ರು ಚೆಲ್ರು
0: ಅದರು ನೀಂಡು ಕತೆ ಒರ್ನಾಲ್ ನಾನು ಬಟ್ಟಿನ ರೂಡಿ ಮೀನು ಬೆಚ್ಚಿತ್ತು ಸೈಕಲ್ ಒಂದು ಅಂತ ಪೋಯೋಂಟಿನ್ನ
2: ಅಲ್ಲ ನೀನು ಸ್ಟೋರಿ ಕೇಟುತ್ತೆ ನಂಡ.

0: ಡಾಕ್ಟರ್, ಇದು ಸೀರಿಯಸ್ ವಿಷಯ ಉಂಟಾ?
1: ಇಪ್ಪಾಯಿಲ ಕಂಡೀಷನ್ ಬಾರಿ ಸೀರಿಯಸ್ ಉಂಡು. ಇಪ್ಪಾಯಿಲ್ಗೆ ದವ ಅಲ್ಲ ದುವಾತ್ ಅಗತ್ಯ ಉಂಡು. ಹಯಾತ್ ಮೌತು ಅಲ್ಲಾಹುರ ಕೈಲಿ. ಇಪ್ಪ ಆಸೆಂದಿಂದೆಂಗು ಪೂರ್ತಿ ಹಾಕರು. ಐ ಆಮ್ ಸಾರಿ, ಬೇಜಾರಾಕಂಡೆ.

0: ಮಾಸ್ಟ್ರೆ, ಡಾಕ್ಟರ್ ಇಂದ್ರಚಂತ್.
1: ಡಾಕ್ಟರ್ ಚಂತ್ ಬೇಡಿಕೆ ಬಂದಿಲ್ಲವಲ್ಲ, ಬೇಗ ಹುಷಾರಾಗ್ರಲ್ಲ.
2: ಇಲ್ಲ ಮಾಸ್ಟ್ರೆ, ಕಲವು ಚೆಲ್ಲು ಹುದಿಂಕ್ ತೀರಿಲ್ಲ ಅಂತ ನಿಂಗಲ ಮೊಗಮೇ ಚೆಲ್ಲು. ಇಲ್ಲ ಮಾಸ್ಟ್ರೆ, ಮೂತ್ರ ಬಗಿಲ ನಕ್ಕೆ ಬೇಜಾರಿಲ್ಲ. ಈ ದುನಿಯಾವಿಗೆ ಬಂದ ಭಿನ್ನ ಎಲ್ಲರೂ ಒರ್ನಾಳು ಮರಿಕೊಂಡು ಆಯ್ತ ನಾನು ಬರಿಕೆ ಮುನ್ನೂರು ನನ್ನ ಮೌಲ ಆಸ್ಪತ್ರೆ ಮಂಗಿಲ್ತ ಚಂದ ಹಕ್ಕಿ ನೋಕು. ಇಲ್ಲೇ ಟೈಪ್ ಇತ್ತಲ್ಲೇ ಮಾಸ್ಟ್ರೆ, ನನ್ನ ಮಕ್ಕಳು ಆರ್ಗತಿ ಉಳ್ಳಾರು ಮಾಸ್ಟ್ರೆ, ನನ್ನ ಮೌಲ ಅಸ್ಮಗು ಆರ್ಗತಿ ಮಾಸ್ಟ್ರೆ ಆರುಳ್ಳಾರು ಮಾಸ್ಟ್ರೆ ಆರುಳ್ಳಾರು.
1: ಕಾಕ, ನಿಂಗ ಈ ವಿಷಯದಲ್ಲಿ ಎಂದು ಫಿಕರ್ ಹಾಕಂಡ, ನಿಂಗ ಒಪ್ಪಿಗೆ ತಂಡಾರಂಟ ಹೆಂಗೆ? ನಿಂಗಲ್ಲ ಮೂಲ ನಾನ್ ಮಂಗಿಲ್ಲ ಅವ್ರೆ, ಸಮಾಧಾನ ಹಾಕುರು.
2: ನಂಡ ಮೂಲ ಆಸ್ಪತ್ರೆ ನೀ ಮಂಗಿಲ್ಲ ಅವ್ರೆ, ಕಸೀರು ನಿಂದ ಈ ನಲ್ಲತನತ್ತಿಗೆ ನಾನು ಹೆಂಗನ ನನ್ನ ಚೆಲ್ಲಟ್ಟು ಹೋನೆ ಗೊತ್ತಾವಲ್ಲೇ ಅಲ್ಲ ನಿಂಡ ಸಲಾಮತ್ತಾಗಟ್ಟು ಮೋನೆ ಹೋನೆ ಪಡ್ಚೋನು ಒಂದು ಆಸರೆ ಪೂರ್ತಿ ಹಾಕ್ಯ ಮೋನೆ, ನಂಡ ಆಸರೆ ಪೂರ್ತಿ ಹಾಕ್ಯ ಹೋನೆ ಅಸ್ಮ ಇವಡಲ್ಲ ಮೋನೆ ರುಕ್ಸಾಣ ಈ ನಿಂಡ ಹೆಲೆ ಒಳ ಚಂದತ್ಲ ನೋಕು ಮೋನೆ ಅಲ್ಲ ಒಂದು ಆಸೆ ಪೂರ್ತಿ ಹಾಕ್ಯ ಮೋನೆ ಅಲ್ಲ ಅದು ಬಂದು ಇಲ್ಲ ಇಲ್ಲ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸ್ಟಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ಕಾರ್ಯಕ್ರಮ. ಸೊ ಸ್ಟುಡಿಯೋದಲ್ಲಿ ನಾನು ರೋಷನ್ ಕುಲಶೇಖರ್, ತಮ್ಮ ಬಾನ್ಲಿ ಸ್ನೇಹಿತ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಸೆಕೆಂಡ್ಗೂ ಕಾಲ ಬದಲಾಗ್ತಾ ಹೋಗುತ್ತೆ, ಜೀವನ ಕೊನೆಗೊಳ್ಳುತ್ತಾ ಹೋಗುತ್ತೆ ಅಂತ ಹೇಳುವಾಗ ಹಾಡು ಹಾಡಿದಷ್ಟು ಖುಷಿ, ಹಾಡು ಕೇಳಿದಷ್ಟು ಖುಷಿ, ಹಾಡು ಹೇಳಿದಷ್ಟು ಖುಷಿ. ಸೊ ಮೊದಲ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಬಜಲಿಂದ ಜಾನ್. ಹೇಗಿದ್ದೀರಿ? ಯಾವ ಹಾಡು ಕೊಡ್ಲಿ? ಯಾವ ಹಾಡು ಆಯ್ತು ನಿಮ್ದು? ಆಯ್ತಾ? ಯಾವ ಹಾಡು ಕೊಡ್ಲಿ ನಿಮ್ಗೆ? ಯಾವ್ದು? ಹಾಡಿನ ಹೆಸರು ಹೇಳಿ ಸರ್. ತುಂಬಾ ಇದೆ ವಿಲ್ಫಿರ ಬಿಂಬಿಸಿದ್ದು. ಯಾವ್ದಾಗ್ಬೋದು ಅಲ್ವಾ? ಪೆದ್ರು ಜುಮ್ ಆಗ್ಬೋದಾ? ಪೆದ್ರು ಜುಮ್ ಆಗ್ಬಹುದಾ? ಆಗ್ಬೋದಾ? ಅಥವಾ ಬೇರೆ ಯಾವ್ದಾದ್ರು ಹಾಡಿನ ಹೆಸರು ಹೇಳಿ ಸರ್. ತುಂಬಾ ಎಲ್ಲ ಹಾಡುಗಳಿವೆ ವಿಲ್ಫಿರ ಬಿಂಬಿಸಿದ್ದು. ಸೊ ಪೆದ್ರು ಜುಮ್ ಹಾಕ್ತೇನೆ. ಓಕೆ ಸರ್, ನೀವು ಕೇಳಿದಂತ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಧನ್ಯವಾದಗಳು ಜಾನ್ ಅವರೇ. ಪೆದ್ರು ಜುಮ್ ಎಂಬಂತ ಹಾಡನ್ನು ಅವರು ಕೇಳಿದ್ದಾರೆ. ಒಂದು ಸುಂದರವಾದ ಹಾಡು. ಈ ಹಾಡನ್ನು ಕೇಳೋಣ, ಕೇಳ್ತಬರೋಣ. ಅದೇ ರೀತಿ ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ 6-3-6-4-0-4-9-4-9 ಸಂಖ್ಯೆಗೆ. ಸೊ ಜೋನ್ ಅವರ ಒಂದು ಹಾಡುಗಳನ್ನು ನಾವಂತೂ ರಿಕ್ವೆಸ್ಟ್ ಮಾಡಿದ್ದೇವೆ, ಕೇಳಿದ್ದೇವೆ ಅಂತ ಹೇಳುವಾಗ ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ 6-3-6-4-0-4-9-4-9 ಈ ಸಂಖ್ಯೆಗೆ. ಸೊ ನೀವಂತೂ ಬ್ಯೂಟಿಫುಲ್ ಆದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿಕೊಳ್ಬೋದು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನ್ ಇವರು ಮೊದಲ ಕಾಲರ್ ಆಗಿದ್ದಾರೆ. ಮುಂದಿನ ಕಾಲರ್ ಯಾರಾಗ್ತಾರೆ ಅಂತ ನೋಡೋಣ. 6-3-6-4-2-0-4-9-4 ಸಂಖ್ಯೆಗೆ ನೀವಂತೂ ಕರೆ ಮಾಡಿ ಮಾತಾಡಲು, ನಿಮಗಂತೂ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಲು ಕೂಡ ಅವಕಾಶ ಇದೆ. ಇದು ರೇಡಿಯೋ ಸ್ಟಾರಂಗ್ ಎನ್ನುವಾಗ ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ತೆ.
1: ನಮಸ್ತೆ, ನಾನು ರತ್ನಶೆಟ್ಟಿ.
0: ಹೇಳಿ ರತ್ನಶೆಟ್ಟಿ ಅವರು, ಯಾವ ಹಾಡು ಕೊಡ್ಲಿ?
1: ಹೃದಯ ಹಾಡಿತ್ತು.
0: ಹೃದಯ ಹಾಡಿತ್ತು ಚಿತ್ರದಿಂದ
1: ಫಿಲಮ್. ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ.
0: ಹೃದಯ ಹಾಡಿತು ಚಿತ್ರದಿಂದ ತಂಪಾದ ಗಾಳಿ, ನೋಡು ನಾನು ನಿಮ್ಮ ಹಾಡಿದೀಯಾ ಅಂತ. ಸೊ ಹೃದಯ ಗೀತೆ, ಹೃದಯ ಗೀತೆ ಚಿತ್ರ, ಹೃದಯ ಹಾಡಿತ್ತಲ್ವಾ?
1: ಹೃದಯ ಹಾಡಿತು ಫಿಲಮ್.
0: ಹೃದಯ ಹಾಡಿತು. ಅದರಿಂದ
1: ಗಾಳಿ ಬೀಸಲಿ,
0: ಹೃದಯ
1: ಹಾಡಿ,
0: ತಂಪಾದ
1: ಗಾಳಿ ಬೀಸಲಿ.
0: ಗಾಳಿ
1: ಇಲ್ವಾ?
0: ನಾನು ಕೇಳಲಿಲ್ಲ ಈ ಒಂದು ಹಾಡಿದ ವರೆಗೆ.
1: ನೋಡಿ ನೋಡಿ, ತುಂಬಾ ಚೆನ್ನಾಗಿದೆ.
0: ಸೊ ತಂಪಾದ ಗಾಳಿ ಬೀಸಲಿ.
1: ಅಂಬರೀಷ
0: ಅಭಿನಯದ ಚಿತ್ರ ಅಲ್ವಾ?
1: ಊಟ ಆಯ್ತು.
0: ಸೊ ಧನ್ಯವಾದಗಳು. ಸೊ ಇವತ್ತಿನ ಕಾರ್ಯಕ್ರಮದ ಇಬ್ಬರು ಕೇಳುಗರು ಕೇಳಿದಂತ ಹಾಡುಗಳನ್ನು ಆರಂಭದಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೆ. ತಂಪಾದ ಗಾಳಿ ಬೀಸಲಿ ಒಂದು ಸುಂದರವಾದ ಹಾಡು, ಒಂದು ಮನಮೋಹಕವಾದ ಹಾಡು. ಸೊ ಅದೇ ರೀತಿ ಇನ್ನೊಂದು ಸುಂದರವಾದ ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಎರಡು ಹಾಡುಗಳೊಂದಿಗೆ ಕಾರ್ಯಕ್ರಮದ ಆರಂಭ ಆಗ್ತಾ ಇದೆ. ಪೆದ್ರುಜೋ ಮತ್ತು ತಂಪಾದ ಗಾಳಿ ಬೀಸಲಿ ಎರಡು ಹಾಡುಗಳನ್ನು ಕೇಳಿಕೊಂಡು ಬರೋಣ. ಜಾನ್ ಅವರು ಮತ್ತು ರತ್ನಾ ಶೆಟ್ಟಿ ಅವರು ಕೇಳಿದಂಥ ಹಾಡುಗಳು ನಿಮಗೋಸ್ಕರ ಪ್ಲೇ ಆಗ್ತವೆ. ಸ್ನೇಹಿತರೆ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಎನ್ನುವಾಗ. ಸೊ ಇವತ್ತಿನ ಒಂದು ನ್ಯೂಸ್ ಅಪ್ಡೇಟ್ಸ್ ಏನಿದೆ, ಮಧ್ಯಾಹ್ನ 1:30 ನಾವು ಬೆಳಗಿನ ನ್ಯೂಸನ್ನು ಕೇಳಿರ್ಬೋದು. ಆದರೆ ಈಗ ಮತ್ತೆ ಏನೆಲ್ಲ ಒಂದು ಮಧ್ಯಾಹ್ನದ ನಂತರ ಆಗಿದೆ, ಸೊ ವಿಚಾರಗಳು ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸೋಣ ಅಂತ ಹೇಳ್ತಾ ಈ ಒಂದು ಹಾಡಿನೊಂದಿಗೆ ನಾನು ನಿಮ್ಮ ಜೊತೆಗೆ ಮತ್ತೆ ಸಿಗ್ತೇನೆ. ಎರಡು ಹಾಡುಗಳನ್ನು ಕೇಳಿಕೊಂಡು ಬರುವಂಥ ಹೊತ್ತು ಕೂಡ ಹೌದು ಸ್ನೇಹಿತರೆ. ಇದು ರೇಡಿಯೋ ಸಾರಂಗ್, ಅದು 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ನ್ಯೂಸಲ್ಲಿ ಅಷ್ಟೊಂದು ವಿಚಾರಗಳು ಇಲ್ಲ ಮಧ್ಯಾಹ್ನದ ಹೊತ್ತಿಗೆ. ಆದರೆ 14 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯೊಬ್ಬರು ಸುಳ್ಯದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಪಂಜಾಬ್ನ ಕರಡು ಮತದಾರ ಪಟ್ಟಿಯಿಂದ ಸಂಸದ ರಾಘವ್ ಚಡ್ಡ ಅವರ ಹೆಸರು ಕೂಡ ಡಿಲೀಟ್ ಆಗಿದೆ. ಸೊ ನೋಡಿ ಹೇಗೆ ಇದಾಗಿದೆ ಅಂತಿದೆ. ಸೊ ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ಮುಗಿದ ಮೂಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಹಲೋ ನಮಸ್ತೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಸರ್.
2: ನಿಮ್ಮ ಹೆಸರು?
3: ವಿಜಯಪುರದಿಂದ ಬಂದೆ, ನವಾಜ್ ಅಂತ ಸರ್.
2: ಹೇಳಿ ಸರ್, ಯಾವ ಹಾಡು ಕೊಟ್ಟು ಇವತ್ತು?
3: ಇವತ್ತು ನೋಡ್ರಿ ಸರ್, ಲವ್ ಸ್ಟೋರಿ ಹಿಂದಿ ಚಿತ್ರ ರೀ. ಅದ್ರಾಗ ಇದ್ ನೋಡ್ರಿ ಸರ್, ದೇಖಾ ಮೈನೆ ಏಕ್ ಸಪ್ನಾ ಫೂಲೋ ಕೆ ಶಹರ್ ಮೇ ಘರ್ ಅಪ್ನಾ ಅಂತ ಹೇಳಿ ಒಂದ್ ಹಾಡದ ನೋಡ್ರಿ ಸರ್. ಅದು
2: ದೇಖಾ ಮೈನೆ
3: ಏಕ್ ಸಪ್ನಾ ಫೂಲೋ ಕೆ ಶಹರ್ ಮೇ ಘರ್ ಅಪ್ನಾ.
2: ದೇಖಾ ಮೈನೆ ಏಕ್ ಸಪ್ನಾ
3: ಹಾ ಫೂಲೋ ಕೆ ಶಹರ್ ಮೇ ಘರ್ ಅಪ್ನಾ ಅಂತ ಹೇಳಿ ಆದ ನೋಡ್ರಿ ಸರ್. ಅದು ಕುಮಾರ್ ಸಾನು ಹಾಡುದ್ರಿ.
2: ಚಿತ್ರದ ಹೆಸರು
3: ಲವ್ ಸ್ಟೋರಿ ರೀ ಸರ್.
2: ಅದು ಕುಮಾರ್ ಸಾನು ಹಾಡಿದಲ್ಲ ಸರ್?
3: ಅಲ್ರಿ ಸರ್, ಅದು
2: ಅಮಿತ್ ಕುಮಾರ್ ಹಾಡಿದ್ದು.
3: ಅಮಿತ್ ಕುಮಾರ್ ಕರೆಕ್ಟ್ ರೈಟ್ ಸರ್, ಅದು ನನ್ ಕನ್ಫ್ಯೂಸ್ ಆದ್ರಿ. ಅಮಿತ್ ಕುಮಾರ್ ರೀ.
2: ಕುಮಾರ್ ಸಾನು ಆಗ ಹಾಡ್ಲಿಕ್ಕೆ ಆರಂಭಿಸಿರ್ಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು,
3: ಥ್ಯಾಂಕ್ ಯು. ಧನ್ಯವಾದ. ಹಾಡ್ರಿ
2: ನನ್ಗೆ ಬರಲ್ಲ, ಆದ್ರೆ ಹಾಡು ನಾನು ಇನ್ಫಾರ್ಮೇಶನ್ ಪ್ರಕಾರ ನನ್ಗೆ ಗೊತ್ತಿದ್ದದ್ದು ಸರಿ ಸುಮಾರು 1981 ಅಲ್ಲಿ ಚಿತ್ರ ಬಿಡುಗಡೆ ಆಗಿತ್ತು.
3: ಹೌದು ಹೌದು, 81 ಬಿಡುಗಡೆ ಆಗಿದೆ ನೋಡಿ ಸರ್. ಅದು ಕುಮಾರ್ ಗೌರವ್ ರೀ, ಮತ್ತೆ ಯಾರು ಅದಾರಿ, ಅದ್ರ ರಾಜೇಂದ್ರ ಕುಮಾರ್ ಮಗ ರೀ, ಕುಮಾರ್ ಗೌರವ್ ನಟ. ನೋಡಿನ್ರಿ ಚಿತ್ರ, ಅದಕ್ಕೆ ನನಗೆ ಅದು ನೆನಪತ್ತೆ ಸರ್. ನೆನಪು ಹಾರ್ತಾವ್ರಿ.
2: ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್.
3: ಸರಿ, ಧನ್ಯವಾದ ಸರ್.
2: ಧನ್ಯವಾದಗಳು. ಇದ್ರ ಜೊತೆ ಕರೆ ಮಾಡ್ತಾ ಇರಿ. ಸೊ ಸ್ನೇಹಿತರು, ನೀವು ಕೂಡ ಕರೆ ಮಾಡಿ ಮಾತಾಡಿ. ನಮ್ಮ ವಿಜಯಪುರದಿಂದ ಸ್ನೇಹಿತರಂತೂ ಮಾತಾಡಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಅವರ ಮುಂದಿನ ಒಂದು ರಿಕ್ವೆಸ್ಟ್ ಹಾಡನ್ನು ಕೇಳಿದ್ದಾರೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. 6364240494 ಸಂಖ್ಯೆ. ನಮಸ್ತೆ.
4: ಹಲೋ
2: ನಮಸ್ತೆ.
4: ಹಲೋ ಸರ್, ನಾನು ಶೈಲಜಾ ಕದ್ರಿಯಿಂದ.
2: ಶೈಲಜಾ ಅವರು ಕದ್ರಿಯಿಂದ, ಹೇಗಿದ್ದೀರಿ?
4: ನನಗೆ ಹೆಸರು ಭಾಮ ಸತ್ಯಭಾಮ ಚಿತ್ರದಿಂದ.
2: ಭಾಮ ಸತ್ಯಭಾಮ ಚಿತ್ರದಿಂದ
4: ಬಣ್ಣಗಳೇ ಬಣ್ಣಗಳೇ ಅಂತ.
2: ನಿಮಿಷ, ಯಾವ ಹಾಡು?
4: ಬಣ್ಣಗಳೇ ಅಂತ. ಬಣ್ಣಗಳೇ
2: ಬಣ್ಣಗಳೇ. ಸೊ ಭಾಮ ಸತ್ಯ ಭಾಮ ಹಾಡಿನ ಹೆಸರು ಬಣ್ಣಗಳೇ ಬಣ್ಣಗಳೇಯಾ?
4: ಹೌದೌದು.
2: ಸೊ ಹಾಡಿ ನೋಡೋಣ ಒಂದು ಲೈನ್.
4: ನಂಗೆ ಬರೋದಿಲ್ಲ, ರಾಗ ಬರೋದಿಲ್ಲ
2: ಸ್ವಲ್ಪ.
4: ಬಣ್ಣಗಳೇ ಬಣ್ಣಗಳೇ ನನ್ನ ಆಸೆ ಬಣ್ಣಗಳೇ.
2: ಓಕೆ, ಭಾಮ ಸತ್ಯ ಭಾಮ ಚಿತ್ರದಿಂದ ನೀವೊಂದು ಹಾಡನ್ನು ಕೇಳಿದಿರಿ, ಬಣ್ಣಗಳೇ ಬಣ್ಣಗಳೇ. ಸೊ ಈ ಒಂದು ಹಾಡನ್ನು ನಿಮಗೋಸ್ಕರ ಅಪ್ಲೈ ಮಾಡ್ಬೇಕು, ಖಂಡಿತ ಕೊಡೋಣ. ಸೊ ಈ ಒಂದು ಧನ್ಯವಾದಗಳು. ಸೊ ಎರಡು ಕೇಳುಗರು ತಮ್ಮ ಒಂದು ಇಬ್ಬರು ಕೇಳುಗರು ತಮ್ಮ ಎರಡು ಸುಂದರವಾದ ಹಾಡುಗಳನ್ನು ಕೇಳಿದ್ದಾರೆ. ಸೊ ಒಂದು ಹಾಡುಗಳೊಂದಿಗೆ ಕಾರ್ಯಕ್ರಮ ಒಂದು ಮುಂದುವರಿಸ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. 6364240499 ಈ ಸಂಖ್ಯೆಗೆ. ಸೊ ಭಾಮ ಸತ್ಯಭಾಮ ಚಿತ್ರದ ಎಸ್ ನಾರಾಯಣ ಅಭಿನಯದ ಚಿತ್ರ ಇದು, ಮತ್ತು ಶ್ರುತಿ ಅಭಿನಯದ ಚಿತ್ರ. ಇದರಲ್ಲಿ ಭಾಮ ಸತ್ಯಭಾಮ ಚಿತ್ರದಲ್ಲಿ ಒಂದು ಹಾಡಿದೆ. ಸೊ ಈ ಒಂದು ಹಾಡನ್ನು ಕೂಡ ಕೇಳಿಕೊಂಡು ಬರೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ, ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಎರಡು ಸುಂದರವಾದ ಹಾಡುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ನೀವು ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುವುದಿಲ್ಲ. ಅಬ್ಬಾ, ಎಲ್ಲಾದರೂ ಹೋಗಿ ಸಾಯುವ ಅಂತ ಅನಿಸುತ್ತೆ.
2: ತುಂಬ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಮೊದಲಿನ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. 6364240949 ಈ ಸಂಖ್ಯೆಗೆ. ಸೊ ನಿಮ್ಮ ನೆಚ್ಚಿನ ಒಂದು ಹಾಡುಗಳನ್ನು ನೀವಂತೂ ಕೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ನೀವು ರಿಕ್ವೆಸ್ಟ್ ಮಾಡಿಕೊಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದ ಮುಂದಿನ ಇನ್ನೆರಡು ಕೇಳುಗರ ಕಾಲರ್ಸ್ಗಳನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಕೇಳುಗರು ಸಾಕಷ್ಟು ಒಂದು ಹೆಚ್ಚಿನ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಒಂದು ಹಾಡುಗಳನ್ನು ಅಂತವರು ಕೇಳಿದ್ದಾರೆ. ಸೊ ಹೀಗಾಗಿ ಈ ಒಂದು ಹಾಡುಗಳನ್ನು ನೀವಂತೂ ಕೇಳಿಕೊಂಡು ಬನ್ನಿ ಅಂತ ಹೇಳ್ತಾ ಮುಂದಿನ ಕೇಳುಗರು ಕೇಳಿದಂಥ ಹಾಡನ್ನು ಅಂತೂ ನಾವಂತೂ ರಿಕ್ವೆಸ್ಟ್ ಮಾಡಿದಂಥ ಹಾಡುಗಳೊಂದಿಗೆ ಕೇಳುಗರ ಜೊತೆ ಮಾತಾಡುವಂಥ ಹೊತ್ತು ಕೂಡ ಹೌದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕೇಳುಗರೇ, ಮುಂದಿನ ಕೇಳುಗರು ನಮ್ಮ ಜೊತೆಗಿದ್ದಾರೆ ಯಾರಂತ ನೋಡೋಣ. ಹಲೋ, ನಮಸ್ತೆ. ಸೊ ಯಾಕೋ ಕೇಳುಗರಂತೂ ಮಾತಾಡ್ತಾ ಇಲ್ಲ, ಮುಂದಿನ ಕೇಳುಗರ ಜೊತೆ ಮಾತಾಡ್ತಾ ಇದ್ದೇನೆ. ಸೊ ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಕೇಳುಗರಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಸೊ ಈಗ ತಾನೇ ಹಲೋ ನಮಸ್ತೆ
2: ಸರ್.
1: ನಮಸ್ತೆ, ನಮಸ್ತೆ ಸರ್. ನಿಮ್ಮ ಹೆಸರು?
2: ನನ್ನ ಹೆಸರು ಸಿದ್ದ ಚಂದ್ರಶೇಖರ್, ಅತ್ತಿಚೇಡದಳ್ಳಿ.
1: ಹೇಳಿ ಸರ್,
2: ತಾಲೂಕು ಹಾಸನ ಜಿಲ್ಲೆ.
1: ಯಾವ ಹಾಡು ಕೊಡ್ಲಿ ಸರ್?
2: ನನಗೆ ಪರಾಜಿತ ಅಂತ ಒಂದು ಚಿತ್ರ ಇದೆ ಸರ್. ಪರಾಜಿತ
1: ಹೇಳಿ, ಅದರಿಂದ
2: ಅದರಲ್ಲಿ ಈ ಯೌವನ ರೋಮಾಂಚನ ಅಂತ ಒಂದು ಹಾಡಿದೆ.
1: ಪರಾಜಿತ ಚಿತ್ರದ
2: ಈ ಯೌವನ ರೋಮಾಂಚನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆಜೆ ಯಶ್ವಾಸ ಎಲ್ಲ ಹಾಡಿದಾರೆ ಸರ್. ವಿಜಯಕಾಶಿ ಚರಣರಾಜ್ ಎಲ್ಲ ಇದಾರೆ ಫಿಲಮ್ ಅಲ್ಲಿ.
1: ಏನ್ ಸರ್ ಹೇಳಿ?
2: ಸೈತಲ್ವಾ?
1: ಹಲೋ ರೋಷನ್. ನಾನ್ ದಿನ ಬರ್ತಾ ಇರ್ತೇನೆ ಸರ್, ಗುರುವಾರ ಶುಕ್ರವಾರ ನಾನು ಇರ್ತೇನೆ. ನಮ್ದಾಯ್ತು ಸರ್. ನಿಮ್ದಾಯ್ತಾ? ಏನಿತ್ತು ಸ್ಪೆಷಲ್? ಹೌದು, ಏನಿತ್ತು ನಿಮ್ಮ ಆಚೆ ಸ್ಪೆಷಲ್? ಏನಿತ್ತು ಸ್ಪೆಷಲ್ ನಿಮ್ಗೆ?
2: ಸ್ಪೆಷಲ್ ಮಾಮೂಲಿ ತರಕಾರಿ ಸರ್.
1: ಹಾಡಿನ ಹೆಸರು ಮತ್ತೊಂದ್ಸಲ ಹೇಳಿ ಸರ್. ಪರಾಜಿತ ಚಿತ್ರದ
2: ರೋಮಾಂಚನ ಅಂತ ಇದೆ.
1: ಈ ಯೌವನ ರೋಮಾಂಚನ. ಓಕೆ ಸರ್, ನೋಡಿ
2: ಎಲ್ಲ ಕೇಳಿದ್ರಿಗಾಗಿ ಮತ್ತೆ ನಿಮಗಾಗಿ ಸರ್. ಅಪರೂಪದ ಹಾಡದು ಸರ್.
1: ಸೊ ಈ ಯೌವನ ರೋಮಾಂಚನ.
2: ಈ ಯೌವನ ರೋಮಾಂಚನ ಸ್ಟಾರ್ಟಿಂಗ್ ಆಗುತ್ತೆ
1: 1982 ಚಿತ್ರ ಅಲ್ವಾ?
2: ಹೌದೌದು. ಪರಾಜಿತ ಸಿದ್ದಲಿಂಗಯ್ಯ ಮಗ ಮುರಳಿ ಮಾಡಿರೋದು.
1: ಯಾರ ಮಗ?
2: ಸಿದ್ದಲಿಂಗಯ್ಯ ಮಗ ಮುರಳಿ ಅಂತ ಇದೆ ನೋಡಿ.
1: ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾರೆ. ಈ ಯೌವನ ರೋಮಾಂಚನ ಪರಾಜಿತ ಚಿತ್ರದೊಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಂದಿಸ್ಕೊಂಡು ಹೋಗ್ತಾ ಇದ್ದೇನೆ ಸ್ನೇಹಿತರೆ. ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದ ಮುಂದಿನ ಕೇಳುಗರು ಕೇಳಿದಂಥ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಪರಾಜಿತ ಚಿತ್ರದೊಂದು ಹಾಡು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ನೀವು ಕೂಡ ಕಾಲ್ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಪರಾಜಿತ ಚಿತ್ರದೊಂದು ಹಾಡನ್ನು ಇನ್ನು ಕೆಲವು ಹೊತ್ತಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಈ ಯೌವನ ರೋಮಾಂಚನ ಈ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ತೆ.
3: ಹಲೋ, ನಮಸ್ತೆ.
1: ನಿಮ್ಮ ಹೆಸರು?
3: ಅಶೋಕ್, ಮಂಗಳದಿಂದ.
1: ಹೇಳಿ ಅಶೋಕ್ ಅಣ್ಣ, ಯಾವ ಹಾಡು ಕೊಡ್ಲಿ ಇವತ್ತು
3: ನಂಗೆ? ಬೆಳವಳದ ಮಡಿಲಲ್ಲಿ ಅದರೊಂದು ಹಾಡು ಉಂಟು.
1: ಯಾವ ಚಿತ್ರದ್ದು ಅದು?
3: ಅದು ಹೆಸರಾದ ಒಂದು. ಹೌದು, ಬೆಳವಲದ ಮಡಿಲಲ್ಲಿ ಬೆವರ ನೀಡಿದ್ದಾಗ ಅದೊಂದು ಹಾಡುಂಟು.
1: ಬೆಳವಳದ ಮಡಿಲಲ್ಲಿ.
3: ಹೌದು.
1: ಓಕೆ ಸರ್, ನೋಡೋಣ ಈ ಒಂದು ಹಾಡನ್ನು. ಇಲ್ಲಿ ಖಂಡಿತವಾಗಿ ಚಿತ್ರದ ಹೆಸರು ಹೇಳದೆ ಸ್ವಲ್ಪ
3: ಅದು ಪರಸಂಗದ ಗಂಡ ತಿಮ್ಮವ ಅದು ಯಾವ್ದಂತ ನೆನಪಿಲ್ಲ ಸರ್. ನೋಡಿಲ್ಲದೆ ಪರಸಂಗ
1: ನೋಡ್ತೇನೆ ಸರ್. ನೋಡ್ತೇನೆ. ಬೆಳವಳದ ಮಡಿಲಲ್ಲಿ ಈ ಒಂದು ಚಿತ್ರದ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಕೇಳಿಕೊಂಡು ಬರೋಣ ಈ ಒಂದು ಹಾಡನ್ನು ಇನ್ನು ಕೆಲವು ಹೊತ್ತಲ್ಲಿ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 4949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದ ಮುಂದಿನ ಎರಡು ಹಾಡುಗಳನ್ನು ಪ್ಲೇ ಮಾಡ್ತಾ ಇದ್ದೀವಿ. ರೇಡಿಯೋ ಸರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟಾಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕೊನೆಯದಾಗಿ ಮನವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಸಾಕಷ್ಟು ಒಂದು ಹಾಡುಗಳನ್ನು ಕೇಳಿದಿರಿ. ಸೊ ನಾಳೆ ಕೃಷ್ಣಾಷ್ಟಮಿ, ಈ ಪ್ರಯುಕ್ತ ಈಗಾಗಲೇ ನಿಮಗೆಲ್ಲರಿಗೂ ಕೃಷ್ಣಾಷ್ಟಮಿಯ ಒಂದು ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ನೀಡ್ತಾ ಇದ್ದೇವೆ. ಸೊ ನಾಳೆ ಒಲವಿನ ಹಾಡು ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರಲ್ಲ, ಮೊದಲನೇದಾಗಿ ಹೇಳ್ತಾ ಇದ್ದೇನೆ, ನಾಳೆ ಮೂಡಿ ಬರಲ್ಲ. ಕೃಷ್ಣನ ಹಾಡುಗಳನ್ನು ನಾಳೆ ನಾವು ಕೇಳಲಿದ್ದೇವೆ. ಸೊ ಈ ವಿಷಯವನ್ನು ಮನಸ್ಸಲ್ಲಿ ಇಡುವುದು. ಸೊ ಹಲೋ, ನಮಸ್ತೆ. ನಮಸ್ತೆ.
5: ಶಿಶಿ ಗುರು ಗೌರಂಗ ಗದಾಧರ ನಿತ್ಯಾನಂದ ದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಹರಿದಾಸ್ ಮಾತಾಡ್ತೇನೆ, ಶ್ರೀಕೃಷ್ಣ ಚೈತನ್ಯ ಜಗನ್ನಂತ ಪರಶುರಾಮ ಸ್ಥಿತ ಕಥೆ ಮಂಜುನಾಥ ಕಥೆ ಮಂಗಳಮಿಕೆ ಮಂಗಳೂರಿಂದ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ನಿಮ್ಗೆ ಮತ್ತೆ ಎಲ್ಲ ಬಾಂಧವರಿಗೆ. ಸರ್, ಇವತ್ತು ಸ್ಕೂಲ್ ಮಾಸ್ಟರ್ ಚಿತ್ರದಿಂದ ರಾಧಾ ಮಾಧವ ವಿನೋದ್ ಅಂತ ಪ್ಲೇ ಮಾಡ್ಬೋದಾ?
4: ಭಕ್ತಿ ಗೀತೆ ಅಲ್ಲ ಅದು,
5: ಅದು ಸಿನಿಮಾ ಫಿಲ್ಮ್ ಸಾಂಗ್. ಅದು
4: ಫಿಲ್ಮ್ ಸಾಂಗ್ ಆದ್ರೆ ಖಂಡಿತವಾಗಿ ಕೊಡ್ತೇನೆ ನಾನು ಸರ್. ಸ್ಕೂಲ್ ಮಾಸ್ಟರ್ ಚಿತ್ರದಿಂದ
5: ಸ್ಕೂಲ್ ಮಾಸ್ಟರ್ ರಾಧಾ ಮಾಧವ ವಿನೋದ್ ಅಂತ ಅಂದ್ರೆ ನಾಳೆ ಸಿಗ್ತದೆ ಇಲ್ಲೋ ಗೊತ್ತಿಲ್ಲಲ್ಲ.
4: ನಾಳೆ ಇಲ್ಲ ಸರ್, ನಾಳೆ ಒಲವಿನಾಡು ನೇರ ಫೋನಿನ ಕಾರ್ಯಕ್ರಮ.

0: ಹಳೆಯ ಕೃಷ್ಣನ ಭಕ್ತಿ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇರ್ತೇವೆ.
1: ಹಾಗಾದ್ರೆ ದಯವಿಟ್ಟು ಒಂದು ನಮ್ದೊಂದು ರಿಕ್ವೆಸ್ಟ್ ಪ್ರಸಾರ ಮಾಡಿ ಅಂತ. ಹರೇ ಕೃಷ್ಣ, ರಾಧೆ ರಾಧೆ. ನಿಮ್ಗೂ ಶುಭಾಶಯ, ಎಲ್ಲ ಬಾಂಧವರಿಗೆ ಶುಭಾಶಯ ಜನ್ಮಾಷ್ಟಮಿ.
0: ಧನ್ಯವಾದ, ಧನ್ಯವಾದಗಳು ಸರ್, ಖಂಡಿತ ಕೂಡ. ಥ್ಯಾಂಕ್ ಯು.
1: ಹರೇ ಕೃಷ್ಣ.
0: ಸೊ ಸ್ಕೂಲ್ ಮಾಸ್ಟರ್ ಚಿತ್ರದ ರಾಧ ಮಾಧವ ಈ ಒಂದು ಭಕ್ತಿಯ ಒಂದು ಹಾಡೊಂದನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಚಿತ್ರಗೀತೆ ಇದಾಗಿದೆ ಸ್ನೇಹಿತರೆ, ಕೇಳ್ಕೊಂಡು ಬರೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಅದೇ ರೀತಿ ಕೊನೆಯ ಕಾಲರ್ ಜೊತೆ ಮಾತಾಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದ ಕೊನೆಯ ಕಾಲರ್ ಯಾರಿದೆ ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ. ಪಾತಿರ್ಲೆ ವಾಪದನ್ ಕೊರಡು
2: ಹಿಂದಿ ಕನ್ನಡ ಪದ್ಯ ಬೋಡು ರಫೀನಾ, ಮೊಹಮ್ಮದ್ ರಫೀನಾ.
0: ಓ
2: ಅವು ಗೊತ್ತಿಲ್ಲ
0: ಪದ್ಯದ ಲೈನ್ ಬಂದ್ಲೆ.
2: ಅರೆ ಪಣ್ಣಿಲ್ಲ ನೀ ನಡೆವೆ ದೂರ ಎಲ್ಲೆಲ್ಲು ಲೋಕವೇ.
0: ಓಕೆ, ಒಂದೇ ಬಳ್ಳಿಯ ಹೂಗಳು. ಒಂದೇ ಬಳ್ಳಿಯ ಹೂಗಳು ಚಿತ್ರದ ಒಂದು ಹಾಡು ನೋಡೋಣ ಸರ್. ಕೇಳಿದಂತ ಹಾಡನ್ನು ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇಲ್ಲ ಕೃಷ್ಣ ಶೆಟ್ಟಿ ಅವರು ಒಂದೇ ಬಳ್ಳಿಯ ಹೂಗಳು ಚಿತ್ರದಿಂದ ಒಂದು ಹಾಡನ್ನು ಅವರು ಕೇಳಿದ್ದಾರೆ. ಸೊ ನೀನೆಲ್ಲಿ ನಡೆಯುವೆ ದೂರ ಈ ಒಂದು ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಸೊ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಜನ್ಮಾಷ್ಟಮಿ ಶುಭಾಶಯಗಳು. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾನು ಆರ್ ಜೆ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ವಾರಕ್ಕೊಬ್ಬರು ವಿಶೇಷವಾದಂಥ ಅತಿಥಿ ಜೊತೆ ಅವರ ಜೀವನದ ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ನಿರಂತರವಾಗಿ ಆಗ್ತಾ ಇರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇರುವವರು ಶ್ರೀಮತಿ ವಿನೀತಾ ಕೆ ರೈ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ, ಧನ್ಯವಾದ.
0: ಶ್ರೋತೃಗಳೇ, ವಿನೀತಾ ಕೆ ರೈ ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಅವರ ಜೀವನದ ಒಂದಿಷ್ಟು ಮೈಲುಗಲ್ಲುಗಳನ್ನು ಒಮ್ಮೆ ಪರಿಚಯ ಮಾಡುವಂತ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇನೆ, ಕೇಳ್ತಾ ಬನ್ನಿ. ಶ್ರೀಮತಿ ವಿನೀತಾ ಕೆ ರೈ ಮಂಗಳೂರಿನ ರೋಶ್ನಿ ನಿಲಯ ಕಾಲೇಜಿನಲ್ಲಿ ಸುಮಾರು 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು. ಬಿಎಸ್ಡಬ್ಲ್ಯೂ ವಿಭಾಗದ ಮುಖ್ಯಸ್ಥೆಯಾಗಿ, ಕಾಲೇಜಿನ ಪರೀಕ್ಷಾಂಗ ಕುಲಸಚಿವರಾಗಿ ಶ್ರೀಮತಿ ವಿನೀತಾ ರೈ ಅವರ ಸೇವೆ ಅನನ್ಯ. ಅದು ಮಾತ್ರ ಅಲ್ಲದೆ ಶ್ರೀಮತಿ ವಿನೀತಾ ರೈ ಅವರು ತನ್ನನ್ನು ತಾನು ಸಮಾಜಮುಖಿಯಾಗಿ ಗುರುತಿಸಿಕೊಂಡದ್ದು ಎನ್ಎಸ್ಎಸ್ನ ಮೂಲಕ. ಹೌದು, ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ತಾನು ಕಾಲೇಜಿನಲ್ಲಿ ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಎನ್ಎಸ್ಎಸ್ ಸಂಯೋಜನಾಧಿಕಾರಿಯಾಗಿ ಸುಮಾರು 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು. ಅದು ಮಾತ್ರ ಅಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಯೂತ್ ರೆಡ್ ಕ್ರಾಸ್ನ ನೋಡಲ್ ಆಫೀಸರ್ ಆಗಿ ಕೂಡ ವಿನೀತಾ ರೈ ಅವರು ಸೇವೆಯನ್ನು ಸಲ್ಲಿಸಿದವರು. ಯಾವಾಗಲೂ ಸಮಾಜಕ್ಕೆ ತುಡಿಯುವಂಥ ಮನಸ್ಸು, ಯುವ ಸಮುದಾಯವನ್ನು ಸರಿಯಾದಂಥ ದಾರಿಯಲ್ಲಿ ಮುನ್ನಡೆಸಬೇಕು ಅನ್ನುವಂಥ ತುಡಿತವನ್ನು ಇಟ್ಟುಕೊಂಡಿರುವಂಥ ಶ್ರೀಮತಿ ವಿನೀತಾ ರೈ ಅವರು ನಾಡಿನಾದ್ಯಂತ ಗುರುತಿಸಿಕೊಂಡವರು. ಅದರಲ್ಲೂ ಕೂಡ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ನ ಬೆಸ್ಟ್ ಎನ್ಎಸ್ಎಸ್ ಪ್ರೋಗ್ರಾಂ ಆಫೀಸರ್ ಆಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಇದು ಮಾತ್ರ ಅಲ್ಲದೆ ರಾಜ್ಯ ರಾಷ್ಟ್ರ ಮಟ್ಟದ ಅವೆಷ್ಟೋ ಪುರಸ್ಕಾರಗಳು ವಿನೀತಾ ರೈ ಅವರಿಗೆ ಸಂದಿರುತ್ತದೆ. ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿಕೊಂಡು ಪರಿಸರ ಜಾಗೃತಿಯ ಕಾರ್ಯಕ್ರಮಗಳು, ಮಾದಕ ವ್ಯಸನ ಮುಕ್ತ ಸಮಾಜಕ್ಕಾಗಿ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳ ಶೈಕ್ಷಣಿಕ ಬಲವರ್ಧನೆಗೆ ಬೇಕಾದಂಥ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದವರು ವಿನೀತಾ ರೈ ಅವರು. ಇವತ್ತಿಗೂ ಕೂಡ ಯಾರಾದರೂ ಸಹಾಯವನ್ನು ಕೇಳಿದರೆ ತನ್ನೆಲ್ಲ ಶ್ರಮವನ್ನು ವಹಿಸಿ ಸಹಾಯವನ್ನು ಮಾಡುವುದರೊಂದಿಗೆ ಅದೆಷ್ಟೋ ನೊಂದ ಹೃದಯಗಳಿಗೆ ಸಾಂತ್ವನ ಹೇಳಿದವರಿವರು. ಈಗ ನಿವೃತ್ತ ಜೀವನದಲ್ಲಿದ್ದರೂ ಕೂಡ ತನ್ನ ಪ್ರವೃತ್ತಿಗೆ ಯಾವುದೇ ಕುಂದು ಇರದ ರೀತಿಯಲ್ಲಿ ತನ್ನನ್ನು ತಾನು ಅತ್ಯಂತ ಸಕ್ರಿಯವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವ ಶ್ರೀಮತಿ ವಿನೀತಾ ಕೆ ರೈ ಅವರು ಇವತ್ತಿನ ಈ ದಿನ ನಮ್ಮ ಜೊತೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿದ್ದಾರೆ ಅನ್ನೋದೇ ಸಂತೋಷ. ಬನ್ನಿ, ವಿನೀತಾ ರೈ ಅವರ ಜೊತೆ ಮಾತಾಡೋಣ. ಅವರ ಸಮಾಜಮುಖಿ ವ್ಯಕ್ತಿತ್ವವನ್ನು ಅವರ ಮಾತುಗಳಿಂದಲೇ ಕೇಳೋಣ. ಎಸ್ ಪ್ರೀತಿಯ ಕೇಳುಗರೆ, ವಿನೀತಾ ರೈ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಬೇಕಾಗಿದೆ, ಅವರ ಜೀವನದ ಪ್ರಯಾಣ ಹಾಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳುವಂಥ ಸಮಯ. ಮೇಡಮ್, ಮೊದಲನೇದಾಗಿ ನಿಮ್ಮ ಬಾಲ್ಯದ ಜೀವನವನ್ನು ನೆನಪು ಮಾಡಿಕೊಳ್ಳೋದಾದರೆ, ಎಲ್ಲೋ ನಾನು ಓದಿದ್ದೇನೆ ನೀವು ಕರಾಟೆ ಪಟು ಕೂಡ ಆಗಿದ್ದೀರಿ ಅನ್ನೋದನ್ನು, ಒಮ್ಮೆ ಬಾಲ್ಯವನ್ನು ನೆನಪು ಮಾಡಿಕೊಳ್ಳೋದಾಗಿ ಹೇಗೆ ನೆನಪು ಮಾಡಿಕೊಳ್ತೀರಿ ಮೇಡಮ್?
1: ಬಾಲ್ಯವು ಹಳ್ಳಿ ಪ್ರದೇಶದಲ್ಲಿ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿ, ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಂದೆಯವರು ಆಯುರ್ವೇದ ವೈದ್ಯ ಪದ್ಧತಿಯನ್ನು ಬಹಳಷ್ಟು ಅಲ್ಲಿ ಪ್ರೋತ್ಸಾಹಿಸುತ್ತಾ ಅವರು ಅದನ್ನು ಫಾಲೋ ಮಾಡ್ತಾ ಇದ್ರು. ಮತ್ತು ಆ ದಿನಗಳಲ್ಲಿ ನನ್ನ ತಂದೆಯವರು ಆ ಪ್ರದೇಶದಲ್ಲಿ ಎಷ್ಟೋ ಜನರಿಗೆ ಹಾವು ಕಡಿತ ಆದಾಗ ಎಷ್ಟೋ ಜೀವಗಳನ್ನು ರಕ್ಷಿಸಿದಂತಹ, ಮತ್ತು ಆ ಹಳ್ಳಿ ಪ್ರದೇಶದಲ್ಲಿ ವಿದ್ಯೆ ಅಷ್ಟೊಂದು ಇಲ್ಲದಂತಹ ಸಂದರ್ಭದಲ್ಲಿ ಕಾಯಿಲೆಗಳಿಗೆಲ್ಲ ಮನೆಗೆ ಬರ್ತಾ ಇದ್ದಾಗ ನಮಗೆ ತಂದೆಯವರ ಆ ಸೇವೆಯನ್ನು ನೋಡಿ ಆ ಸೇವೆಗೆ ಒಂದು ಬಲ ಸಿಕ್ಕಿದ ಹಾಗೆ, ಆಗ ಒಂದು ಸ್ಫೂರ್ತಿ ಸಿಕ್ಕಿದ ಹಾಗೆ ಆಗ್ತಾ ಇತ್ತು. ಹಳ್ಳಿ ಪ್ರದೇಶ, ಅದರ ಜೊತೆ ಜೊತೆಗೆ ಕೃಷಿಯ ಕುಟುಂಬ, ಅಡಿಕೆ, ತೆಂಗು, ಮಾವು, ಹಲಸು, ಇಂಥದ್ದೆಲ್ಲ ಬಾಲ್ಯದಲ್ಲೇ ಅನುಭವ.
0: ನಿಮ್ಮ ಎಜುಕೇಶನ್ ಎಲ್ಲ ಎಲ್ಲಿ ನೀವು ಕಲಿತ್ರಿ?
1: ನಾವು ನಮ್ಮ ಊರಿನಲ್ಲೇ ಬಹಳ ಚೆನ್ನಾಗಿ ಸರ್ವೋದಯ ಹೈಸ್ಕೂಲ್ ಸುಳ್ಯಪ್ಪದವು ಅಂತ ಹೇಳಿ ಪುತ್ತೂರು ತಾಲೂಕಿನಲ್ಲಿ ಬರ್ತದೆ, ಅಲ್ಲಿ SSLCವರೆಗೆ, ಆಮೇಲೆ PUCಯ 2 ವರ್ಷವನ್ನು ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಕಳದಲ್ಲಿ ಮಾಡಿದೆ. ಆಮೇಲೆ ನನ್ನ ಗ್ರಾಜ್ಯುಯೇಷನ್ BAಯಲ್ಲಿ ಸೈಕಾಲಜಿ, ಕ್ರಿಮಿನಾಲಜಿ ಮತ್ತು ರೂರಲ್ ಡೆವಲಪ್ಮೆಂಟ್ ತಗೊಂಡು ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯ ಮಂಗಳೂರಿನಲ್ಲಿ, ಮತ್ತು ಅದಾದ ಮೇಲೆ MSW ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯದಲ್ಲಿ ಮುಗಿಸಿದಂತಹ ಒಂದು ಹೆಗ್ಗಳಿಕೆ ನನಗಿದೆ.
0: ಅಲ್ಲೇ ನೀವು ಜಾಯಿನ್ ಆಗ್ತೀರಿ?
1: ಆಮೇಲೆ 1 ವರ್ಷ ನಾನು ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದು, ಆಮೇಲೆ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಷನಾಲಯಕ್ಕೆ ನನ್ನ ಅಧ್ಯಾಪಕ ವೃತ್ತಿಗೆ ಸೇರಿಕೊಂಡೆ.
0: ಒಂದು ಸಂಸ್ಥೆಗೆ ಸುಮಾರು 35 ವರ್ಷಗಳ ಕಾಲ ಸೇವೆಯನ್ನು ಕೊಟ್ಟಿದ್ದೀರಿ ಅಲ್ವಾ? ಸೊ ಇವತ್ತಿನ ಕಾಲಘಟ್ಟದಲ್ಲಿ ಒಂದರಿಂದ ಒಂದಕ್ಕೆ 2 ವರ್ಷ ಅಲ್ಲಿ, 2 ವರ್ಷ ಇಲ್ಲಿ, ಹೀಗೆ ಹೋಗ್ತಿರುವಂತಹ ಕಾಲಘಟ್ಟದಲ್ಲಿ 35 ವರ್ಷಗಳ ನಿರಂತರ ಸೇವೆ ಮ್ಯಾಮ್. ಸೊ ಅದು ಕೂಡ MSW ಯಾವುದಾದ್ರೂ ಸರ್ವಿಸ್ ಅಥವಾ ಸೇವೆಯ ಬಗೆಗಿನ ವಿಷಯಗಳನ್ನು ಮಾತಾಡುವಾಗ ನಮಗೆ MSW ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳುವುದಾದ್ರೆ ಮ್ಯಾಮ್,
1: ನಮ್ಮ ಕಾಲೇಜಿನಲ್ಲಿ ಈ ಸೋಷಿಯಲ್ ವರ್ಕ್ ಡಿಗ್ರಿಯನ್ನು ಡಾಕ್ಟರ್ ಒಲಿಂಡಾ ಪೆರೇರ್ ಅವರು, ನಮ್ಮ ಸ್ಥಾಪಕ ಪ್ರಾಂಶುಪಾಲರ ಬಹಳ ಒಂದು ಮುಂದಾಳತ್ವದಲ್ಲಿ ಅವರ ಈ ವರ್ಷ 100ನೇ ಅವರ ವರ್ಷವನ್ನು ಆಚರಿಸ್ತಾ ಇದ್ದೇವೆ. ಅವರ ಮುತುವರ್ಜಿಯಲ್ಲಿ ಈ ಕಾಲೇಜಿನ ಈ ಸೋಷಿಯಲ್ ವರ್ಕ್ ಎಜುಕೇಷನ್ ಏನು, ಆರಂಭದಲ್ಲಿ ಮೈಸೂರು ಯೂನಿವರ್ಸಿಟಿಯೊಂದಿಗೆ, ಆಮೇಲೆ ಮುಂದಿನ ದಿನಗಳಲ್ಲಿ ಮಂಗಳೂರು ಯೂನಿವರ್ಸಿಟಿಯೊಂದಿಗೆ ಅಫಿಲಿಯೇಷನ್ ಆಗಿಕೊಂಡು ಆಗ MSW ಇಂದ ಆರಂಭ ಆಗಿ ಆಮೇಲೆ BSW ಮತ್ತೆ BA ಇಂಥ ಕಾರ್ಯ, ಮತ್ತೆ MSc ಕ್ರಿಮಿನಾಲಜಿ ಅಂಡ್ ಫೋರೆನ್ಸಿಕ್ ಸೈನ್ಸ್, MSc ಕೌನ್ಸಿಲಿಂಗ್, ಹೀಗೆ ಎಲ್ಲ ತರದ
0: ಭಾರತದಲ್ಲಿ ರೋಷನಿಲ್ MSW ಬಹಳ ದೊಡ್ಡ ಹೆಸರಿದೆ ಅಂತ.
1: ಹೌದು ಖಂಡಿತ, BSW ಮತ್ತೆ MSW
0: ಹೆಸರಿದೆ. ಓಕೆ ಓಕೆ, ಈ ರೀತಿ ಅಲ್ಲಿ ಆರಂಭ ಆಯ್ತು. ಓಕೆ, ಸೊ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಕಲಿತು ಹೋಗಿದ್ದಾರೆ, ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದಾರೆ.
1: ಹೌದು.
0: ಸೊ ಏನು ಬೇರೆ ಸಬ್ಜೆಕ್ಟ್ ಅನ್ನು ಕಲಿಸುವುದಕ್ಕೂ, MSW BSW ಅನ್ನು ವಿದ್ಯಾರ್ಥಿಗಳಿಗೆ ಕಲಿಸುವುದಕ್ಕೂ ಏನಂತ ದೊಡ್ಡ ವ್ಯತ್ಯಾಸ?
1: ಈ ಸೋಷಿಯಲ್ ವರ್ಕಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ನಮ್ಮ ನಿಜ ಜೀವನದ ಆ ಒಂದು ಅನುಭವ ಅಲ್ಲಿ ನಮಗೆ ಬರ್ತದೆ. ಬೇರೆದರಲ್ಲಿ ನಮಗೆ ಕೆಲವೊಮ್ಮೆ ಅನಿಸ್ತದೆ, ಏನೋ ಒಂದು ಥಿಯರಿ, ನಾಳೆ ಲೈಫಿಗೆ ನಮಗೆ ಅದು ಅಷ್ಟು ಪ್ರಯೋಜನಕ್ಕೆ ಬರ್ತದಾ ಅಂತ ಹೇಳುವ ಪ್ರಶ್ನೆಗಳು ಕೆಲವೊಮ್ಮೆ ಬರ್ತದೆ. ಆದ್ರೆ ಇದು ಹಾಗಲ್ಲ. ಪ್ರತಿಯೊಂದು ವಿಷಯವನ್ನು ನಾವು ಏನು ಕಲಿತೇವೆ ಈ ಸೋಷಿಯಲ್ ವರ್ಕ್ ಎಜುಕೇಷನಲ್ಲಿ, ಅದು ಪ್ರತಿಯೊಂದು ನಮ್ಮ ಜೀವನದ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಮಗೆ ಉಪಯೋಗ ಆಗುವಂತಹ ವಿಷಯಗಳೇ. ಅದು ಚೈಲ್ಡ್ ಡೆವಲಪ್ಮೆಂಟ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಅಥವಾ ಸೋಷಿಯಲ್ ಪಾಲಿಸಿ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಸೋಷಿಯಲ್ ಗ್ರೂಪ್ ವರ್ಕ್ ಇರ್ಬೋದು, ಸೋಷಿಯಲ್ ಕೇಸ್ ವರ್ಕ್ ಇರ್ಬೋದು, ಕಮ್ಯುನಿಟಿ ಆರ್ಗನೈಸೇಷನ್ ಅಂತ ಹೀಗಿರ್ಬೋದು, ಎಲ್ಲವೂ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅದು ಖಂಡಿತವಾಗಿ ಉಪಯೋಗಕ್ಕೆ ಬರ್ತದೆ. ಕೆಲವರು ಕೇಳುದುಂಟು, ಹೆತ್ತವರು, ಇದು ಕಲಿತು ಕೆಲಸ ಸಿಗ್ತದಾ ಅಂತ. ಕೆಲಸ ಖಂಡಿತ ಸಿಗ್ತದೆ. ಮನಸ್ಸಿದ್ದವರಿಗೆ, ತನ್ನ ಮನೆಯನ್ನು ಬಿಟ್ಟು ಹೊರಗೆ ಹೋಗಿ ನಾನು ಕೆಲಸ ಮಾಡಬೇಕು ಅಂತಿದ್ದವರಿಗೆ ಖಂಡಿತವಾಗಿ ಕೆಲಸ ಸಿಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಕೆಲವರಿಗೆ ಕೆಲಸ ಮಾಡಲಿಕ್ಕೆ ಬೇಡ, ಮನೆಯಲ್ಲೇ ಇರ್ತಾರೆ, ಡಿಗ್ರಿ ಬೇಕು ಅಂತ ಬರುವವರಿಗೂ ಸಹ ಇದು ಒಳ್ಳೆಯದೆ. ಯಾಕೆಂದ್ರೆ ತಮ್ಮ ಕುಟುಂಬ ಜೀವನವನ್ನು ನಡೆಸಲಿಕ್ಕೂ ಸಹ ಎಲ್ಲದಕ್ಕೂ ನಮಗೆ ಈ ಒಂದು ಡಿಗ್ರಿಯಲ್ಲಿ ತುಂಬ ಬೇಕಾದಂತಹ ಹಲವು ವಿಚಾರಗಳು ಇದರಲ್ಲಿ ಬರ್ತದೆ. ಆದ ಕಾರಣ ಅದು ಪ್ರೊಫೆಷನ್ ಆಗಿಯೂ ಸಹ ಅಥವಾ ನೀವು ಮನೆಯಲ್ಲೇ ಕೂತ್ಕೊಳ್ಳುವವರಾಗಿದ್ರೂ ಸಹ ಈ ಒಂದು ಎಜುಕೇಶನ್ ತುಂಬಾ ಜೀವನದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಪ್ರಯೋಜನಕ್ಕೆ
0: ಬರ್ತದೆ ಅಂತ. ಈಗ ನಾನು ನಿಜ ನಿಮ್ಮ ಮಾತನ್ನು ಕೇಳ್ತಾ ಇರ್ಬೋದು, ಈ BSW MSW ಮಾಡ್ತಾ ಇರ್ಬೋದು, ಆಫ್ಟರ್ PUC ಮಾಡುವಂತದ್ದು,
1: PUC ಆದ ಮೇಲೆ 3 ವರ್ಷದ BSW, ಆಮೇಲೆ ಯಾವುದೇ ಒಂದು ಗ್ರಾಜ್ಯುಯೇಷನ್ ಆದ ಮೇಲೆ 2 ವರ್ಷದ ಪೋಸ್ಟ್ ಗ್ರಾಜ್ಯುಯೇಷನ್ MSW.
0: ಈಗ MSW ಆಗ್ಬೇಕು ಅಂತ ಹೇಳಿದ್ರೆ BSW ಆಗ್ಲೇಬೇಕು ಅಂತ
1: ಇಲ್ಲ, ಯಾವುದೇ BSc BCOM BA ಗ್ರಾಜ್ಯುಯೇಟ್ ಸಹ MSW ಸೇರ್ಬೋದು, PUC ಅಲ್ಲಿ ಬಂದು BSW ಸೇರ್ಬೋದು, ಅಥವಾ BA BCOM BSc ಹೀಗೆ ಹೇಳ್ತಾರೆ.
0: ಓಕೆ ಓಕೆ, ಒಟ್ಟು ನಾನು ನಿಮಗೆ ಕೇಳೋದು, ಈ 35 ವರ್ಷಗಳ ಈ ನಿರಂತರ ಪ್ರಯಾಣದಲ್ಲಿ ನೀವು ಕಲ್ತಿರುವಂತದ್ದು ಏನು ಅಂತ, ಏನು ಪ್ರಮುಖವಾಗಿ ಯಾವ ಒಂದು ಸಂಸ್ಥೆಯ ಮೂಲಕ ಕಲ್ತರಿ ಅಂತ ಹೇಳಿದ್ರೆ ಯಾವ್ದು ನೆನಪು ಮಾಡಿಕೊಳ್ತೀರಿ?
1: ಆ ಸಂಸ್ಥೆಯಲ್ಲಿ ನಾನು ಕಲ್ತಂತದ್ದು ಸಿಂಪ್ಲಿಸಿಟಿ, ಮತ್ತು ಜನರಿಗೆ ಸ್ಪಂದಿಸುವಂತದ್ದು, ಮತ್ತು ಜನರೊಂದಿಗೆ ಹೊಂದಿಕೊಂಡು ಬದುಕುವಂತದನ್ನು ಈ ಸಮಾಜ ಸೇವೆಯಲ್ಲಿ ನಾನು ತುಂಬಾ ಕಲ್ತಿದ್ದೆ. ಹೇಗೆ ಹೊಂದಿಕೊಂಡು 10 ಜನರೊಟ್ಟಿಗೆ ಹೇಗೆ ಬಾಳ್ಬೇಕು, ನಾವು ಹೇಗೆ ಸಮಾಜಮುಖಿಯಾಗಿ ಇನ್ನೊಬ್ಬರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಹೇಗೆ ನಾವು ಸ್ಪಂದನೆ ಮಾಡಬೇಕು, ಯಾವ ಸಮಯದಲ್ಲಿ ನಮ್ಮ ಒಂದು ಸಹಾಯವನ್ನು ನಿರೀಕ್ಷೆ ಮಾಡುವಾಗ ನಾವು ಯಾವ ರೀತಿಯಾಗಿ ನಮ್ಮ ಪ್ರತಿಕ್ರಿಯೆ ಇರಬೇಕು, ಸಮಾಜದಲ್ಲಿ ನಾವು ಹೇಗೆ ಬಾಳಬೇಕು, ಇದು ಜೀವನ.

0: ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ಅನ್ನೋದನ್ನು ಹೇಳ್ತಾ, ಇನ್ನು ವಿನೀತಾ ರೈ ಅವರು ನಮಗೆಲ್ಲ ಬಹಳ ಆಪ್ತವಾಗಿದ್ದು ನೀವು NSSನ ಮೂಲಕ NSS ಆಫೀಸರ್ ಆಗಿದ್ದುಕೊಂಡು ನೀವು ಮಾಡಿದಂಥ ಕೆಲಸ ಬಹಳ ದೊಡ್ಡದು. ಸೊ NSSನ ಈ ಪ್ರಯಾಣದ ಬಗ್ಗೆ ಹೇಳೋದೇ ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಕೇಳಬೇಕು, ನೀವು ಬಾಲ್ಯದಲ್ಲಿ ಕರಾಟೆ ಪ್ಲೇಯರ್ ಕೂಡ ಆಗಿದ್ರಿ ಅಂತ. ಸೊ ಅದರ ಬಗ್ಗೆ ಸ್ವಲ್ಪ ಹೇಳಿ ಮ್ಯಾಮ್, ಯಾವಾಗೆಲ್ಲ ಏನು ವಿಷಯ?
1: ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿಯಲ್ಲಿ ಕಲಿತಾ ಇರುವಾಗ ನಮ್ಮ ಕಾಲೇಜಿನಲ್ಲಿಯೇ ಈ ಒಂದು ಕರಾಟೆ ಶಿಕ್ಷಣಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಆಮೇಲೆ 4.5 ವರ್ಷದ ಟ್ರೈನಿಂಗ್ ಆದ ಮೇಲೆ ಒಮ್ಮೆ ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಕರಾಟೆ ಚಾಂಪಿಯನ್ಶಿಪ್ ಇತ್ತು, ಅದರಲ್ಲಿ ನಾನು ಭಾಗವಹಿಸಿ ಆಗ ರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆಯ ಆ ಒಂದು ಸ್ಪಾರಿಂಗ್ ಅಂತ ಏನು ಹೇಳ್ತೇವೆ ಅದರಲ್ಲಿ ನಾನು ಪ್ರಶಸ್ತಿಯನ್ನು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಹ ಭಾಗ್ಯ
0: ನನ್ನದಾಗಿತ್ತು.
1: ಆಮೇಲೆ ಅದನ್ನು ಮುಂದುವರಿಸ್ತಾ ಇದ್ದೆ, ಅದನ್ನು ಕಲಿಸ್ತಾ ಇದ್ದೆ.
0: ಇನ್ನು NSS ನ ಹತ್ರ ನಾವು ಬರೋದೇ ಆದ್ರೆ NSS ಅನ್ನುವಂಥದ್ದು ಹೇಗೆ ನಿಮಗೆ ಬಹಳ ಆಪ್ತ ಆಯ್ತು, ಹೇಗದು?
1: ಸೋಷಿಯಲ್ ವರ್ಕಿಗೂ NSSಗೂ ತುಂಬಾ ನಂಟು. ಹಾಗಿರುವಾಗ ನಮ್ಮ ಸೋಷಿಯಲ್ ವರ್ಕ್ ಎಜುಕೇಶನ್ ಅಲ್ಲಿ ಏನನ್ನು ನಾವು ಕಲ್ತಿದ್ದೇವೆ ಮತ್ತೆ NSS ನಲ್ಲಿರುವಂತಹ ಅದರ ತತ್ವಗಳೆಲ್ಲ ಏನುಂಟು ತುಂಬಾ ಹತ್ತಿರ ಇತ್ತು. ಹಾಗಾಗಿ ನನಗೆ NSS ನನ್ನು ನನಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಮಾಡುವುದು ಏನು ಕಷ್ಟ ಆಗಲಿಲ್ಲ. ವಿದ್ಯಾರ್ಥಿಗಳು ಕಾಲೇಜಿನಿಂದ ಆಗಲಿ, ಪ್ರಾಂಶುಪಾಲರಾಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಎಲ್ಲರ ಸಹಕಾರ ಇತ್ತು. ಮತ್ತೆ ಯಾವುದೋ ಒಂದು ಹಳ್ಳಿಯಲ್ಲಿ ಹೋಗಿ ನಾವು ಕ್ಯಾಂಪ್ಗಳನ್ನು, ಶಿಬಿರಗಳನ್ನು, ಆಗ ಆರಂಭದಲ್ಲಿ 10 ದಿನದ ಶಿಬಿರ ಇತ್ತು, ಆಮೇಲೆ ಈಗ ಅದು 7 ದಿನದ ಶಿಬಿರ ಆಗಿದೆ. ಆ ಶಿಬಿರಕ್ಕೆ ನಮಗೆ ಊರಿನವರ ಸಹಕಾರ ಬೇಕು. ಅದಕ್ಕೆ ಎಲ್ಲ ಹೋದಲ್ಲಿ, ಅದು ಮೂಡುಬಿದ್ರೆಯಲ್ಲಿ ಆಗಿರ್ಬೋದು, ಬೆಳ್ತಂಗಡಿಯಲ್ಲಿ ಆಗಿರ್ಬೋದು, ಸುಳ್ಯದಲ್ಲಿ ಆಗಿರ್ಬೋದು, ಕೊಣಾಜೆಯಲ್ಲಿ, ಎಲ್ಲ ನನಗೆ ಒಂದೊಂದು ವರ್ಷದ ಕ್ಯಾಂಪಿನ ನೆನಪುಗಳು ಈಗ ಕಣ್ಣೆದುರಿಗೆ ಬರ್ತಾ ಇದೆ. ಯಾಕಂದ್ರೆ ಜನರ ಸಹಕಾರ ಅಷ್ಟೊಂದು ಚೆನ್ನಾಗಿ, ನಾವು ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡ್ತೇವೆ ಆ ರೀತಿಯಲ್ಲಿ ಅವರ ಸಹಕಾರ ನಮಗೆ ಸಿಗ್ತದೆ. ನಾವು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದಾಗ ನನಗೆ ಒಂದು ನೆನಪಿದೆ. ಒಂದು ಹಳ್ಳಿಯಲ್ಲಿ ಹೋದಾಗ ಅಲ್ಲಿ ಬೆಳ್ತಂಗಡಿಯಲ್ಲಿ ಎಂಚಿನ ಮಲ್ಪರು ಈ ಜೋಕ್ಲು, ಈ ಮಕ್ಕಳೆಲ್ಲ ಬಂದು ಏನು ಮಾಡ್ತಾರೆ, ಇವರಿಂದ ಏನು ಆಗ್ಲಿಕ್ಕಿಲ್ಲ ಅಂತ ನಂಬಲಿಕ್ಕಿಲ್ಲ. ಆ ಶಾಲೆಯಲ್ಲಿಯೇ ಶಾಲೆಯ ಕಾಂಪೌಂಡ್ ವಾಲ್ ಒಂದು ಸೈಡ್ ಕಟ್ಟಿದ್ದು, ಒಂದು ಪ್ಲೇಗ್ರೌಂಡ್ ಅನ್ನು ಪೂರ್ತಿಯಾಗಿ ರೆಡಿ ಮಾಡಿದ್ದಲ್ಲಿ, ಮತ್ತೆ ಅದರ ಮೇಲೆ ಒಂದು ಬಾವಿಯನ್ನು ತೋಡಿದ್ದು, ಇಷ್ಟು ಒಂದು ಕ್ಯಾಂಪಿನಲ್ಲಿ ಆಗಿ. ಆಮೇಲೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಲ್ಲರೂ, ಶಾಲೆಯ ಮ್ಯಾನೇಜ್ಮೆಂಟ್ ಕಮಿಟಿಯವರೆಲ್ಲರೂ ಸೇರಿ ಅದಕ್ಕೆ ಅಡಿಯಲ್ಲಿ ಕಲ್ಲು ಸಿಕ್ಕಿತ್ತು ಪಾದೆ, ಅದನ್ನು ಓಡಿಸಿ ಮತ್ತೆ ಅದರಲ್ಲಿ ನೀರು. ಈಗಲೂ ಆ ಸೈಡಿಗೆ ಹೋದಾಗ ಶಾಲೆಯ ಶಿಕ್ಷಕರು ನನಗೆ ಹೇಳ್ತಾರೆ, ಮೇಡಮ್ ನೀವೆಲ್ಲ ಹೊತ್ತು ತೋಡಿದಂತ ಬಾವಿಯೊಮ್ಮೆ ನೀರು ಕುಡಿದು ಹೋಗಿ ಇಲ್ಲಿ ಅಂತ ಹೇಳ್ತಾರೆ. ಅಷ್ಟೊಂದು ಪ್ರೀತಿ. ಆ ಸೈಡಿಂದ ಹೋಗುವಾಗ, ಮೂಡುಬಿದ್ರೆಯ ಸೈಡಿಗೆ ಹೋಗುವಾಗ, ಅಲ್ಲಿ ಬೇರೆ ಬೇರೆ ಕಡೆಗಳಿಗೆ ಹೋಗುವಾಗ, ನಾವೆಲ್ಲ ಸೇರಿ ಆ ವಿದ್ಯಾರ್ಥಿಗಳೊಂದಿಗೆ ಸೇರಿ ಮಾಡಿದಂತಹ ಕೆಲಸಗಳು ಈಗ ನನ್ನ ಕಣ್ಣೆದುರಿಗೆ ಕಾಣುವಾಗ ಒಂದು ತೃಪ್ತಿ ಬರ್ತದೆ.
0: ಬದುಕಿನಲ್ಲಿ ನೀವು NSS ಹೇಳುವಾಗ ನನ್ಗೆ ಕೂಡ ಕ್ಯಾಂಪ್ಗಳು ನೆನಪಾಯಿತು. ನಾವೇನಾದರೂ ಬದುಕಿನಲ್ಲಿ ಸ್ವಲ್ಪ ಈಗ ಮಾತಾಡ್ತೇವೆ, ನಮ್ಮನ್ನು ನಾವು ರೂಪಿಸಿಕೊಂಡಿದ್ದೇವೆ ಅಂತ ಹೇಳಿದ್ದಕ್ಕೆ ಕಾರಣ NSSನ ಪಾಲು ಬಹಳ ದೊಡ್ಡದಿದೆ. ಸೊ ಎಸ್, ನಾವು ಮಾತಾಡ್ತಾ ಇದ್ವಿ NSSನ ಬಗ್ಗೆ. ಇನ್ನು ರೋಶ್ನಿಯ NSSನ ಒಂದು ನೀವು ಹೆಡ್ ಆಗಿ, ಅದರ ಮುಖ್ಯಸ್ಥರಾಗಿ ಮುಂದುವರಿಸಿ, ನಂತರ ಪೂರ್ತಿ ಯೂನಿವರ್ಸಿಟಿ ಮಂಗಳೂರು ವಿಶ್ವವಿದ್ಯಾನಿಲಯದ ನೀವು NSS ಕೋಆರ್ಡಿನೇಟರ್ ಆಗ್ತೀರಿ. ಅದು ಸಣ್ಣ ವಿಷಯ ಅಲ್ಲ, ಯಾಕೆ ಅಂತೇಳಿದ್ರೆ ಸುಮಾರು 100 ಚಿಲ್ಲರೆ ಕಾಲೇಜುಗಳು ಅದರಲ್ಲಿ ಬರ್ತಿತ್ತು ಅನ್ಸುತ್ತೆ ಅಲ್ವಾ ಸಮಯದಲ್ಲಿ?
1: 320
0: ಕಾಲೇಜುಗಳು,
1: 220
0: ಅದೇ ಮಡಿಕೇರಿವರೆಗೂ ಕೂಡ ಅದರ ವ್ಯಾಪ್ತಿಯಲ್ಲಿ,
1: ಕನ್ನಡ ಉಡುಪಿ ಮತ್ತು
0: ಕೊಡಗು ಜಿಲ್ಲೆಯವರು ಕೂಡ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಆ ಒಂದು ಅನುಭವ ಮ್ಯಾಮ್, ನೀವು ಬಹಳ ಆಕ್ಟಿವ್ ಆಗಿ ನೀವು ತುಂಬಾ ಕೆಲಸ ಮಾಡಿದವರು, ನಾವು ಬಹಳ ಹತ್ತಿರದಿಂದ ನೋಡಿದವರು, ಅದರ ಬಗ್ಗೆ ಏನು ಹೇಳ್ತೀರಿ?
1: ಇಲ್ಲಿ NSSನ ಮಂಗಳೂರು ವಿಶ್ವವಿದ್ಯಾಲಯ ಸಹಕಾರ ಅಂತ ಹೇಳಿದರೆ, ಅಲ್ಲಿ ಅನುಭವ ಅಂತ ಹೇಳಿದರೆ, ನಮ್ಮ ಕಾಲೇಜಿನಲ್ಲಿ ಮಾಡುವಾಗ ನಮ್ಮದೇ ವಿದ್ಯಾರ್ಥಿಗಳು ಸಣ್ಣ ಮಟ್ಟದಲ್ಲಿ ಇರ್ತದೆ, ಆದರೆ ವಿಶ್ವವಿದ್ಯಾನಿಲಯ ಅಂತ ಹೇಳುವಾಗ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಾಲೇಜುಗಳ ಕೋಆರ್ಡಿನೇಷನ್ ಮಾಡಬೇಕು, ಮತ್ತು ಆರಂಭದಲ್ಲಿ ಆ ಎಲ್ಲ ಕಾಲೇಜಿನ ಆಫೀಸರ್ಸ್ಗಳನ್ನು ಮೀಟ್ ಆಗಬೇಕು, ಅವರ ಸಭೆ ಕರಿಬೇಕು, ಮತ್ತು ಪ್ರತಿಯೊಂದು ಕಾಲೇಜಿನಿಂದ ವಿದ್ಯಾರ್ಥಿಗಳ ರೆಪ್ರೆಸೆಂಟೇಟಿವ್ಸನ್ನು ಕರೆದು ವರ್ಷದ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಅವರಿಗೆ ಶಿಬಿರಗಳನ್ನು ಮಾಡಿ, ಅವರಲ್ಲಿ ನಾಯಕತ್ವ ಶಿಬಿರ ಅದನ್ನೆಲ್ಲ ನಾವು ಆರ್ಗನೈಸ್ ಮಾಡಿ, ಅವರಿಗೆ ಹೇಗೆ ಅವರವರ ಕಾಲೇಜಿನಲ್ಲಿ NSS ಅನ್ನು ಮುಂದುವರಿಸಬೇಕು ಅಂತ ಹೇಳುವ ಆ ಟ್ರೈನಿಂಗ್ ಕೊಡ್ತಾರೆ.

0: ಹೇಳುವಾಗ ನಮಗೆ ಸಾಧಾರಣ 330-340 ವಿದ್ಯಾರ್ಥಿಗಳು ಒಂದು ಕ್ಯಾಂಪಿನಲ್ಲಿ ಒಟ್ಟಿಗೆ ಸೇರ್ತಿದ್ರು. ಎಲ್ಲರೂ ಹೇಳ್ತಾರೆ 50-60 ಮಕ್ಕಳು ಒಂದು ಕಾಲೇಜಿನದ್ದು ಸೇರಿದಾಗ ಅವರನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ ಅಂತ. ಆದರೆ ಆ 340 ಮಕ್ಕಳನ್ನು ಚಂದದಲ್ಲಿ ಮ್ಯಾನೇಜ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಆ ವಿದ್ಯಾರ್ಥಿಗಳು ಎಲ್ಲವನ್ನು ಹೇಳಿದ ಹಾಗೆ ಕೇಳ್ತಾರೆ ಅಂತಲ್ಲ, ಆದರೆ ಮ್ಯಾನೇಜಬಲ್, ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು, ಅವರಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇತ್ತು, ಹೇಳಿದನ್ನು ಅರ್ಥ ಮಾಡಿಕೊಳ್ತಿದ್ರು. ಹೀಗಾಗಿ ನಮಗೆ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಇರ್ಬೋದು, ರಿಜಿಸ್ಟ್ರಾರ್ ಇರ್ಬೋದು, ಅಥವಾ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಆಡಳಿತ ಮಂಡಳಿ ಎಲ್ಲರ, ಅಥವಾ ನನ್ನ ಸಹೋದ್ಯೋಗಿಗಳು ಎಲ್ಲರೂ ಒಂದು ಪ್ರೋತ್ಸಾಹ ಕೊಟ್ಟು ಒಳ್ಳೆದಾಗ್ತಾ ಉಂಟು, ನಾವು ಹೀಗೆ ಕೇಳಿದೆವು ಒಳ್ಳೆದಾಗ್ತಾ ಉಂಟು ಅಂತ ಹೇಳುವುದನ್ನು ಕೇಳುವಾಗ ಇನ್ನೂ ಸಂತೋಷ. ಮತ್ತೆ ನಮ್ಮ NSS ಆಫೀಸ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ನುರಿತ ಇಬ್ಬರು ಸ್ಟಾಫ್ ಮೆಂಬರ್ಸ್ ಇದ್ದಾರೆ, ಅವರು ಅಷ್ಟೇ ಬಹಳ ಚೆನ್ನಾಗಿ ಅನುಭವದವರು. ಅವರ ಸಹಕಾರ ಮತ್ತು ವಿದ್ಯಾರ್ಥಿಗಳು, NSS ಪ್ರೋಗ್ರಾಮ್ ಆಫೀಸರ್ಸ್ ಎಲ್ಲ ಒಟ್ಟಾಗುವಾಗ ಏನಾದ್ರು ಒಂದು ಸಾಧಿಸಬಹುದು. ಅಲ್ಲಿ ಆದದಿಷ್ಟೇ, ಒಬ್ಬರಿಂದ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. 10 ಜನ ಸೇರಿದಾಗ ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ತುಂಬ ಒಳ್ಳೊಳ್ಳೆಯ ಕೆಲಸಗಳನ್ನು ನಮಗೆ ಮಾಡಲಿಕ್ಕೆ ಆದದ್ದು 10 ಜನ ಸೇರಿದಾಗ
1: ಅಂತ. ಸೊ ನಿಮ್ಗೆ ಅನ್ಸುತ್ತ ಮ್ಯಾಮ್, ಮಕ್ಕಳಲ್ಲಿ ಕೆಲಸ ಮಾಡುವಂತ ಒಂದು ಮನಸ್ಥಿತಿ ಈಗಲೂ ಕೂಡ ಇದೆ ಅಂತ ಅನ್ಸುತ್ತಾ, ಅಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ನಿಮ್ಗೆ ಅನಿಸಿದ?
0: ಈಗ ನೋಡಿದಾಗ ಕೆಲಸ ಮಾಡುವಂತಹ ಮನೋಸ್ಥಿತಿ ಕಡಿಮೆ ಆಗ್ತಾ ಉಂಟು. ಅದಕ್ಕೆ ಅಂತಹ ಕ್ಯಾಂಪ್ಗಳಲ್ಲಿ ಪ್ರೇರಣೆ ಸಿಗ್ತದೆ. ಮನೆಯಲ್ಲಿ ಒಂದು ಊಟ ಮಾಡಿದ ತಟ್ಟೆಯನ್ನೂ ತೊಳೆಯದ ಮಕ್ಕಳು ಕ್ಯಾಂಪಿಗೆ ಬಂದಾಗ ಅವರ ತಟ್ಟೆಯನ್ನು ಅವರೇ ತೊಳೆದುಕೊಳ್ಬೇಕು, ಅವರ ರೂಮನ್ನು ಅವರು ಕ್ಲೀನ್ ಮಾಡಿಕೊಳ್ಬೇಕು. ಹೆಚ್ಚಾಗಿ ನಾವು ಶ್ರಮದಾನದ ಮುಖಾಂತರ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡುವಾಗ ಅಲ್ಲಿ ಅವರು ತಮ್ಮನ್ನು ತಾವು ಶ್ರಮದಲ್ಲಿ ತೊಡಗಿಸಿಕೊಳ್ಬೇಕಾಗ್ತದೆ. ಆಗ ಸ್ವಲ್ಪ ಅವರಿಗೆ ಕ್ಲೀನಿನೆಸ್ ಇರ್ಬೋದು, ಕೊಟ್ಟು ಪಿಕಾಸು ಹಿಡಿದಿರ್ಬೋದು, ಕತ್ತಿ ಹಿಡಿಯೋದಿರ್ಬೋದು, ಸಣ್ಣ ಸಣ್ಣ ಮಟ್ಟಿನಲ್ಲಿ ಅವರ ಸಾಧ್ಯ ಇದ್ದಷ್ಟು ಮಟ್ಟಿನಲ್ಲಿ ಒಬ್ಬರು ಇನ್ನೊಬ್ಬರ ನೋಡಿ ಕಲಿತಾರೆ. ಅದು ಆಗುವುದಿಲ್ಲ ಅಂತಲ್ಲ, ನಾನು ಯಾಕೆ ಮಾಡಬೇಕು ಅಂತ ಒಂದು ಮನೋವೃತ್ತಿ ಇರ್ತದೆ. ಹಿಂದೆ ಮನೆಯಲ್ಲಿ ತುಂಬ ಮಕ್ಕಳಿದ್ರು, ಹಳ್ಳಿಯ ವಾತಾವರಣ ಇತ್ತು, ಕಷ್ಟ ಇತ್ತು, ಆಗ ಮಕ್ಕಳು ಮಾಡ್ತಿದ್ರು. ಈಗ ಹಾಗೆಲ್ಲ, ಇರುವುದೇ ಒಂದೇ ಎರಡು ಮಕ್ಕಳು, ಅದನ್ನು ವೆಹಿಕಲಲ್ಲಿ ಆಟೋರಿಕ್ಷಾದಲ್ಲಿ ಶಾಲೆಗೆ ಕಳಿಸುದು ನಡೆದು ಗೊತ್ತಿಲ್ಲ. ಇಂಥ ಮಕ್ಕಳಿಗೆ ಈ ಕ್ಯಾಂಪಿನಲ್ಲಿ ಬಂದಾಗ ಒಮ್ಮೆಗೆ ಕಷ್ಟ ಆಗ್ತದೆ. ಆ ಕ್ಯಾಂಪ್ಗಳು ನಿಜವಾಗಿ ಮಕ್ಕಳನ್ನು ಆ ಜೀವನಕ್ಕೆ ತಯಾರು ಮಾಡ್ತದೆ. ಸರಿಯಾಗಿ ಆ ಶಿಬಿರವನ್ನು ಆಯೋಜನೆ ಮಾಡಿದರೆ, ಅಲ್ಲಿ ಉತ್ತಮ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ಸಿಕ್ಕಿದಾಗ ಖಂಡಿತವಾಗಿಯೂ ಆ ವಿದ್ಯಾರ್ಥಿಗಳಲ್ಲಿ ಆ ರೀತಿಯಾದಂತಹ ಒಂದು ಜಡತ್ವ, ಅದನ್ನೆಲ್ಲ ತೆಗಿಲಿಕ್ಕೆ ಇಂತಹ ಶಿಬಿರಗಳು, ರಾಷ್ಟ್ರೀಯ ಸೇವಾ ಯೋಜನೆ ಅಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ
1: ಒಳ್ಳೆಯದಾಗುತ್ತೆ ಅಂತ. ಇನ್ನು ಈಗ ನೀವು ನಿವೃತ್ತಿ ಜೀವನದಲ್ಲಿದ್ದೀರಿ, ಸೊ ನಿವೃತ್ತಿ ಅಂತ ಹೇಳೋದಕ್ಕಿಂತಲೂ ಜೀವನದ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು ಅದನ್ನ. ಸೊ ಹೇಗೆ ಅನಿಸ್ತಾ ಇದೆ, ನೀವು ಟೀಚಿಂಗ್ ಅನ್ನು ಮಿಸ್ ಮಾಡಿಕೊಳ್ತಾ ಇದೀರಾ ಹೇಗೆ ಅಂತ? ಮಕ್ಕಳನ್ನು ಮಿಸ್ ಮಾಡಿಕೊಳ್ತಾ ಸ್ಟೂಡೆಂಟ್
0: ಟೀಚಿಂಗ್ ಮಿಸ್ ಆಗ್ತದೆ, ಮಕ್ಕಳನ್ನು ಮಿಸ್ ಆಗ್ತದೆ, ಕೊಲೀಗ್ಸ್ ಅನ್ನು ಮಿಸ್ ಆಗ್ತದೆ ಎಲ್ಲ. ಆದ್ರೆ ಅದು ಒಂದು ಇದ್ದದೆ, ಅದು ಮೂವ್ ಆಗ್ಬೇಕು, ಹಾಗೆ ಹೋಗ್ತಾ ಇರ್ಬೇಕು. ಆದ್ರೆ ಈಗ ಏನು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಏನು ಮಾಡಬೇಕು ಅಂತ ಇತ್ತು, ಆಗ ಮಾಡಲಿಕ್ಕೆ ಆಗದಂತಹ ವಿಚಾರಗಳು. ಈಗ ನನಗೆ ಎಷ್ಟೋ ಕಾಲ್ಗಳು ಬರ್ತದೆ, ಎಷ್ಟೋ ಜನ ಸಹಾಯವನ್ನು ಕೇಳಿಕೊಂಡು ಬೆಳಗ್ಗಿನಿಂದ ರಾತ್ರಿವರೆಗೆ ಫೋನ್ಗಳು ಬರ್ತಾ ಇರ್ತದೆ. ಹಾಗಾಗಿ ಅದನ್ನು ನಾನು ಸೀರಿಯಸ್ ಆಗಿ ತಗೊಂಡು ನನ್ನಿಂದ ಆಗುವಂತಹ ಸೇವೆಯನ್ನು, ನನಗೆ ಒಳ್ಳೆ ಮತ್ತೆ ಕೋಆರ್ಡಿನೇಷನ್ ಉಂಟು, ನನಗೆ ಬೇಕಾದಾಗ ಬೇರೆ ಬೇರೆ ಫ್ರೆಂಡ್ ಸರ್ಕಲ್ ಎಲ್ಲ ಇದೆ,
1: ಸೇರಿಕೊಂಡು
0: ಎಲ್ಲ ತರದ ಕಾಂಟ್ಯಾಕ್ಟ್ಸ್ ಇದೆ. ಹಾಗಾಗಿ ಅಂತಹ ಸಮಸ್ಯೆಗಳು ಸಿಕ್ಕಿದಾಗ ಅದನ್ನು ಪರಿಹರಿಸುವುದು ಅಂತ ಒಂದು ದೊಡ್ಡ ಸಮಸ್ಯೆ ಆಗುದಿಲ್ಲ.
1: ಓಕೆ ಓಕೆ, ಖಂಡಿತ. ನನಗೀಗಲೂ ನೆನಪಿದೆ, ನಮ್ಮದೊಂದು ಟೀಮ್ ಅನ್ನು ಕಟ್ಕೊಂಡಿದ್ವಿ ನಾವು, ಬ್ಲ್ಯಾಕ್ ಅಂಡ್ ವೈಟ್ ಟೀಮ್, ಬ್ಲ್ಯಾಕ್ ಅಂಡ್ ವೈಟ್ ಅಂತ ಹೇಳಿ, ಅಮರ್ ಜವಾನ್ ಅಂತ ಹೇಳಿ ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಟೌನ್ ಹಾಲಲ್ಲಿ. ಆಗ ನಾನು ನಿಮಗೆ ಕಾಲ್ ಮಾಡಿದ್ದೆ, ಮೇಡಮ್ ನಿಮಗೆ ನನಗೆ ವಿದ್ಯಾರ್ಥಿಗಳನ್ನು ಕಲಿಸಿಕೊಡ್ಬೋದಾ ಅಂತೇಳಿ. ನೀವು ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಒಂದೊಂದು ಕಾಲೇಜ್ಗಳಿಂದ 50-50 ಮಕ್ಕಳನ್ನು ನನಗೆ ಏನು ಅರೇಂಜ್ ಮಾಡಿಕೊಟ್ಟಿದ್ರಿ, ಟೌನ್ ಹಾಲ್ ಫುಲ್ ಆಗಿತ್ತು. ಸೊ ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಈ ರೀತಿ ಅನೇಕರಿಗೆ ನೀವು ಕೇಳಿದಾಗ ಸ್ಪಂದನೆಯನ್ನು ಕೊಟ್ಟಂಥ ಗುಣ ಇದೆಯಲ್ಲ, ಅದು ನಂತರ ಮಾಡಿದಂಥ ರೀಸೆಂಟ್ ಮಾಡಿದಂಥ ಶ್ರಮಯ ವಜಯತೆ ಎಲ್ಲವೂ ಕೂಡ ನಿಮ್ಮ ಕೋಆರ್ಡಿನೇಷನ್ ಅಥವಾ ಅದೊಂದು ಅಚ್ಚುಕಟ್ಟುದನ್ನು, ಅದು ತುಂಬ ಇಂಪ್ರೆಸ್ ಆಗಿರುವಂಥದ್ದು ಮ್ಯಾಮ್.
0: ಸೊ ಮಾಡಿಕೊಡಿ, ಬಹಳ ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ಆ ದೇಶಭಕ್ತಿಯನ್ನು ನಮ್ಮ ಮಕ್ಕಳಲ್ಲಿ ಜಾಗೃತಿ ಮಾಡುವಂತಹ ಕಾರ್ಯಕ್ರಮ ಅದಾಗಿತ್ತು ನೀವು ಟೌನ್ ಹಾಲ್ ಅಲ್ಲಿ ಮಾಡಿದಂಥದ್ದು. ಅದು ನಿಜವಾಗಿ ಪ್ರತಿ ವರ್ಷ ಅಂತದ್ದು ನಮ್ಮ ಮಕ್ಕಳಿಗೆ ಅಂತಹ ಒಂದು ಎಕ್ಸ್ಪೋಷರ್ ಬೇಕು ಅಂತ ನನಗೆ ಅನಿಸ್ತದೆ.
1: ಖಂಡಿತ ಖಂಡಿತ,
0: ಧನ್ಯವಾದಗಳು ಅಂತ ಒಂದು ಅವಕಾಶ ಕೊಟ್ಟಿದ್ದೀರಿ.
1: ಇಲ್ಲ ಮ್ಯಾಮ್, ನಿಮ್ಮೆಲ್ಲ ಸಹಕಾರದಿಂದ ಅದು ಯಶಸ್ವಿ ಆಗಿತ್ತು. ನಾನು ನಿಮ್ಮ ಹತ್ರ ಕೇಳೋದು, ನಾನು ಹೇಳೋದು ಕೇಳಿದ್ದೇನೆ, ನೀವು ಅನೇಕ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಕೂಡ ಬಹಳ ದೊಡ್ಡ ರೀತಿಯ ನಿಮ್ಮಿಂದ ಆಗುವಂತಹ ಸಹಾಯವನ್ನು ನೀವು ಮಾಡಿದವರು ಅಂತ. ಸೊ ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಗತ್ಯ ನೆರವು ಬೇಕಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಒಬ್ಬ ಶಿಕ್ಷಕಿಯಾಗಿ?
0: ಹೆಚ್ಚಾಗಿ ಗ್ರಾಮೀಣ ಭಾಗದಿಂದಂತಹ ವಿದ್ಯಾರ್ಥಿಗಳಲ್ಲಿ ಒಂದು ಕೀಳರಿಮೆ ಇರ್ತದೆ. ಈ ಮಂಗಳೂರಿನಲ್ಲಿ ಪೇಟೆಗೆ ಬಂದಾಗ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ಆಗುದಿಲ್ಲ, ಇಂಗ್ಲಿಷೇ ಮಾತಾಡ್ಬೇಕಾ, ಕನ್ನಡದಲ್ಲಿ ಪರೀಕ್ಷೆ ಬರಿಬಹುದಾ, ಕನ್ನಡದಲ್ಲಿ ಮಾತನಾಡಬಹುದಾ, ಹೀಗೆ ತುಂಬಾ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಕೀಳರಿಮೆ ಇರ್ತದೆ. ಅಂತಹ ವಿದ್ಯಾರ್ಥಿಗಳು ನಮಗೆ ಬಹಳ ಅಚ್ಚುಮೆಚ್ಚು. ಅವರನ್ನು ಮುಂದೆ ತಂದು ಅವರು ಈಗಲೂ ನನಗೆ ಇವತ್ತು ಗುರು ಪೂರ್ಣಿಮಾ, ಇವತ್ತು ಅಂತಹ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ಎಷ್ಟೋ ವರ್ಷದ ಹಿಂದಿನ ವಿದ್ಯಾರ್ಥಿಗಳು, ಬೆಳಗ್ಗಿನಿಂದ ಶುರುವಾಗಿದೆ ಮೇಡಮ್ ನಿಮ್ಮ ಹಿಂದಿನ ಸಹಾಯ ಹಸ್ತ ನಮಗೆ ನೆನಪಿದೆ ನಿಮ್ಮ.
1: ನನ್ನ ಕಡೆಯಿಂದ ನಿಮಗೆ ಗುರು ಪೂರ್ಣಿಮಾದ ಶುಭಾಶಯಗಳು.
0: ಶುಭಾಶಯಗಳು. ಹಾಗಾಗಿ ಅದನ್ನು ವಿದ್ಯಾರ್ಥಿಗಳು ನೆನಪಿಸಿಕೊಳ್ತಾರೆ. ಯಾಕೆಂದ್ರೆ ಅವರಿಗೆ ಆ ಕೀಳರಿಮೆಯಿಂದ ಹೊರಗೆ ಬರಲಿಕ್ಕೆ ಇಂಗ್ಲಿಷ್ ಮಾತ್ರ ಅಲ್ಲ, ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲಿ ಬರಿ, ನಿಧಾನವಾಗಿ ಬಂದ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಇಂಗ್ಲಿಷಲ್ಲಿ ಬರೆದು ಬರೆದು ಮಾತಾಡಿ 10 ಜನರೊಂದಿಗೆ ಮಾತಾಡುವಾಗ ಧೈರ್ಯ ಬರ್ತದೆ. ಹಾಗೆ ಹೇಳುವಾಗ ಅವರಿಗೆ ಒಂದು ರೀತಿಯಲ್ಲಿ ಒಂದು ಏನು ಪ್ರೋತ್ಸಾಹ ಸಿಗ್ತದೆ. ಮತ್ತೆ ಇನ್ನೊಂದು ಬೇಕಾದಂಥದ್ದು, ಎಷ್ಟೋ ವಿದ್ಯಾರ್ಥಿಗಳು ಅವರಿಗೆ ಕಲಿಯುವಾಗ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರ್ತದೆ, ಆಗ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್, ಅವರಿಗೆ ಆರ್ಥಿಕವಾಗಿ ನನ್ನ ಕೈಲಾದ ಸಹಾಯ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಡೋನರ್ಸ್ ಇಂದ ಸಹಾಯ, ಅಥವಾ ನಾನೊಂದು ತುಂಬಾ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರೆ ಅರ್ನ್ ವೈಲ್ ಯು ಲರ್ನ್ ಅಂತ, ಅಂದ್ರೆ ವಿದ್ಯಾರ್ಥಿಗಳು ಕಲಿತಾ ಇರುವಾಗಲೇ ಸುತ್ತಮುತ್ತದ ಪ್ರದೇಶದಲ್ಲಿ ಎಷ್ಟೋ ಮಕ್ಕಳಿಗೆ ಟ್ಯೂಷನ್ ಬೇಕಾಗ್ತದೆ. ಆಗ ಒನ್ ಟು ಒನ್ ಟ್ಯೂಷನ್, ನಾನಂದ್ರೆ ಟ್ಯೂಷನ್ ಅಂದ್ರೆ ಒಂದು 50-60 ಮಕ್ಕಳನ್ನು ಸೇರಿಸುವಂತದಲ್ಲ, ಒಂದು ಮಗುವಿಗೆ ಒಂದು ಟೀಚರ್. ಹಾಗಾಗಿ ಈ ಮಕ್ಕಳಿಗೆ ತುಂಬಾ ವಿದ್ಯಾರ್ಥಿಗಳಿಗೆ ಯಾರಿಗೆ ನಿಜವಾಗಿ ಆರ್ಥಿಕ ಸಂಕಷ್ಟ ಉಂಟ ಅವರಿಗೆ ನಾನು ಇಂತಹ ಒಂದು ಟ್ಯೂಷನ್ ಕೊಡುವಂತಹ ಅರೇಂಜ್ಮೆಂಟ್ ಮಾಡ್ತಿದ್ದೆ. ಈಗಲೂ ಅದನ್ನು ಮುಂದುವರಿಸ್ತಾ ಇದ್ದೇನೆ. ಆ ಕಾಲ್ಗಳು ಈಗಲೂ ಬರ್ತದೆ, ಮೇಡಮ್ ನಮಗೊಂದು ಟ್ಯೂಷನ್ಗೆ ಜನ ಮಾಡಿಕೊಡಿದ. ನಾನು ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಹುಡುಕಿ ತೆಗೆದು, ಅರ್ಹರು ಯಾರಿದ್ದಾರೆ, ಆ ಸಬ್ಜೆಕ್ಟ್ ಕಲಿಸ್ಲಿಕ್ಕೆ ಯಾರು, ಅದನ್ನೆಲ್ಲ ಹುಡುಕಿ ಅವರಿಗೆ ಅದನ್ನು ಅರೇಂಜ್ ಮಾಡ್ತೇನೆ. ಅದರಿಂದ ಎಷ್ಟೋ ವಿದ್ಯಾರ್ಥಿಗಳು ಅವರ ಫೀಸನ್ನು ಅವರೇ ಕಟ್ಟಿ ಕಟ್ಟಲಿಕ್ಕೆ ಸ್ವಲ್ಪ ಹೆತ್ತವರಿಗೂ ಆ ಮಕ್ಕಳಿಗೂ ಉಪಯೋಗ ಆಗ್ತಾವೆ.
1: ಮತ್ತೆ ಎಷ್ಟೋ ಈ ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆದಂತಹ ಅನೇಕ ವೈಯಕ್ತಿಕ ಸಮಸ್ಯೆಗಳು, ತೊಂದರೆಗಳು ಎಲ್ಲವೂ ಇರ್ತದೆ. ಆ ಸಂದರ್ಭದಲ್ಲೂ ಕೂಡ ಈ MSW ಅಥವಾ ಕೌನ್ಸಿಲಿಂಗ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅಂತ ಅಲ್ವಾ?
0: ಹೌದು, ಖಂಡಿತ.
1: ಸೊ ಇಂಥದನ್ನು ಕೂಡ ನೀವು ನಿಭಾಯಿಸಿದ್ದೀರಿ ಅನೇಕ ಸಂದರ್ಭಗಳಲ್ಲಿ.
0: ಎಷ್ಟೋ ಸಂದರ್ಭಗಳಲ್ಲಿ, ಅದು ಕಾಲೇಜಿನ ವಿದ್ಯಾರ್ಥಿಗಳು ಇರ್ಬೋದು, ಹೊರಗಿನಿಂದಲೂ ಬೇರೆಯವರು ಇರ್ಬೋದು, ನನಗೆ ಒಂದು ನೆನಪು ಬರ್ತಾ ಉಂಟು ಈಗ ನೀವು ಹೇಳುವಾಗ ಹೆಣ್ಣಿನ ಸಮಸ್ಯೆ ಅಂತ. ಕುಡಿದಂತಹ ಗಂಡ ಹೆಂಗಸಿಗೆ ಉಪದ್ರ ಮಾಡುವ ಎಲ್ಲಿಯವರೆಗೆ ಅಂದ್ರೆ ಹಾವನ್ನು ತಂದು ಅವಳ ಮೇಲೆ ತೋರಿಸ್ತಾ ಇದ್ದಾರೆ. ನನಗೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹಣ ಬೇಕೀಗ, ಕೊಡು ಹಣ ಅಂತೇಳಿ ಹಾವನ್ನು ತಂದು ಅವಳಿಗೆ ತೋರಿಸಿದ್ದಾನೆ. ಆ ರೀತಿಯಾಗಿ ಬಲಾತ್ಕಾರದಿಂದ ಹಣವನ್ನು ವಸೂಲು ಮಾಡುವಂತಹವರು, ಆ ತರದವರೆಗಿನ ಕುಡಿತದ ಚಟದಿಂದ ಸಮಸ್ಯೆಗೊಳಗಾದವರು ನಮ್ಮ ವಿದ್ಯಾರ್ಥಿಗಳು, ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿಗೆ, ಅದು ಕುಟುಂಬದಿಂದಲೇ ಇರ್ಬೋದು, ಹೊರಗಿನಿಂದ ಇರ್ಬೋದು, ಆಗೆಲ್ಲ ಅವರಿಗೆ ಒಂದು ಬೆಂಬಲವಾಗಿ ನಿಂತು ಅವರಿಗೆ ಆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಒಂದು ಧೈರ್ಯವನ್ನು ಕೊಟ್ಟು ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳುವಂತೆ ಅವರಿಗೆ ಒಂದು ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡಿದಂತಹ ಸಂತೃಪ್ತಿ ತಂದಲ್ಲಿ.
1: ಸೊ ಒಟ್ಟಿನಲ್ಲಿ ನಾನು ಹೇಳುದು, ಮ್ಯಾಮ್, ಬೇರೆ ಬೇರೆಯವರಿಗೆ ಯಾವ ಯಾವ ರೀತಿಯ ಬೆಂಬಲವನ್ನ ಕೊಡ್ತೀವೋ ಗೊತ್ತಿಲ್ಲ, ಆದ್ರೆ ಈ ಮನಸ್ಸಿಗೆ ಒಂದು ಧೈರ್ಯವನ್ನು ತುಂಬೋದಿದೆಯಲ್ಲ, ವ್ಯಕ್ತಿಗೆ ಧೈರ್ಯವನ್ನು ತುಂಬೋದು, ಮನಸ್ಥೈರ್ಯವನ್ನು ಹೆಚ್ಚಿಸೋದು, ಇದು ಆಗ್ಬೇಕಾದಂತ ಬಹಳ ಪ್ರಥಮ ಕಾರ್ಯ ಅಂತ ಅನ್ಸುತ್ತೆ ಅಲ್ವಾ?
0: ಆತ್ಮವಿಶ್ವಾಸ ಇಲ್ಲದೇ ಇದ್ರೆ, ನನ್ನಲ್ಲೇ ನನಗೆ ನಂಬಿಕೆ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮೇಲೆ ಬೇರೆಯವರಿಗೆ ನಂಬಿಕೆ ಇಲ್ಲದೇ ಇರ್ಬೋದು, ಅದು ನಗಣ್ಯ. ನನ್ನ ಮೇಲೆ ನನಗೆ ನಂಬಿಕೆ ಇದ್ರೆ ನಾನು ಏನನ್ನು ಸಾಧಿಸಬಹುದು. ಅಂತಹ ಒಂದು ಆತ್ಮಸ್ಥೈರ್ಯವನ್ನು ಆ ಮಕ್ಕಳಲ್ಲಿ ನಾವು ತುಂಬಬೇಕಾಗಿದೆ. ಅದನ್ನು ನಿರಂತರವಾಗಿ ಶಿಕ್ಷಕರಾಗಿದ್ದು ನಾವು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೂ ಅದನ್ನು ಶಿಕ್ಷಕ ವೃತ್ತಿಯಿಂದ ನಿವೃತ್ತ ಆದ್ರೂ ಸಹ ನನಗೆ ಸಿಕ್ಕಿದಂತಹ ಬೇರೆ ಬೇರೆ ಅವಕಾಶಗಳಲ್ಲಿ ಅದನ್ನು ನಾನು ಮುಂದುವರಿಸ್ತಾ ಇದ್ದೇನೆ
1: ಅಲ್ವಾ? ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ನೀವು ಆಕ್ಟಿವ್ ಇದ್ದೀರಿ ಅಲ್ವಾ?
0: ಹೌದು.
1: ಸೊ ಭಗಿನಿ ಸಮಾಜ ಅವರ ಜೊತೆಯೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ.
0: ಸಾಧಾರಣ ಎಲ್ಲ ತುಂಬಾ ಮಂಗಳೂರಿನ ಪ್ರಮುಖ ಸಂಸ್ಥೆಗಳೊಂದಿಗೆ ಎಲ್ಲ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇನೆ. ಹಲವಾರು NGOಗಳೊಂದಿಗೆ ಕಾಂಟ್ಯಾಕ್ಟ್ ಇದ್ದೇನೆ, ಅದು ಪರಿಸರದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಂಸ್ಥೆಗಳಿರ್ಬೋದು, ಎಲ್ಲದರೊಂದಿಗೆ ನಾನು ಸಹಾಯ ಹಸ್ತವನ್ನು ಮಾಡಿಕೊಂಡು ಅವರು ನನ್ನನ್ನು ಅಪ್ರೋಚ್ ಆಗ್ತಾರೆ, ನಾನು ಅವರನ್ನು ಅಪ್ರೋಚ್ ಆಗ್ತೇನೆ. ಹೀಗೆ ನಮ್ಮದೊಂದು ಮ್ಯೂಚುವಲ್ ಹಾಗೆ ಏನು, ಅವರು ಇದಕ್ಕೆ ನಾವು ಸಪೋರ್ಟ್ ಮಾಡೋದು, ಅವರು ನಮಗೆ ಸಪೋರ್ಟ್ ಮಾಡೋದು, ಈ ರೀತಿಯಾಗಿ ಒಟ್ಟಿನಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಒಂದು ಸ್ವಲ್ಪ ಪ್ರೋತ್ಸಾಹ ಇದ್ರೆ ಯಾರಿಗೂ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಅಂತಹ ಪ್ರೋತ್ಸಾಹದ ಮಾತು ಅಥವಾ ನಮ್ಮಿಂದಾಗುವ ಕೈಲಾದ ಸಹಾಯ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ.
1: ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್, ಈಗ ಯುವ ಸಮುದಾಯಗಳು ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿದೆ ಅನ್ನುವಂಥ ಮಾತನ್ನು ಎಲ್ಲ ಕಡೆಯಲ್ಲಿ ನಾವು ಕೇಳ್ತೇವೆ, ನಿಮ್ಗೆ ಯಾವ ಪ್ರಮುಖ ವಿಷಯಗಳು ಇವತ್ತು ಯುವ ಸಮುದಾಯವನ್ನು ದಾರಿ ತಪ್ಪಿಸಿದೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ?
0: ದಾರಿ ತಪ್ಪುವಂತಹ ವಿಚಾರ ಅಂದ್ರೆ, ಒಂದು ಈ ಮೊಬೈಲ್ನ ಅತಿಯಾದ ನೋಡುವಿಕೆಯಿಂದ ಅವರಿಗೆ ತಮ್ಮ ಸುತ್ತಮುತ್ತಲು ಏನು ಆಗ್ತಾ ಇದೆ ಅಂತ ಹೇಳುವ ಅರಿವೇ ಇಲ್ಲ. ಮತ್ತೆ ಅದರಲ್ಲಿ ಬೇಕಾದ ಬೇಡದ್ದ ಎಲ್ಲವನ್ನು ನೋಡಿ ಅದರಿಂದ ಸ್ವಲ್ಪ ದಾರಿ ತಪ್ಪುವಂತಹ ಅವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಆ ಮೊಬೈಲ್ನದೊಂದು ಕಂಟ್ರೋಲ್, ಅದರ ಪ್ರಾಪರ್ ಯೂಸ್, ಅದರ ದುರ್ಬಳಕೆ ಆಗದೆ ಸದ್ಬಳಕೆ ಆದರೆ ಖಂಡಿತವಾಗಿ ಆ ಮೊಬೈಲ್ನಿಂದ ನಾವು ಎಷ್ಟೋ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಆದರೆ ಅದು ಏನೋ ಒಂದು ಸ್ವಲ್ಪ ಎಡವುತ್ತಾ ಇದೆ, ಅಲ್ಲಿ ಎಡವುತ್ತಾ ಇದೆ ಅಂತ ನನಗೆ
1: ಅನಿಸ್ತಾ ಇದೆ ಅಂತ. ಇನ್ನು ಪರಿಸರ ಸ್ವಚ್ಛತೆ ಈ ವಿಷಯದ ಬಗ್ಗೆ ಕೂಡ ನೀವು ಬಹಳ ದೊಡ್ಡ ಕೆಲಸವನ್ನು ಮಾಡಿದವರು. NSS-ನಲ್ಲೂ ಕೂಡ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಅದೆಲ್ಲ ಬಹಳ ಪ್ರಮುಖವಾದಂಥ ಭಾಗನೇ. ಆದರೂ ಕೂಡ ಹೊರಗೆ ಕೂಡ ನೀವು ಅದರಲ್ಲಿ ಆಕ್ಟಿವ್ ಆದವರು. ಒಂದು ಯಾವುದೋ ಅವಾರ್ಡ್ ನಂಗೆ ಗೊತ್ತಿಲ್ಲ, ಪ್ಲಾಸ್ಟಿಕ್ ಸಮಥಿಂಗ್ ಏನು ಅಲ್ವಾ, ಸೊ ಅದಕ್ಕೂ ನೀವು ಭಾಜನರಾದವರು. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮ್ಯಾಮ್?
0: ಆಗ 1999 ನಮ್ಮ ಮಂಗಳೂರಿನಲ್ಲಿ ನಗರ ಪಾಲಿಕೆಯಲ್ಲಿ ಆಗ ಈಗ ಇರುವಂತೆ ಮನೆ ಮನೆಯಿಂದ ಕಸವನ್ನು ಒಟ್ಟು ಮಾಡುವಂತ ಸ್ಥಿತಿ ಇರಲಿಲ್ಲ. ಈಗಲೂ ಅಲ್ಲಲ್ಲಿ ಒಮ್ಮೊಮ್ಮೆ ದಿನಾ ಮನೆಯಿಂದ ಕಸ ಕೊಂಡೋದ್ರು ಅಲ್ಲಲ್ಲಿ ಬಿಸಾಡುವವರು ಇದ್ದಾರೆ. ಆದರೆ ಆ ಸಂದರ್ಭದಲ್ಲಿ ವಿಪರೀತವಾಗಿ ಜನಗಳಿಗೆ ಎಲ್ಲಿ ಹಾಕುವುದು ಅಂತ ಗೊತ್ತಿಲ್ಲ. ಆ ಕಸದ ಬುಟ್ಟಿ ಇದ್ರೂ ಸಹ ಅದರ ಹೊರಗೆ ಹಾಕುದು, ರೋಡಿನಲ್ಲಿ ಎಲ್ಲ ಕಂಡಲ್ಲಿ ತೋಡಿನಲ್ಲಿ ಎಲ್ಲ ಕಡೆಯಲ್ಲಿ ಕಸ ಇರ್ತಿತ್ತು. ಆಗ ನಾವು ಮನೆ ಮನೆಗಳಿಗೆ ತೆರಳಿ ಜನರಲ್ಲಿ ಆ ಅವೇರ್ನೆಸ್ ಅನ್ನು ಹುಟ್ಟಿಸಿ ಅದನ್ನು ಹೇಗೆ ಸರಿಯಾಗಿ ಡಿಸ್ಪೋಸ್ ಮಾಡಬೇಕು, ಯಾಕೆ ಮಾಡಬೇಕು, ಇದರ ಅವೇರ್ನೆಸ್, ಪ್ಲಾಸ್ಟಿಕ್ನ ಬಳಕೆ, ದುರ್ಬಳಕೆ, ಇದರ ಬಗ್ಗೆ ಮಾಹಿತಿ, ಎರೆಹುಳ ಗೊಬ್ಬರ, ಪೈಪ್ ಕಂಪೋಸ್ಟ್, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನೆಯ ತ್ಯಾಜ್ಯವನ್ನು ಹೇಗೆ ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದು, ಇದನ್ನೆಲ್ಲ ಬಗ್ಗೆ ಮನೆ ಮನೆಗಳಿಗೆ ಹೋಗಿ ಸಾವಿರಾರು ಮನೆಗಳಿಗೆ ಭೇಟಿ ಮಾಡಿ ಅವರಲ್ಲಿ ಒಂದು ಮನವರಿಕೆ ಮಾಡುವಂಥದ್ದು, ಹಲವರು ಸಭೆಗಳನ್ನು ಕರೆದು ಅಲ್ಲಿ ಜನರಿಗೆ ಕಾರ್ಯಕ್ರಮವನ್ನು ಮಾಡುವಂಥದ್ದು, ಮತ್ತೆ ಇಲ್ಲಿ ಮನೆ ಮನೆಯಿಂದ ತ್ಯಾಜ್ಯವನ್ನು ಒಟ್ಟು ಮಾಡುವಂಥ ಒಂದು ಕೆಲಸವನ್ನು ಆರಂಭದಲ್ಲಿ ನಮ್ಮ ಶುಚಿತ್ವ ಸಾಧನಾ ಸಮಿತಿ ಅಂತ ಹೇಳಿಕೊಂಡು ನಾವು ಮಾಡಿದ್ದೆವು. ತುಂಬ ಜನ ಕಮಿಟಿ ಮೆಂಬರ್ಸ್ ಎಲ್ಲ ನಾವು ಒಟ್ಟಿಗೆ ಸೇರಿಕೊಂಡು ಮಂಗಳೂರು ಮಹಾನಗರ ಪಾಲಿಕೆಯ ಆಗದ ಕಮಿಷನರ್ ಶ್ರೀ JR ಲೋಬರ್ ಅವರು ಆಗ ನಮಗೆ ಬಹಳ ಸಪೋರ್ಟ್ ಮಾಡಿದರು, ಇಂತಹ ಒಂದು ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ ಅಂತ. ಆಗ ಅವರದೊಂದು ಒಂದು ಬ್ಯಾಕಪ್ ಸಹ ನಮಗೆ ಇತ್ತು. ಆಗ ನಾವು ತುಂಬ ಚಂದದಲ್ಲಿ ಮನೆ ಮನೆಯಿಂದ ತ್ಯಾಜ್ಯವನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಸಾಧಾರಣ 36 ಕಡೆಗಳಲ್ಲಿ ಮಾಡಿ ಒಂದು ಮಾದರಿಯಾಗಿ ತೋರಿಸಿದೆವು. ಆಮೇಲೆ ಮುಂದಿನ ದಿನಗಳಲ್ಲಿ ಈಗ ನಗರ ಪಾಲಿಕೆ ಅದನ್ನು ಮುಂದುವರಿಸ್ತಾ ಇದೆ. ಅಂದರೆ ಈಗ ನಗರ ಪಾಲಿಕೆಯ ವತಿಯಿಂದಲೇ ಅದು ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದ್ರೂ ಸಹ ಜನರ ಸಹಕಾರ ಇಲ್ಲದೇ ಇದ್ರೆ ಎಷ್ಟು ಮಾಡಿದ್ರೂ ಅದು ಅಷ್ಟು ಸ್ವಚ್ಛವಾಗಿ ಮಂಗಳೂರು ಕಾಣ್ತಾ ಇಲ್ಲ. ಜನಗಳು ಇದಕ್ಕೆ ಸ್ಪಂದಿಸಬೇಕು. ಇಷ್ಟೊಂದು ಪ್ರತಿದಿನ ಕೋವಿಡ್ ಟೈಮಲ್ಲಿ ಸಮೇತ ಆ ನಗರ ಪಾಲಿಕೆಯ ಲಾರಿ ಬಂದು ನಮ್ಮ ಮನೆಯ ಕಸವನ್ನು ಕೊಂಡೋಗುವಾಗ ನಮಗೆ ನನ್ನ ಮನೆಯಲ್ಲಿ ಮೀನನ್ನು ಕೊಯ್ದ ಹಾಗೆ ನನಗೆ ಮನೆಯೊಳಗೆ ಇಟ್ಟುಕೊಳ್ಬಾರ್ದು ಅಂತೇಳಿ ಅದನ್ನಲ್ಲಿ ಮಾರ್ಗಕ್ಕೆ ಬಿಸಾಡೋದು, ಇನ್ನೊಂದು ತೋಡಿಗೆ ಬಿಸಾಡೋದು ಮಾಡಿದರೆ ಮತ್ತೆ ನಾವು ಮಂಗಳೂರಿನಲ್ಲಿ ಇನ್ನೊಂದಾಯಿತು, ಹಾಗಾಯಿತು, ಫ್ಲಡ್ ಆಯಿತು, ಇನ್ನೊಂದು ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಒಂದು ಕಾರಣ ನಮ್ಮ ಕಸವನ್ನು ಬೇಕಾಬಿಟ್ಟಿಯಾಗಿ ಬಿಸಾಡಿ ನೀರು ಹೋಗುವಂತಹ ಜಾಗದಲ್ಲಿ ನೀರು ಹೋಗದೆ ಅಲ್ಲಲ್ಲಿ ಬ್ಲಾಕ್ ಆಗಿ ಅದರಿಂದಲೂ ಸ್ವಲ್ಪ ಮಟ್ಟಿಗೆ ನಮಗೆ ಪ್ರವಾಹದ ಭೀತಿ ಕಂಡಿದೆ. ಬೇರೆ ಕಾರಣಗಳು ಇರಬಹುದು, ಇಲ್ಲ ಹೇಳುವುದಿಲ್ಲ, ಆದ್ರೆ ಒಂದು ಕಾರಣ ಇದು. ಆದ ಕಾರಣ ಪರಿಸರ ಸ್ವಚ್ಛತೆಯ ಬಗ್ಗೆ ನಮ್ಮಲ್ಲಿ ಕಾಳಜಿ ಬಹಳಷ್ಟು ನಾವು ಮೂಡಿಸಬೇಕಾಗಿದೆ ನಿರಂತರವಾಗಿ. ಇನ್ನೂ ಅಂತಹ ಒಂದು ರೋಡಿನ ಬದಿಯಲ್ಲಿ ನಾವು ನೋಡ್ತೇವೆ, ಇಷ್ಟಿಷ್ಟು ಕಟ್ಟಿ ಕಟ್ಟಿ ತಂದು ಅಲ್ಲಿ ಹಾಕಿಕೊಂಡು ಹೋಗ್ತಾರೆ. ಅದೇ ಪ್ರದೇಶದಲ್ಲಿ ಕಸವನ್ನು ದಿನನಿತ್ಯ ಕೊಂಡೋಗ್ತಾರೆ. ಹಾಗಿದ್ರು ಯಾಕೆ ಹಾಕ್ತಾರೆ, ಎಲ್ಲಿಂದ ಬೇರೆಯವರು ತಂದು ಹಾಕ್ತಾರಾ, ಒಂದು ಅರ್ಥ ಆಗುದಿಲ್ಲ.
1: ನನಗೂ ಈಗ ನೆನಪಿದೆ, ನಾವು ಈವೆಂಟ್ ಅನ್ನು ಮಾಡುವಾಗ ನನಗೊಂದು ನೀವು ಸಲಹೆ ಕೊಟ್ಟಿದ್ರಿ, ಅಭಿಷೇಕ್ ಸಮೋಸ ಕೊಡಿ, ಏನ್ ಬೇಕಿದ್ರೂ ಕೊಡಿ, ಆದ್ರೆ ನೀರಿನ ಬಾಟ್ಲ್ ಒಂದು ಕೊಡಬೇಡಿ ವಿದ್ಯಾರ್ಥಿಗಳಿಗೆ. ಟೌನ್ ಹೊರಗಡೆ ನೀರಿನ ವ್ಯವಸ್ಥೆ ಉಂಟು, ಅಲ್ಲಿ ಹೋಗಿ ಮಕ್ಕಳು ಕುಡಿತಾರೆ, ಬಾಟಲ್ ಒಂದು ಕೊಡಬೇಡಿ ಅಂತ. ಆಕ್ಚುಲಿ ಅದು ಅಗತ್ಯ ಅಂತ. ಒಂದು ಕಡೆಯಲ್ಲಿ ಪ್ಲಾಸ್ಟಿಕ್, ಇನ್ನೊಂದು ಕಡೆಯಲ್ಲಿ ನೀರು, ಅದರಲ್ಲಿ ಪೂರ್ತಿ ಕುಡಿಯೋರು ಯಾರು ಇಲ್ಲ, ಬಾಟಲ್ ಇಂದ ಎಲ್ಲ ಸ್ವಲ್ಪ ಕುಡಿದು ಬಿಸಾಡೋರು ಇರೋದು. ಸೊ ಇಂಥ ಜಾಗೃತಿಗಳು ಮೂಡಿಸುವಂತದ್ದು
0: ಎಷ್ಟೋ ಸಮಾರಂಭಗಳಲ್ಲಿ ನಾನು ಅಲ್ಲಿ ಸಮಾರಂಭಗಳಲ್ಲಿ ನಿಂತು ಅಲ್ಲಿ ಮತ್ತೆ ಮತ್ತೆ ಕೇಟರ್ ಹತ್ರ ಹೋಗಿ ಸ್ಪೂನ್ ಕೊಡಿ, ಗ್ಲಾಸ್ ಕೊಡಿ, ಮಜ್ಜಿಗೆಗೊಂದು ಗ್ಲಾಸ್, ಪಾಯಸಕ್ಕೊಂದು ಗ್ಲಾಸ್ ಅಂತ ಕೇಳ್ತಾ ಇರ್ತಾರೆ, ಅಥವಾ ಸ್ಪೂನ್ಗೆ. ಆಗ ನಾನು ಎಷ್ಟೋ ಸಮಾರಂಭಗಳಲ್ಲಿ ಅಲ್ಲಿ ನಿಂತು ನಿಮ್ಮ ಪ್ಲೇಟ್ನಲ್ಲೇ ಪಾಯಸವನ್ನು ಹಾಕಿ ತಿಂದರೆ ಎಷ್ಟು ಟೇಸ್ಟ್, ಅದು ರುಚಿಯಾಗಿರ್ತದೆ. ಗ್ಲಾಸ್ ಒಂದು ತಗೊಂಡಿದ್ದೀರಿ, ಅದರಲ್ಲೇ ಮತ್ತೆ ಕುಡೀರಿ, ಅಥವಾ ಇನ್ನೊಂದು ನೀರಿನ ಬಾಟಿಗೆ ಹೋಗಬೇಡಿ, ಅಲ್ಲಿ ಕಾಮನ್ ಆಗಿ ಇಟ್ಟಂತಹ ಒಂದು ಇರ್ತದೆ ಅದರಿಂದಲೇ ಕುಡೀರಿ ಅಂತ ಹೇಳುವ ಒಂದು ಸಣ್ಣ ಮಟ್ಟಿನ ಒಂದು ಪ್ರಯತ್ನವನ್ನು ನನಗೆ ಅದರಲ್ಲಿ ಸಣ್ಣ ಸಣ್ಣ ಸಮಾರಂಭಗಳಲ್ಲಿ ಅಥವಾ ನಮ್ಮ ಕಾಲೇಜಿನ ಇದಕ್ಕೆ ಗೆಸ್ಟ್ಗಳು ಬಂದಾಗ, ವಿದ್ಯಾರ್ಥಿಗಳ ಸಮುದಾಯ ಬಂದಾಗ ಅಲ್ಲಿ ಅದನ್ನು ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ
1: ಇದ್ದೀನಿ. ಖಂಡಿತ. ನಾನಿವತ್ತು ಬೆಳಗ್ಗೆ ಗುರು ಪೂರ್ಣಿಮಾ ಲೆಕ್ಕದಲ್ಲಿ ರಾಮಕೃಷ್ಣ ಮಿಷನ್ಗೆ ಹೋಗಿದ್ದೆ. ಅಲ್ಲಿ ಏನೋ ಕೊಡ್ತಾ ಇದ್ರು ಬೆಳಗ್ಗೆ ಟೀ ಮತ್ತೆ ಸಮಥಿಂಗ್ ಏನೋ ಕೊಡ್ತಾ ಇದ್ರು. ಒಬ್ರು ಲೇಡಿ ನಂಗೆ ಬಹಳ ಸಂತೋಷ ಆಯ್ತು. ಅವ್ರ ಬ್ಯಾಗ್ ಇಂದ ಒಂದು ಸಣ್ಣ ಒಂದು ಸ್ಟೀಲಿನ ಲೋಟ ಮತ್ತೆ ಒಂದು ಚಿಕ್ಕ ಒಂದು ಏನ್ ಹೇಳ್ತೀವಿ ನಾವು ಒಂದು ಪಾತ್ರೆಯನ್ನು ತೆಗೆದು ಅಲ್ಲಿಂದಲೇ ತಗೊಂಡ್ರು. ಹೋದಲ್ಲೆಲ್ಲ ಅದನ್ನ ಅವ್ರು ಕೊಂಡೋಗ್ತಾರಂತೆ. ಸೊ ಅವ್ರು ಹೇಳೋದು ನಂದು ಒಬ್ಬಳಿಂದ ಆದ್ರೂ ಒಂದು ಕಡಿಮೆ ಆದ್ರೆ
0: ಒಳ್ಳೇದಲ್ವಾ ಅಂತ.
1: ಸೊ ಇಂಥ ಮನಸ್ಥಿತಿಗಳು ಮೂಡಬೇಕಾದಂಥ ಅಗತ್ಯ ಇದೆ ಅಂತ ಅಲ್ವಾ. ಕೇಳುಗರೆ, ನಾವು ವಿನೀತಾರವರ ಜೊತೆ ಮಾತಾಡ್ತಿದ್ದೇವೆ. ಇನ್ನೂ ಕೂಡ ಅನೇಕ ವಿಷಯಗಳನ್ನು ಮಾತಾಡಲಿಕ್ಕಿದೆ. ನೀವು ಕೂಡ ಕರೆಯನ್ನು ಇನ್ನು ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮ ಆಲೋಚನೆಗಳನ್ನು ಹಾಗೆ ನಿಮ್ಮ ಏನಾದರೂ ವಿಷಯವನ್ನು ಹಂಚಿಕೊಳ್ಳಿಕ್ಕಿದ್ರೆ ಖಂಡಿತವಾಗಿಯೂ ನೀವು ಈ ಹೊತ್ತಿನಲ್ಲಿ ಹಂಚಿಕೊಳ್ಬೋದು ಅನ್ನೋದನ್ನು ಹೇಳ್ತಾ ಸಣ್ಣ ವಿರಾಮವನ್ನು ತೆಗೆದುಕೊಳ್ತೀವಿ. ಅದರ ನಂತರ ಮಾತುಕತೆ ಮುಂದುವರಿಯುತ್ತದೆ. ಕೇಳ್ತಿರೋದು ಸಮಾಜಮುಖಿ, ಇದು ರೇಡಿಯೋ ಸಾರಂಗ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಹೊತ್ತು ನಮ್ಮ ಜೊತೆಗೆ ಇರುವವರು ಸಮಾಜಮುಖಿ ವ್ಯಕ್ತಿತ್ವವಾಗಿರುವಂತಹ ಶ್ರೀಮತಿ ವಿನೀತಾ ರೈಯವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೇವೆ. ನೀವು ಕೂಡ ಕರೆಯನ್ನು ಮಾಡಬಹುದು. ನಿಮ್ಮಲ್ಲೂ ಕೂಡ ಏನಾದರೂ ಮಾತಿದ್ರೆ, ಏನಾದರೂ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕಿದ್ರೆ ಖಂಡಿತವಾಗಿಯೂ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ, ಮೇಡಮ್, ಅನೇಕ ನಿಮ್ಮ ಈ ಜೀವನದ ಪ್ರಯಾಣದಲ್ಲಿ ಅನೇಕ ವಿಷಯಗಳನ್ನು, ಅನೇಕ ಸಂಗತಿಗಳನ್ನು ಬಹಳ ಹತ್ತಿರದಿಂದ ನೋಡಿದವರು, ಯಾವುದಾದ್ರು ಒಂದು ಇನ್ಸಿಡೆಂಟನ್ನು ನೆನಪು ಮಾಡಿಕೊಳ್ಬೇಕಾಗುತ್ತೆ, ಯಾವಾಗಲೂ ನನಗೆ ಅದು ನೆನಪಾಗ್ತಾ ಇರುತ್ತೆ ಅಂತ ಹೇಳಿದರೆ, ಯಾವುದನ್ನು ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಅಂತ?
1: ನನಗೆ ನನ್ನ ಕಣ್ಣ ಮುಂದೆ ಈಗ ಎರಡು ದೃಶ್ಯಗಳು ನೆನಪು ಬರ್ತವೆ. ಒಂದು, ಹಾಸ್ಟೆಲ್ನ ಜೀವನದಲ್ಲಿರುವಾಗ ರಾತ್ರಿ 1:30 ಹೊತ್ತಿಗೆ ಕಿಟಕಿಯಿಂದ ಯಾರೋ ಬಂದು ಕೈ ಹಾಕುವಂಥದ್ದು. ಆಗ ನಾನು ಹಾಕಿ ಆಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಬಳಿಯಲ್ಲಿ ಹಾಕಿ ಸ್ಟಿಕ್ ಇತ್ತು. ನನ್ನ ರೂಮ್, ನಾವು ಒಟ್ಟು 4 ಜನ ಇದ್ದೇವೆ ರೂಮಿನಲ್ಲಿ. ಆ ಕಿಟಕಿಯ ಬದಿಯಲ್ಲಿ ಇರುವವರು ಹಾರಿ ಓಡಿ ಬೊಬ್ಬೆ ಹಾಕಿ ನಮ್ಮನ್ನೆಲ್ಲ ಎಬ್ಬಿಸಿದ್ರು, ಯಾರು ಕಿಟಕಿಯಿಂದ ಕೈ ಹಾಕ್ತಾ ಇದ್ದಾರೆ ಅಂತ. ಆಗ ಏನು ಮಾಡುದು ಅಂತ ಯಾರಿಗೂ, ಎಲ್ಲ ಕೂಗ್ಲಿಕ್ಕೆ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ನನ್ನ ಕೈಯಲ್ಲಿ ಹಾಕಿ ಸ್ಟಿಕ್ ಇತ್ತು. ಹೋಗಿ ಅವನಿಗೆ ಸರಿಯಾಗಿ ಹಾಕಿ ಸ್ಟಿಕ್ ಇಂದ ಒಂದು ಕೊಟ್ಟು ಅವನಲ್ಲಿಂದ ಓಡಿ ಹೋಗಿದ್ದಾನೆ. ಇದು ರಾತ್ರಿ 1:30. ಅವತ್ತು ಮತ್ತೆಯೂ ವಾರ್ಡನ್ ನನಗೆ ಯಾವತ್ತೂ ಹೇಳುದು, ನಿನ್ನ ಹಾಕಿ ಸ್ಟಿಕ್ ಅನ್ನು ನಾನು ಜೀವನದಲ್ಲಿ ಮರಿಲಿಕ್ಕಿಲ್ಲ, ಅವನನ್ನು ಓಡಿಸಿ ಬಿಟ್ಟಿದ್ಯಲ್ಲ 1:30 ರಾತ್ರಿಗೆ ಅಂತ. ಯಾರಿಗೂ ಧೈರ್ಯವೇ ಇಲ್ಲ, ಏನು ಮಾಡುದು, ಬೊಬ್ಬೆ ಹೊಡೆಯುವುದು ಮಾತ್ರ ಒಂದೇ ಗೊತ್ತಿದ್ದದ್ದು. ಆ ಸಂದರ್ಭದಲ್ಲಿ ಧೈರ್ಯ ಮಾಡಿ ಅವನ ಹತ್ತಿರ ಹೋಗಿ ನಾನೊಂದು ಹಾಕಿ ಸ್ಟಿಕ್ ಅಲ್ಲಿ ಹೊಡೆಯುವಾಗ ಅವನಲ್ಲಿಂದ ಕಾಲ್ಕಿ.
0: ಅಂದ್ರೆ ಈ ಧೈರ್ಯ ಇವತ್ತಿನ ಹೆಣ್ಣು ಮಕ್ಕಳಲ್ಲಿ ಬೇಕಾಗಿದೆ ಅಂತ.
1: ಹೌದು, ಖಂಡಿತ ಬೇಕಾಗಿದೆ. ಆ ಸಂದರ್ಭವನ್ನು ಎದುರಿಸುವಂತ ಧೈರ್ಯ ಬೇಕು. ಅದು ಇರುವುದಿಲ್ಲ, ಬೊಬ್ಬೆ ಹಾಕಿ ಹೆದರಿಕೊಂಡು ಕೂತ್ರೆ ಸಮಸ್ಯೆ ದೊಡ್ಡದಾಗುವುದೇ ಹೊರತು ಸಣ್ಣದಾಗುವುದಿಲ್ಲ, ಪರಿಹಾರ ಆಗುದಿಲ್ಲ. ಅದಕ್ಕೆ ಧೈರ್ಯ ಮಾಡಬೇಕು. ನಾನು ಹೇಳಿ, ನಾವು ಇಷ್ಟು ಜನ ಇದ್ದೇವೆ ಹಾಸ್ಟೆಲ್ ಅಲ್ಲಿ, ಅವನನ್ನು ಒಬ್ಬನನ್ನು ನಮಗೆ ಓಡಿಸ್ಲಿಕ್ಕೆ ನಮಗೆ ಗೊತ್ತಿಲ್ವಾ? ಅವರು ಇಷ್ಟು ಜನ, ಒಂದು ಸಾಧಾರಣ 150 ಜನ ಇದ್ದೇವೆ ಹಾಸ್ಟೆಲ್ ಅಲ್ಲಿ. ಅಲ್ಲ, ಅವರೆಲ್ಲ ಮಲಗಿದ್ದಾರೆ, ಆದ್ರೂ ಸಹ ನಾವು ಇಷ್ಟೊಂದು ಜನ ಇಲ್ಲ, ಅವನು ಏನ್ ಮಾಡ್ಲಿಕ್ಕೆ ಆಗ್ತದೆ? ಒಂದು ಧೈರ್ಯ ತಗೊಳ್ಬೇಕು ಆ ಸಂದರ್ಭದಲ್ಲಿ. ನೋಡಿ, ಇನ್ನೊಂದು, ನನಗೆ ಇನ್ನೊಂದು ಇನ್ಸಿಡೆಂಟ್. ನಾವು ಮೂಡುಬಿದ್ರೆಯಲ್ಲಿ ನನ್ನ ಪ್ರಥಮ NSS ಕ್ಯಾಂಪ್, ಆಗ ಮಧ್ಯಾಹ್ನದ ಹೊತ್ತಾಗಿತ್ತು. ಎಲ್ಲರೂ ವಿದ್ಯಾರ್ಥಿಗಳು ಶ್ರಮದಾನ ಆದ ಮೇಲೆ ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಬಂದು, ಸ್ನಾನ ಆದವರೆಲ್ಲ ಬಂದು ಊಟದ ಹಾಲ್ನಲ್ಲಿ ಕೂತಿದ್ದಾರೆ. ನಮಗೆ ಜೋರಾಗಿ ಒಂದು ಶಬ್ದ ಕೇಳಿತು, ಏನು ಅಂತ ಗೊತ್ತಿಲ್ಲ. ನನಗೆ ಯಾವಾಗಲೂ ಒಂದು ಅಭ್ಯಾಸನ ಕೈಯಲ್ಲೊಂದು ಬ್ಯಾಗ್ ಸಹ ಇರ್ತದೆ. ಓಡಿದೆವು, ಏನು ಅಂತೇಳಿ ನೋಡುವಾಗ ಅಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಆಗ ಶಾಲಾ ಕಾಲೇಜುಗಳೆಲ್ಲ ಬಿಟ್ಟಂತ ಸಮಯ. ಸುತ್ತ ನೋಡಿದಾಗ ಒಂದು 800 ಜನ ಸೇರಿದ್ದಾರೆ ಅಲ್ಲಿ ಸುತ್ತ. ಅಂದ್ರೆ ಅಲ್ಲಿ ಶಾಲೆ, ಜೂನಿಯರ್ ಕಾಲೇಜು ಎಲ್ಲ ಇತ್ತು. ಹಾಗಾಗಿ ಎಲ್ಲರೂ ಕಾಲೇಜಿಂದ ಹೊರಗೆ ಬರುದು, ಆ ರೋಡಿನಲ್ಲಿರುವಂತ ಬೇರೆ ಜನಗಳು ಎಲ್ಲ. ಹಾಗೆ ಏನಾಗಿದೆ, ಹೋಗಿ ನೋಡುವಾಗ ಅಲ್ಲಿ ಒಂದು ಸ್ಕೂಟರ್ ಅಲ್ಲಿ ಹೋಗುವವರಿಗೆ ಒಂದು ಲಾರಿ ಗುದ್ದಿ ಅವರಿಬ್ರು ಮಾರ್ಗದಲ್ಲಿ ಬಿದ್ದಿದ್ದಾರೆ ಸ್ಕೂಟರ್. ಯಾರು ಅವರನ್ನು ಮುಟ್ಟುವುದಿಲ್ಲ, ಯಾರಿಗೂ ಮುಟ್ಟಲಿಕ್ಕೆ ಧೈರ್ಯ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಮ್ಮ ಹತ್ರ ವೆಹಿಕಲ್ ಇಲ್ಲ, ಅವರನ್ನು ಹೋಗಿ ಎಬ್ಬಿಸಿದೆ. ನನ್ನ ಬ್ಯಾಗಿನಲ್ಲಿ ಒಂದು ಬಾಟ್ಲಿ ನೀರಿತ್ತು, ಅವರ ಮುಖಕ್ಕೆ ಸ್ವಲ್ಪ ನೀರನ್ನು ಚುಮುಕಿಸಿದೆ, ಅವರನ್ನು ಹೆಂಗಸನ್ನು ನಾನು ಎಬ್ಬಿಸಿದೆ. ಬೇರೆಯವ್ರ ಹತ್ರ, ಮಕ್ಕಳ ಹತ್ರ ಹೇಳಿದೆ, ಸ್ವಲ್ಪ ಹಿಡೀರಿ ಬನ್ನಿ ಅಂತ. ಮಕ್ಕಳು ಯಾರೂ ಧೈರ್ಯ ಮಾಡುವುದಿಲ್ಲ, ಆಕ್ಸಿಡೆಂಟ್ ಕೇಸಲ್ಲಿ ಹಿಡಿದ್ರೆ ಕಷ್ಟ ಅಲ್ಲ, ನಮಗೆ ನಾಳೆ ತೊಂದರೆ ಆಗ್ತದ, ನಮ್ಮ ಮೇಲೆ ಅಪವಾದ ಬರ್ತದೆ ಅಂತ ಹೇಳುವ ಒಂದು ಆ ಟೈಮಲ್ಲಿ ಸಹಜವಾಗಿರ್ತದೆ. ಮತ್ತೆ ಏನು ಮಾಡುದು, ಏನಾದ್ರು ಮಾಡಿ ಆಸ್ಪತ್ರೆಗೆ ಕೊಂಡೋಗ್ಬೇಕಲ್ಲ, ಮುಖಕ್ಕೆ ಎಲ್ಲ ನೀರೆಲ್ಲ ಆಯ್ತು ಹಿಡ್ಕೊಂಡು ಇದ್ದ ವೆಹಿಕಲ್ ಹೋಗುವವರು ಎಲ್ಲರನ್ನೂ ನಿಲ್ಲಿಸು, ನಾನು ಒಮ್ಮೆ ನಿಲ್ಲಿಸಿ ಇವರನ್ನೊಂದು ಆಸ್ಪತ್ರೆಗೆ ಕೊಂಡೋಗುವಂತ. ಒಟ್ಟಿಗೆ ಎಲ್ಲಿಗೆ ಕಾಲ್ ಮಾಡುದು, ಆಗ ಈಗ ಮೊಬೈಲ್ ಈ ತರದೆಲ್ಲ ಸಿಸ್ಟಮ್ ಎಲ್ಲ ಅಷ್ಟೆಲ್ಲ ಇರಲಿಲ್ಲ. ಮತ್ತೆ ಹೇಗಾದ್ರೂ ಆಸ್ಪತ್ರೆಗೆ ಒಂದು ಹೋಗ್ಲಿಕ್ಕೆ ಒಬ್ಬರು ಕಾರಿನ ಅವರು ನಿಲ್ಲಿಸಿದ್ರು. ಅವ್ರ ಹತ್ರ ಕೂಗಿ ಹೇಳಿದಾಗ ಅವ್ರು ಹೇಳಿದ್ರು, ನೀವು ನಾನು ಕರ್ಕೊಂಡು ಬಂದು ಬಿಟ್ಟದು ಅಂತ ಹೇಳಬಾರ್ದು, ಕರ್ಕೊಂಡು ಬಿಡ್ತೇನೆ ನಾನು, ಅಲ್ಲಿಂದ ಸೀದಾ ಹೋಗ್ತೇನೆ, ಅಷ್ಟು ಸಾಕು, ನಮಗೆ ಜೀವ ಉಳಿದ್ರೆ ಸಾಕು, ಆಸ್ಪತ್ರೆಗೆ ಮುಟ್ಟುದೇ ನಮಗೆ ಮುಖ್ಯ ಅಂತ ಹೇಳಿ ಕರ್ಕೊಂಡು ಹೋದೆವು. ಮತ್ತೆ ಆ ಹೆಂಗಸನ್ನು ನಾನು ಕರ್ಕೊಂಡು ಹೋದೆ. ಅರ್ಧ ದಾರಿಯಲ್ಲಿ ಹೋಗುವಾಗ ಹೆಂಗಸುಗೆ ಸ್ವಲ್ಪ ಎಚ್ಚರ ಆಗ್ತಾ ಉಂಟು. ನನ್ನ ಗಂಡೆಯಲ್ಲಿದ್ದಾರೆ, ನನ್ನನ್ನು ಬಡಿಲಿಕ್ಕೆ ಅಂದ್ರೆ ಈ ರೀತಿ ದುಡ್ಲಿಕ್ಕೆ ಶುರು ಮಾಡಿದ್ರು. ನನ್ನ ಗಂಡೆಯಲ್ಲಿದ್ದಾರೆ ಅಂತ. ಆಗ ಅವರನ್ನು ನಾವು ಏನ್ ಮಾಡಿದ್ದೆವು, ನಮ್ಮ ಹುಡುಗರಿದ್ರಲ್ಲ ಅವ್ರ ಹತ್ರ ಹೇಳಿದ್ರೆ ನೀವು ಇನ್ನೊಂದು ವೆಹಿಕಲ್ ಮಾಡಿ ಕರ್ಕೊಂಡು ಬನ್ನಿ ಅಂತ. ಹಾಗೆ ನಾನು ಇದಕ್ಕೆ ಕಾದ್ರೆ ಇವರ ಜೀವ ಉಳಿಸ್ಬೇಕಲ್ಲ, ಎರಡಕ್ಕೂ ಕಾದ್ರೆ ಆಗುದಿಲ್ಲ, ಒಂದು ಕಾರಿನಲ್ಲಿ ಒಬ್ಬರನ್ನು ಕರ್ಕೊಂಡು ಹೋದೆ. ಮತ್ತೆ ಹುಡುಗರು ಏನೋ ಧೈರ್ಯ ಮಾಡಿ, 3 ಹುಡುಗರು ಇನ್ನೊಂದು ಕಾರಿನಲ್ಲಿ ಆ ಗಂಡಸನ್ನು ಮಾತ್ರ ಆಗ್ಲೇ ರೋಡಲ್ಲೇ ಗೊತ್ತಾಗಿದೆ ನಮಗೆ ಹೋಗಿತ್ತು, ಅವರದ್ದು ಅಲ್ಲೇ ಜೀವ ಹೋಗಿದೆ. ಈ ಹೆಂಗಸು ಮತ್ತೆ ಜೀವ ಉಳಿಸುವಂತಹ ಒಂದು ಕೆಲಸ ನಮ್ಮಿಂದ ಆಯ್ತು. ಅದಕ್ಕೆ ನಾನು ಆಗ ಹೇಳುದು ವಿದ್ಯಾರ್ಥಿಗಳಿಗೆ, ಆಮೇಲೆ ಸಹ, ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಯವರೇ ಆಗಿದ್ರೆ ನಾವು ಹಾಗೆ ಹಿಂದೇಟು ಹಾಕ್ತೇವ? ನಮ್ಮ ಮನೆಯವರಿಗೆ ಆ ರೀತಿ ಆದಾಗ ಸಮಾಜದಲ್ಲಿ ಜನ ಹಾಗೆ ಮಾಡಿದ್ರು, ಯಾರೂ ಹತ್ತಿರ ಬರಲಿಲ್ಲ, ಅವರನ್ನು ಎಬ್ಬಿಸಿ ಒಂದು ವೆಹಿಕಲ್ ಮಾಡಿ ಕರ್ಕೊಂಡು ಹೋಗ್ಲಿಲ್ಲ ಅಂತೇಳಿ ನಾವು ಅಪವಾದ ಆಗ್ತೇವೆ, ಯಾರೂ ಬರಲಿಲ್ಲ ಇಷ್ಟು ಜನ ಇದ್ದು ಅಂತ. ಹಾಗೆ ನಾವು ಆ ಸಂದರ್ಭದಲ್ಲಿ ಯೋಚಿಸಿ ನಮ್ಮ ಒಂದು ಸ್ಪಂದನೆಯನ್ನು ಮಾಡಿದಾಗ ಆ ಒಂದು ಜೀವವನ್ನು ಉಳಿಸಿದಂತಹ ಒಂದು ಸೌಭಾಗ್ಯ
0: ಸಿಗುತ್ತೆ. ಒಬ್ಬರು ಕಾಲರ್ ಇದ್ದಾರೆ, ಯಾವಂತ ನೋಡುವ. ನಮಸ್ಕಾರ.
2: ಹಲೋ,
0: ನಮಸ್ತೆ, ಹೇಳಿ, ಯಾರು?
2: ನಮಸ್ತೆ ಸರ್, ಪೂರ್ಣಿಮಾ ಸಾಲೇತರಿಂದ
0: ಮಾತಾಡಿ. ಮಾತಾಡಿ ಮೇಡಮ್.
2: ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್, ಪೂರ್ಣಿಮಾ ಮೇಡಮ್.
2: ನಿಮ್ದು ಸಮಾಜಮುಖಿ ಕೆಲಸ ಎಲ್ಲ ಕೇಳುವಾಗ ತುಂಬಾ ಖುಷಿ ಆಗ್ತದೆ ಮೇಡಮ್. ಈಗ ಒಂದು ಘಟನೆ ಹೇಳಿದ್ರಲ್ಲ, ನಂಗೆ ಕೈ ಕಾಲಡ್ಕ ಬಂತ, ಅಷ್ಟು ಹೆದರಿಕೆ ಆಗಿದೆ ನೀವು ಹೇಳೋದು ಕೇಳಿ. ನಿಮ್ಮ ಪರಿಸ್ಥಿತಿ ಅವಾಗ ಹೇಗಿರ್ಬೋದು?

0: ನೋಡಿದ್ದೀರಿ ಮತ್ತು
1: ಡೈಲಿ ಹೋಗ್ತಿದ್ದು ಅಂದ್ರೆ ತುಂಬಾ ಪ್ರತಿ ವರ್ಷ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ಒಂದೆರಡು ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದೇನೆ, ಅವರ ಜೊತೆ ಇದ್ದೆ ಸ್ವಲ್ಪ.
0: ನಿಮ್ಮಂತವರು ಬೇಕು ಮೇಡಮ್, ಅಂತಹ ಕ್ಯಾಂಪ್ಗಳಾಗುವ ಊರಿನವರು ಸ್ಪಂದನೆ ಮಾಡಬೇಕು.
1: ಹೌದು, ಅವರಿಗೆ ಅಂದ್ರೆ ನೀರಿನ ವ್ಯವಸ್ಥೆ ಇದ್ದು ಎಲ್ಲ ತುಂಬಾ ಕಷ್ಟ ಎಲ್ಲ ಆಗ್ತಿತ್ತು ತುಂಬಾ ಮಕ್ಕಳೆಲ್ಲ ಇರುವಾಗ.
0: ಹೌದು,
1: ಆ ಟೈಮಲ್ಲೆಲ್ಲ ನಾವು ಸ್ವಲ್ಪ ಹೆಲ್ಪಿಗೆ ಹೋಗ್ತಿದ್ವಿ.
0: ಧನ್ಯವಾದಗಳು ಮೇಡಮ್, ಇದು ಒಳ್ಳೆಯ ಕೆಲಸ ನೀವು ಮಾಡಿದ್ದೀರಿ. ನೋಡಿ ಎಷ್ಟೊಂದು ಸಮಾಜಮುಖಿ ಸೇವೆ ನಿಮ್ಮಿಂದ ಆಯ್ತು ನೋಡಿ, ಪೂರ್ಣಿಮಾ ಮೇಡಮಿಂದ.
2: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಕೇಳುಗರೆ, ನೀವು ಕರೆಯನ್ನು ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅನ್ನೋದನ್ನು ಹೇಳ್ತಾ, ಅದೇ ನೀವು ಹೇಳ್ತಾ ಇದ್ರಿ ಒಂದು ಇನ್ಸಿಡೆಂಟ್ಗಳು ಈ ಸಂದರ್ಭಗಳಲ್ಲಿ ಆ ರೀತಿಯಲ್ಲಿ ಸ್ಪಂದಿಸುವಂಥ ಮನಸ್ಥಿತಿಯನ್ನು ತಯಾರಿಸುವುದು ಕೂಡ ಇವತ್ತಿನ ಇದಿಂದ ಅನಿವಾರ್ಯ ಅಂತ.
0: ಹೌದು,
2: ಇನ್ನೂ ಕೂಡ ಮನಸ್ಸಿನಲ್ಲಿದೆ ಏನಾದರೂ ಆಕ್ಸಿಡೆಂಟ್ ಆದರೆ ನಾವು ಕೊಂಡೋದ್ರೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಅಂತ, ಅದು ಇಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಸಾರಿ ಸಾರಿ ಕೆಲವು ಸಂದರ್ಭಗಳಲ್ಲಿ ಹೇಳಿದೆ.
0: ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಹೋಗುವ ನನಗೆ ಒಂದು ಘಟನೆ.
2: ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಶೆಕ್ಕೂರ್ ಮಾತಾಡೋದು.
2: ಮಾತಾಡಿ ಜಯಪ್ರಕಾಶ್ ಅವರು. ಮಾತಾಡಿ
3: ಮೇಡಮ್. ನಮಸ್ತೆ.
0: ನಮಸ್ತೆ.
3: ಮೊದಲನೆಯದಾಗಿ ಗುರು ಪೂರ್ಣಿಮೆಯ ಶುಭಾಶಯಗಳು ನಿಮಗೆ.
0: ಧನ್ಯವಾದಗಳು ಸರ್.
3: ಮೇಡಮ್, ನಾನು ನಿಮ್ಮನ್ನು ಸುಮಾರು ಒಂದು 2000 ಇಸವಿ ಆಗಿರ್ಬೇಕು, ಕೆಲವೊಂದು ಸ್ಪಾಟ್ಗಳಲ್ಲಿ ಈ ಪ್ಲಾಸ್ಟಿಕ್ ಗಾಗಿ ಬಿನ್ ಇಡ್ತಾ ಇದ್ದೀರಿ ನೀವು.
0: ಹೌದು.
3: ಆಗಿಂದ ಪರಿಚಯ ನಿಮ್ಮನ್ನು ನೋಡಿ ನಿಮ್ಮ ಚಟುವಟಿಕೆಗಳನ್ನು ಆಗದಿಂದ ನಾನು ನೋಡ್ತಾ ಇದ್ದೆ ಮೇಡಮ್.
0: ಧನ್ಯವಾದ.
3: ಆನಂತರ ನಿಮ್ಮ ಅದೇ ನೀವು ಹೇಳಿದಿರಲ್ಲ ಈಗ ನೀರಿನ ಬಾಟಲಿಯ ಬಗ್ಗೆ ಬತ್ತೆಗೆ ಪಾಯಸ ಹಾಕಬಹುದು ಅಂತ
0: ಹೇಳಿ, ಹೌದು
3: ಆ ರೀತಿ ನೀವು ಹೇಳುವುದನ್ನು ಕೂಡ ನಾನು ಕೇಳಿದ್ದೇನೆ ಸಮಾರಂಭಗಳಲ್ಲಿ ಕೂಡ. ಇದು ತುಂಬಾ ಒಳ್ಳೆಯ ವಿಚಾರಗಳು. ಸರ್ಕಾರ ಕೂಡ ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲಿ ಇಡ್ತಾ ಇಲ್ಲ, ಹಾಗೊಂದು ಸರ್ಕ್ಯುಲರ್ ಉಂಟು ಕಾರ್ಯಕ್ರಮ ಮಾಡುವವರಿಗೆ.
0: ಹೌದು.
3: ಆದ್ರೆ ಬೇಸರದ ಸಂಗತಿ ಏನಂತೇಳಿ, ದೊಡ್ಡ ದೊಡ್ಡ ಸಾಹಿತಿಗಳು ಭಾಗವಹಿಸುವ ಕಾರ್ಯಕ್ರಮದಲ್ಲಿ ನೀರಿನ ಟೀಪಾಯಲ್ಲಿ ನೀರಿನ ಬಾಟಲಿ ಇರ್ತದೆ, ಅವರಿಗೆ ಅಷ್ಟೊಂದು ಗೊತ್ತಾಗ್ಬೇಕಿತ್ತು ಅದಿರಲಿ. ಆದ್ರೆ ನಿಮ್ಮ ಚಟುವಟಿಕೆಗಳ ಬಗ್ಗೆ ಇವತ್ತು ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ್ದು ಮಾಧ್ಯಮದ ಮೂಲಕ, ಮತ್ತು ಒಂದಷ್ಟು ಹೆಚ್ಚು ತಿಳಿಯಿತು ನಿಮ್ಮ ಬಗ್ಗೆ. ತುಂಬಾ ಸಂತೋಷ ಆಯ್ತು ಮೇಡಮ್, ನಿಮ್ಗೆ ಒಳ್ಳೇದಾಗಿ.
0: ಧನ್ಯವಾದಗಳು.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
3: ಸರಿ ಮೇಡಮ್.
2: ಎಸ್ ಎಸ್ ಎಸ್, ಪ್ಲಾಸ್ಟಿಕ್ ನ ಬಗೆಗಿನ ಜಾಗೃತಿ ಬಂದಾಗ ಜಯಪ್ರಕಾಶ್ ಶೆಕ್ಕೂರ್ ಅವರ ಹೆಸರು ಬಹಳ ಮುಂಚೂಣಿ ನಿಲ್ತದೆ. ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ, ನಿಮಗೆ ಪರಿಚಯವಿರ್ಬೋದು. ಎಸ್ ವಿಂತ, ನೀವು ಹೇಳ್ತಾ ಇದ್ರಿ, ಏನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ರಿ. ನಾನು ಹೇಳ್ತಾ ಇದ್ದೆ ಸುಪ್ರೀಂ ಕೋರ್ಟೇ ಹೇಳಿದೆ ಈಗ ಯಾರಿಗೂ ಕೂಡ ಏನು ಕೇಸ್ ಆಗೋದಿಲ್ಲ, ಕೊಂಡೋಗಿ ಏನು ಆಸ್ಪತ್ರೆಗೆ ದಾಖಲಿಸಬಹುದು ಯಾರನ್ನು ಕೂಡ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಂತ ನಿಮ್ಮ ಹೇಳ್ತಾ ಇದ್ದೆ. ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ
4: ಹಲೋ
2: ಹಲೋ, ನಮಸ್ತೆ ಹೇಳಿ, ಯಾರಿದು?
4: ನಾರಾಯಣ್ ಕುಮಾರ್.
2: ಓಕೆ, ಮಾತಾಡಿ ನಾರಾಯಣ್ ಅವರೇ.
4: ಅಂದ್ರೆ ಈಗ ಪ್ಲಾಸ್ಟಿಕ್ ನಲ್ಲಿ ನೀರಿನ ಬಾಟಲಿ ಎಲ್ಲ ಬರ್ತದೆ, ಎಲ್ಲ ಐಟಮ್ಸ್ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಕೊಂಡೋಗ್ತಾರೆ. ಮೈಕ್ರೋ ಮೈಕ್ರೋ ಪ್ಲಾಸ್ಟಿಕ್ ಅಂತ ಒಂದು ಅಣು ಇರ್ತದೆ, ಅದು ಕ್ಯಾನ್ಸರ್ ಅನ್ನು
2: ತರ್ತದೆ.
4: ಇದು ನಾವು ನೋಡಿದ್ವಿ ಇಷ್ಟೇ. ಆದ್ರೂ ಈಗ ಎಲ್ಲ ಯೂಸ್ ಹೋಟೆಲ್ಗಳಲ್ಲಿ ತಿಂಡಿ ತಿನ್ನಸ್ ಎಲ್ಲ ಪ್ಲಾಸ್ಟಿಕ್ ಹಾಕಿ ತಿಂತಾರೆ, ಬಿಸಿ ಬಿಸಿ ತಿಂತಾರೆ. ಬಿಸಿ ಬಿಸಿ ಹಾಕಿದಾಗ ಅದರ ಮೈಕ್ರೋ ಅಣು ಎಲ್ಲ ಬರ್ತದೆ, ಅದರಿಂದ ಕ್ಯಾನ್ಸರ್ ಬರುವ ಚಾನ್ಸಸ್ 100%. ಹಾಗೆ ಇದನ್ನು ಅವಾಯ್ಡ್
2: ಮಾಡ್ಬೇಕು.
4: ಸರ್ಕಾರ ಇದಕ್ಕೆ ಒಂದು ತಡೆ ಮಾಡುವಂತ ಒಂದು ಮಾಡಿದ್ದಾರೆ, ಹಿಡಿತಾರೆ ಬಿಡ್ತಾರೆ, ಹಿಡಿತಾರೆ ಬಿಡ್ತಾರೆ, ಅಂಗಡಿಗೆ ರೈಡ್ ಮಾಡ್ತಾರೆ. ಆದ್ರೂ ಪ್ಲಾಸ್ಟಿಕ್ ಬಳಕೆ ಇವತ್ತು ಕಮ್ಮಿ ಆಗಿಲ್ಲ. ಪ್ಲಾಸ್ಟಿಕ್ ಎಂಬುದು ಇದೊಂದು ದೈತ್ಯರಾಗಿ ಮಣ್ಣಿನಲ್ಲಿ ಹೋದ್ರೆ ಮಣ್ಣಿನ ಅಡಿಯಲ್ಲಿ ಕೂಡ ಫಲವತ್ತಾದ ಮಣ್ಣು ಆಗುದಿಲ್ಲ, ಮತ್ತು ದನ ಗಿನ ಏನೋ ತಿಂದ್ರೆ ಮೇಡಮ್ ಹೇಳಿದ ಮಾತುಗಳೆಲ್ಲ ನಮ್ಗೆ ಮಾರ್ಗದರ್ಶನ. ಆದಷ್ಟು ಪ್ಲಾಸ್ಟಿಕ್ ಅನ್ನು ಬಳಸುದು ಹಿತಮಿತದಿಂದ ಬಳಸಬೇಕು, ಬಳಸಲೇಬಾರದು ಅಂತ ಹೇಳುದು.
2: ಎಸ್ ಎಸ್ ಎಸ್, ಬಹಳ ಸಂತೋಷ ಸರ್, ಬಹಳ ಸಂತೋಷ. ಹೌದು, ಅವ್ರು ಹೇಳ್ತಿರೋದು ಅದೇ, ಬಿಸಿ ಬಿಸಿ ಹಾಕಿದಾಗ ಅದರ ಮೈಕ್ರೋ ಅಣುಗಳು ಏನಿದೆ ಅದು ಬೇರೆ ಬೇರೆ ರೋಗಗಳನ್ನು ತರುತ್ತೆ ಅಂತ ಅವರು ಹೇಳುವಂತದ್ದು.
0: ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದೀರಿ. ಧನ್ಯವಾದಗಳು.
2: ಎಸ್ ಮೇಡಮ್, ಇನ್ನು ನೀವು ಹೇಳ್ತಾ, ನಾನು ಒಂದಿಷ್ಟು ನಿಮ್ಮ ಪ್ರೊಫೈಲ್ ಅನ್ನು ನೋಡುವಾಗ ರೆಡ್ ಕ್ರಾಸ್ ಜೊತೆ ಕೂಡ ನೀವು ಬಹಳ ಹತ್ತಿರದಲ್ಲಿ ಜೋಡಿಸಿಕೊಂಡವರು. ರಕ್ತದಾನದ ಏನು ರಕ್ತ ಅನ್ನುವಂಥದ್ದು ಎಷ್ಟು ಅಮೂಲ್ಯ ಅನ್ನುವಂಥದ್ದು ಅಲ್ವಾ? ಸೊ ಇದರ ಬಗ್ಗೆ
0: 5.5 ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾನಿಲಯದ ಯೂತ್ ರೆಡ್ ಕ್ರಾಸ್ ಕೋಆರ್ಡಿನೇಟರ್ಸ್ ಆಗಿದ್ದೆ. ಆಗ ನಾವು ಹೆಚ್ಚಾಗಿ ಅದರಲ್ಲಿ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದೆ. ಹೆಚ್ಚಾಗಿ ಕ್ಯಾಂಪ್ ಮಾಡುವುದು ಬಹಳ ಕಡಿಮೆ, ಆದರೆ ನಾವು ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಬೇಕಾದಾಗ ನಮಗೆ ಕಾಲ್ ಬರ್ತಾ ಇತ್ತು. ಪ್ರತಿ ನಿತ್ಯ ಅಷ್ಟು ಕಾಲ್ಗಳು ಬರ್ತಾ ಇತ್ತು, ಇವತ್ತು ಬ್ಲಡ್ ಇಲ್ಲಿ ಬೇಕು ಅಲ್ಲಿ ಬೇಕು ಅಂತ. ಆಗ ನಾವು ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ಸಂಘಟಿಸಿ ನಾವು ಅವರ ಮುಖಾಂತರ ಬ್ಲಡ್ ಡೊನೇಷನ್ ಮಾಡು. ಆಗ ಮೊದಲು ನಾನು ಮಾಡಬೇಕು, ವಿದ್ಯಾರ್ಥಿಗಳ ಮುಂದೆ ನಾನು ಬ್ಲಡ್ ಡೊನೇಷನ್ ಮಾಡಿ ಅವರಿಗೆ ಒಂದು ಸ್ಫೂರ್ತಿ ಆಗಬೇಕು. ನಾವೊಂದು 50 ದಾಟಿದವರು,

0: ಬ್ಲಡ್ ಕೊಡುವಾಗ 28 ಪ್ರಾಯದವರು ಕೊಡ್ಲಿಕ್ಕೆ ಏನುಂಟು? ಹಾಗಾಗಿ ಮಕ್ಕಳಲ್ಲಿ ಒಂದು ಆ ರೀತಿಯ ಒಂದು ಬರಬೇಕು ಅಂತ ಹೇಳಿ ನಾವೇ ಒಂದು ಸ್ವತಃ ಡೊನೇಟ್ ಮಾಡಿ ವಿದ್ಯಾರ್ಥಿಗಳನ್ನೊಂದು ಸ್ಫೂರ್ತಿಯನ್ನು ತುಂಬಿ, ಅದು ಬ್ಲಡ್ ಡೊನೇಷನ್ ಇರ್ಬೋದು, ಆರ್ಗನ್ ಡೊನೇಷನ್ಸ್ಗೆ, ಐ ಡೊನೇಷನ್ಸ್ಗೆ, ಇದಕ್ಕೆಲ್ಲ ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ತುಂಬ ಮಾಡ್ತಾ ಇದ್ದೇವೆ. ಆರ್ಗನ್ ಡೊನೇಷನ್ ಇರ್ಬೋದು, ಅದು ನಮ್ಮ ಜೀವ ಹೋದ ಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಅದನ್ನು ಆ ಫಾರ್ಮನ್ನು ಫಿಲ್ ಮಾಡುವುದು ಅದೆಲ್ಲ ಮಾಡಿ ಒಂದು ಮನಸ್ಸು ಮಾಡಿಕೊಂಡಿದ್ದಾರೆ, ಅದನ್ನು ಅವರ ಕುಟುಂಬದವರು ಮುಂದಕ್ಕೆ ಮುಂದುವರಿಸ್ತಾರೆ. ಅಂತಹ ಒಂದು ಮೋಟಿವೇಶನ್ ನಮ್ಮಿಂದ ಆಗಬೇಕು. ಅಂತಹ ಬಹಳಷ್ಟು ಕಾರ್ಯಕ್ರಮಗಳು ಯೂತ್ ರೆಡ್ ಕ್ರಾಸ್ನ ಮುಖಾಂತರ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ, ಅದು ಎಲ್ಲೂ ಅಂಗಡಿಯಲ್ಲಿ ಸಿಗದಂತಹ ಆ ರಕ್ತ, ಅದನ್ನು ತಯಾರಿಸಲಿಕ್ಕೆ ಯಾವುದೇ ಕಾರ್ಖಾನೆಯಲ್ಲಿ ಸಾಧ್ಯ ಇಲ್ಲ, ಅದು ಯಾವುದೇ ಜಾತಿ ಭೇದ ಇಲ್ಲ, ಅದು ಹಿಂದೂಗಳ ರಕ್ತ, ಅದು ಮುಸಲ್ಮಾನರ ರಕ್ತ, ರಕ್ತ ರಕ್ತವೇ. ಈ ರಕ್ತವನ್ನು ಕೊಡುವಂತಹ ಒಳ್ಳೆಯ ಒಂದು ಕೆಲಸವನ್ನು ನಾವು ಪ್ರತಿಯೊಬ್ಬರೂ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯವೂ ಸುಧಾರಿಸ್ತದೆ, ಖಂಡಿತವಾಗಿಯೂ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಈಗ ಕೆಲವೊಮ್ಮೆ ನೋಡ್ತೇವೆ ಕೆಲವು ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ಈಗ ಶಾರ್ಟೇಜ್ ಇದೆ ಅಂತ ಕೆಲವೊಮ್ಮೆ ಹೇಳ್ತಾರೆ. ಯಾಕೆ? ನಾವು ಯಂಗ್ಸ್ಟರ್ಸ್ ಸ್ವಲ್ಪ ಆದಷ್ಟು ಆ ಕೊಡುವಂತಹ ಕೆಲಸವನ್ನು, ದಾನವನ್ನು ಮಾಡಿದಂತಹ ಕೆಲಸವನ್ನು ಮಾಡಬೇಕು. ಮಾಡಿದಾಗ ನಮ್ಮಲ್ಲಿ ಏನು ರಕ್ತ ಕಮ್ಮಿ ಆಗುವುದಿಲ್ಲ, 20-25 ದಿನದಲ್ಲಿ ನಾವು ಮತ್ತೆ ರೀಫಿಲ್ ಆಗಿ ನಮಗೆ ನಿಜವಾಗಿ ಹೇಳುದಿದ್ರೆ ನಾವು ಸಕ್ರಿಯರಾಗಿರ್ತೇವೆ. ನಮಗೆ ಒಂದು ಆ ರೊಟೇಷನ್ ಆದಾಗ ನಮ್ಮಲ್ಲಿ ಆರೋಗ್ಯ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ. ಉದಾಹರಣೆ, ನಾನೇ ಹಲವಾರು ಬಾರಿ ರಕ್ತದಾನವನ್ನು ಮಾಡಿದ್ದೇನೆ. ಯಾವ ರೀತಿಯಲ್ಲೂ ಅದರಿಂದ ರಕ್ತದಾನ ಮಾಡಿದ್ರಿಂದ ಯಾವುದೇ ಒಂದು ತೊಂದರೆ ಅನುಭವ ಇವತ್ತಿನವರೆಗೆ ನನಗೂ ಆಗಲಿಲ್ಲ, ನಾನು ಯಾರಿಗೆ ಮೋಟಿವೇಶನ್ ಮಾಡಿದ್ದೇನೆ ಅವರಿಗೂ ಆಗಲಿಲ್ಲ. ಬದಲಾಗಿ ಅವರಲ್ಲಿ ಉತ್ತಮ ಆರೋಗ್ಯವನ್ನು ನಾನು ಕಂಡಿದ್ದೇನೆ.
1: ಎಸ್ ಕೇಳುಗರೆ, ವಿನೀತಾ ರಾಯ್ ಜೊತೆ ಮಾತಾಡ್ತಾ ಇದ್ದೇವೆ. ಅನೇಕ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ, ಅನೇಕ ಸ್ಫೂರ್ತಿಯುತ ಮಾತುಗಳು. ಏನು ಇವತ್ತಿನ ಇದನ್ನು ನಮಗೆ ಅಗತ್ಯವಾಗಿ ಬೇಕಾಗಿದೆ ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೊನೆಯ ಒಂದಿಷ್ಟು ನಿಮಿಷಗಳು ಬಾಕಿ ಉಳಿದಿದೆ. ನೀವು ಕರೆಯನ್ನು ಮಾಡ್ಬೋದು, ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ. ತಮ್ಮಲ್ಲೂ ಕೂಡ ಏನಾದರೂ ನಿಮ್ಮ ಅನಿಸಿಕೆಗಳಿದ್ರೆ ಅಥವಾ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕೇಳ್ಬೋದು ಅನ್ನೋದನ್ನು ಹೇಳ್ತಾ, ಇನ್ನು ಮ್ಯಾಮ್ ಯಾವುದಾದ್ರೂ ಹೊಸ ಯೋಚನೆ ಯೋಜನೆಯ ಜೊತೆ ಸೇರಿಸಿಕೊಂಡಿದೆಯಾ, ಏನಾದರೂ ಹೊಸತ್ತೇನಾದರೂ ಇದೆಯಾ ಅಂತ ನಿಮ್ಮ ಹತ್ರ ಕೇಳುವುದು?
0: ಹೊಸತ್ತು ಸಂದರ್ಭಗಳು ಬಂದಾಗ ಆಗ ಯೋಚನೆಗಳು ಬರ್ತದೆ, ಒಂದೊಂದು ಸಂದರ್ಭ ಬಂದಾಗ. ಹಾಗೆ ದೊಡ್ಡ ಲಾಂಗ್ ಟರ್ಮ್ ಪ್ಲಾನ್ ಏನು ಮಾಡಲಿಲ್ಲ. ದಿನನಿತ್ಯದ ಹಲವಾರು ಅಡೆತಡೆಗಳು, ಜನರು ಅನುಭವಿಸ್ತಾ ಇರುವಂತಹ ಕಷ್ಟಗಳು ಬಂದಾಗ ಅದರಿಂದಲೇ ನನ್ನ ಕೆಲವರು ಹೇಳುದು ಈಗ ರಿಟೈರ್ಡ್ ಲೈಫ್ ಆರಾಮವ ಅಂತ ಏನಿಲ್ವ ಅಂತ. ಸತ್ಯವಾಗಿ ಹೇಳಿದ್ರೆ ಕೆಲವೊಂದು ದಿನ ಡ್ಯೂಟಿಗೆ ಹೋಗುವುದಕ್ಕಿಂತ ಜಾಸ್ತಿಯಾಗಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವುದಂದ್ರೆ ಅದಕ್ಕೆ ತುಂಬಾ ನಮ್ಮ ಶ್ರಮ ಬೇಕಾಗ್ತದೆ. ಆ ಶ್ರಮಕ್ಕೆ ಹೋಗಿಸ್ಕ ತುಂಬಾ ಟೈಮ್ ಕೊಡಬೇಕಾಗ್ತದೆ. ಆ ಟೈಮ್ ತಗೊಂಡು ನಾವು ಆ ಪೇಷನ್ಸ್ ಇಂದ ಅದನ್ನು ಮಾಡುವಂತಹ ಒಂದು ಕಲೆಯನ್ನು ನಾವು ವೃದ್ಧಿಸಿಕೊಳ್ಬೇಕು. ಅದನ್ನು ಈಗ ಮಾಡ್ತಾ ಇದ್ದೇನೆ. ನನ್ನದೇ ಒಂದು ಲಾಂಗ್ ಟರ್ಮ್ ಪ್ಲಾನ್ ಅಂತಲ್ಲ, ಸಮಾಜದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರ್ತಾ ಇದೆ. ಎಷ್ಟೋ ಮಹಿಳೆಯರು, ಮಕ್ಕಳು ಅದನ್ನು ಪರಿಹಾರ ಕಂಡುಕೊಳ್ಳಿಕ್ಕೆ ಆಗದೆ ಎಲ್ಲಿಗೆ ಹೋಗುದು, ಏನು ಮಾಡುದು, ಅದಕ್ಕೆ ಹಣ ನನ್ನ ಹತ್ರ ಇಲ್ಲ ಅಂತ ಹೇಳುವ ಆ ಒಂದು ಸ್ಥಿತಿಯಲ್ಲಿ ಇರುವಾಗ ಅವರಿಗೆ ನಾವಿದ್ದೇವೆ, ನಿಮ್ಮ ಬೆಂಬಲವಾಗಿ ನಾವಿದ್ದೇವೆ ಅಂತ ಹೇಳುವ ಆ ಒಂದು ಅವರಿಗೆ ಆತ್ಮವಿಶ್ವಾಸವನ್ನು ಕೊಡುವಾಗ ನಮ್ಮಲ್ಲಿ ಸಂತೋಷ. ಅದೇ ನನಗೆ ಆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುದು. ಅದು ಈಗ ಕಾಲೇಜಿನ ಮಕ್ಕಳಿರ್ಬೋದು, ಹೆಚ್ಚಾಗಿ ನಾನು PUC ಕಾಲೇಜುಗಳಿಗೂ ವಿಸಿಟ್ ಮಾಡ್ತಾ ಇರ್ತೇನೆ. ಮತ್ತೆ ಹೆಚ್ಚಾಗಿ ಜನರಿಗೆ ಯಾವ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು, ಏನು ಮಾಡಬೇಕು ಆ ಮಾಹಿತಿ ಇಲ್ಲ, ಅಲ್ಲಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡುದು. ಮತ್ತೆ ಎಷ್ಟೋ ಮಕ್ಕಳಿಗೆ ಅವರು ಕಲಿಕೆಯ ವಿಚಾರದಲ್ಲಿ ಆಮೇಲೆ ಜಾಬ್ ಹೇಗೆ ತಗೊಳ್ಳುದು. ಮುಖ್ಯವಾಗಿ ನಾನೀಗ ಒಂದು ಸ್ವಲ್ಪ ದಿನದಿಂದ ಮಾಡ್ತಾ ಇರುವಂತದ್ದು ಏನು, ಡಿಫ್ರೆಂಟ್ಲಿ ಏಬಲ್ಡ್ ಏನ್ ಹೇಳ್ತೇವೆ ನಾವು, ಅವರಿಗೆ ಕೆಲಸವನ್ನು ತೆಗೆಸಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು NGO ಮುಖಾಂತರ ಹಲವಾರು ಜನರಿಗೆ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರು ನನಗೆ ಯಾವಾಗಲೂ ಮೇಡಮ್ ಅವರಿಗೆ ಒಂದು ಕೆಲಸ ಮಾಡಿಸಿಕೊಡಿ ಅಂತ. ಆಶ್ಚರ್ಯ ಅಂದ್ರೆ ಅವರು ಹೇಳಿದ ಮೇಲೆ ನಾನು 2-3 ಅಂಗಡಿಗಳಲ್ಲಿ ಎಲ್ಲ ಕಡೆ ತುಂಬಾ ಕಡೆ ಮಾತಾಡಿದೆ. ಒಂದು 3 ಕಡೆ ಓಕೆ, ಡಿಫ್ರೆಂಟ್ಲಿ ಏಬಲ್ಡ್ ಇದ್ರೂ ನಾವು ಕೆಲಸಕ್ಕೆ ತಗೊಳ್ತೇವೆ ಅಂತ ಹೇಳುವ ಮನೋಸ್ಥಿತಿಯಲ್ಲಿ ಮುಂದೆ ಬಂದ್ರು. ಆದ್ರೆ ಒಂದು ಫೇಲ್ಯೂರ್, ಅವರ ಅಪ್ಪ ಅಮ್ಮನೇ ಅವರನ್ನು ಕೆಲಸಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಅದು ಏನಾಗಿದೆ ಅಂದ್ರೆ ಅಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಆಗಿದ್ರಲ್ಲ ಮಕ್ಕಳು, ಸಣ್ಣಂದಿನಿಂದ ಬೆಳೆದಾಗ ಅವರನ್ನು ಅತಿ ಮುದ್ದು ಮಾಡಿ ಅವರನ್ನು ಸ್ವಲ್ಪ ಹೆದರಿಕೆ ಇರ್ತದೆ ಪೇರೆಂಟ್ಸ್ಗೆ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ತದ ಅಂತ ಅತಿ ಮುದ್ದು ಮಾಡಿ ಈ ಮಕ್ಕಳನ್ನು ಮನೆಯಿಂದ ಹೊರಗೆ ಕಳಿಸ್ಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ. ಎನ್ನ ಮಗೆ ರಾತ್ರಿ ಇಲ್ಲಡೆ ಬರುದು, ಅಲ್ಲಿ ಒಳ್ಳೆ ಅಕಾಮಡೇಷನ್ ಕೊಡ್ತಾರೆ, ನಾನಿದ್ದೇನೆ, ನನಗೆ ಹತ್ತಿರ ಇದೆ, ನಾನು ಡೈಲಿ ಅವರನ್ನು ನೋಡುವಂತ ಸ್ಥಿತಿಯಲ್ಲಿ ಇದ್ದೇನೆ. ಹೇಳಿದ್ರು ಸಹ ಹೆತ್ತವರಿಗೆ ಇಲ್ಲ, ಸಂಜೆ 8 ಗಂಟೆಯ ಒಳಗೆ ಅವನು ಮನೆಯಲ್ಲಿ ಇರಬೇಕು, ಆದರೆ ಮಾತ್ರ ಕಳಿಸ್ತೇನೆ. ನೀನು ಬಂಟ್ವಾಳದಲ್ಲಿದ್ದಿ, ಮಂಗಳೂರಲ್ಲಿ ಕೆಲಸ, ನೀನು 8 ಗಂಟೆಗೆ ಡೈಲಿ ಹೋಗುವುದಕ್ಕಿಂತ ನಿನ್ನ ಕೆಲಸದ ಆಫೀಸ್ನ ಹಿಂದುಗಡೆ ನಿನ್ನ ರೂಮ್, ನಿನಗೆ ಫುಡ್ ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ, ಫುಡ್ ಸಮೇತ ಮನೆಯಿಂದ ಮಾಡಿದ ಫುಡ್ ನಿನಗೆ ಕೊಡ್ತಾರೆ, ಅಲ್ಲೇ ಅಕಾಮಡೇಷನ್ ಎಲ್ಲ ಉಂಟು ಅಂತ ಹೇಳುವಾಗ ಸಹ ಇವರು ಮುಂದೆ ಬರ್ತಾ ಇಲ್ಲ. ಅದು ಒಂದು ಚಾಲೆಂಜ್ ಇದೆ, ಅದನ್ನು ಈಗ
1: ಹೇಳಿದ್ದು ಬಾರಿ ಒಳ್ಳೆದಾಯ್ತು. ಯಾಕೆಂತ ಹೇಳಿದ್ರೆ ನಮ್ಮ ರೇಡಿಯೋ ಸಾರಂಗದ ಮೂಲಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವಿಶೇಷ ಚೇತನರಿದ್ದಾರೆ, ಅದು ದೃಷ್ಟಿದೋಷವನ್ನು ಇರುವವರು ಅಥವಾ ಬೇರೆ ಬೇರೆ ವೈಕಲ್ಯತೆ ಇರುವವರು ಅನೇಕರಿದ್ದಾರೆ. ನಿಮಗೆ ಈ ಮಾತು ತುಂಬ ಸಹಾಯ ಆಗ್ಬೋದು, ಮುಂದೊಂದು ನಿಮ್ಮನ್ನು ಸಂಪರ್ಕಿಸಬಹುದು ಅಂತ ನಾನು ಅಂದ್ಕೊಳ್ತೇನೆ. ಎಸ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಕೊನೆಯದಾಗಿ ನಮ್ಗೆ ಕೇಳ್ತಿರುವಂತಹ ಎಲ್ಲ ಕೇಳುವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಈ ಜೀವನ ಅಂತ ಹೇಳೋದು ಅತ್ಯಮೂಲ್ಯವಾದಂತಹ ಒಂದು ದೇವರಿಂದ ಸಿಕ್ಕಿದಂತಹ ನಮಗೆ ಕೊಡುಗೆ. ಈ ಜೀವನದಲ್ಲಿ ನಾವು ಸಂತೋಷವಾಗಿ ಇರಬೇಕಿದ್ರೆ ನಮ್ಮ ನೆರೆಕರೆಯಲ್ಲಿ ನಮ್ಮ ಸುತ್ತಮುತ್ತಲು ಇರುವಂಥವರನ್ನು ನಾವು ಪ್ರೀತಿಯಿಂದ ಸಂತೋಷದಿಂದ ಇಡುವಂಥ ಒಂದು ಸಣ್ಣ ಪ್ರಯತ್ನ. ಇದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ, ತುಂಬ ಸಮಯ ಖರ್ಚು ಮಾಡಬೇಕಾಗಿಲ್ಲ. ಮೊದಲು ಒಂದು ಮುಖದಲ್ಲಿ ಒಂದು ನಗು, ಒಂದು ಅವರೊಂದಿಗೆ ಒಂದು ಮಾತಾಡುವುದು, ಅವರ ಒಂದು ಸಣ್ಣ ಒಂದು ಸಮಸ್ಯೆಯನ್ನು ಕೂತ್ಕೊಂಡು ಕೇಳುವುದು. ಕೇಳುವವರೇ ಇಲ್ಲ ಈಗ, ಆ ಸಮಸ್ಯೆಗಳಿಗೆ ಒಂದು ಕಿವಿಯನ್ನು ಕೊಟ್ಟು ಆ ಅರ್ಧ ಸಮಸ್ಯೆ ಅಲ್ಲಿ ಪರಿಹಾರ ಆಗ್ತದೆ. ನನ್ನ ಸಮಸ್ಯೆಯನ್ನು ಕೇಳುವವರಿದ್ದಾರೆ ಅಂತ, ಅಥವಾ ನಮ್ಮಿಂದ ಮುಂದಕ್ಕೆ ನಮ್ಮಿಂದ ಆಗುವ ಒಂದು ಸಣ್ಣ ಸಹಾಯವನ್ನು ಮಾಡುವುದು, ನಮ್ಮಿಂದ ಆಗದೇ ಇದ್ದರೆ ಬೇರೆ ಯಾರು ಸಹಾಯ ಮಾಡುವವರಿದ್ದಾರೆ ಅವರೊಂದಿಗೆ ಲಿಂಕ್ ಮಾಡಿ ಅವರು ಸಹಾಯ ಪಡೆಯುವ ಹಾಗೆ ಒಂದು ಪ್ರೋತ್ಸಾಹವನ್ನು ಮಾಡಬೇಕು ಅಂತ ಹೇಳುದು. ಆಗ ನಾವು ಸುಖಿಯಾಗಿರೋಣ, ನಮ್ಮ ಸುತ್ತಮುತ್ತಲು ಸುಖಿಯಾಗಿದ್ದಾಗ ಸಮಾಜ ಸುಖಿಯಾಗಿರ್ತದೆ, ಆಗ ನಮಗೆಲ್ಲರಿಗೂ ಈ ಜೀವನವನ್ನು ಆನಂದಿಸಲಿಕ್ಕೆ ಆಗ್ತದೆ ಅಂತ ಹೇಳುದು ನನ್ನ ಪ್ರೀತಿಯ ಮಾತು.
1: ಎಸ್, ಬಹಳ ಸಂತೋಷ. 1 ಗಂಟೆಗಳ ಕಾಲ ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲ ಈ ಕಾರ್ಯಗಳು ಒಬ್ಬರಿಗೆ ಸ್ಪಂದಿಸುವಂಥ ಕೆಲಸ ಹೀಗೆ ಮುಂದುವರಿಯಲಿ, ಈ ಮೂಲಕವಾಗಿ ಆರೋಗ್ಯಯುತವಾದಂಥ ಜೀವನ ನಿಮ್ಮದಾಗಲಿ ಅನ್ನೋದು ರೇಡಿಯೋ ಸಾರಂಗನ ಆಶಯ. ಸೊ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳು, ಇಷ್ಟೊತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಮತಿ ವಿನೀತಾ ಕೆ ರೈ ಅವರಿದ್ದರು. ಅನೇಕ ವಿಷಯಗಳನ್ನು ಹಂಚಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ, ಮುಂದಿನ ವಾರ ಮತ್ತೊಂದು ಸಮಾಜಮುಖಿ ವ್ಯಕ್ತಿತ್ವವನ್ನು ಪರಿಚಯಿಸ್ತಾ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ವಿವೇಕಾನಂದರ ನಾನು ಮೂರು ಎಳೆಗಳನ್ನು ಇಟ್ಕೊಂಡು ಮಾತಾಡ್ತೀನಿ ಅಂತ ಶುರು ಮಾಡಿದಾಗ ಆ ಕೊನೆಯ ಎಳೆಯನ್ನು ಪುರುಷಮಣಿ ಅಂತ ಕರೆದಿದ್ದೆ. ಯಾವ ಶಿಲೆ ಮತ್ತೊಂದನ್ನು ಮುಟ್ಟಿದಾಗ ಬಂಗಾರವನ್ನಾಗಿ ಮಾಡ್ತದೋ ಅಂಥ ಶಿಲೆ ಪುರುಷಮಣಿ ಅಂತ ಕರಿತೇವೆ. ಫಿಲಾಸಫರ್ ಸ್ಟೋನ್ ಅನ್ಬೋದು, ಟಚ್ ಸ್ಟೋನ್ ಅಂತ ಕರೀತಾರೆ. ಅದೊಂದು ಅದ್ಭುತವಾದಂಥ ಶಕ್ತಿ. ವಿವೇಕಾನಂದರು ಒಂದು ಪುರುಷಮಣಿಯಾಗಿ ಜನರನ್ನು ಹೇಗೆ ಪರಿವರ್ತನೆಗೊಳಿಸಿದರು ಅನ್ನೋದು ನೋಡೋದಕ್ಕೋಸ್ಕರ ನಿನ್ನೆ ಅಡಿಗರ ಕವನದೊಂದು ಜಿ ಎಸ್ ಶಿವರುದ್ರಪ್ಪನವರ ಕವನದ ಕೆಲವು ಭಾಗಗಳನ್ನು ನೋಡಿ ಹೇಳಿದೆ. ಬದುಕಿನ ಯಾವ ಸ್ತರದ ಜನ ಕೂಡ ಅವ್ರನ್ನ ಮೆಚ್ಚದೇ ಇಲ್ಲ. ಭಾಳ ಅಪರೂಪ ಇದು. ಸಾಮಾನ್ಯವಾಗಿ ಒಬ್ಬ ದೊಡ್ಡ ಕಲಾವಿದ ಇನ್ನಷ್ಟು ಜನ ಕಲಾವಿದರಿಗೆ ಪ್ರೋತ್ಸಾಹಿಸ್ತಾನೆ. ಅವರನ್ನು ಕಂಡು ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ಇನ್ನೊಂದಿಷ್ಟು ಜನ ಕಲಾವಿದರಾಗ್ತಾರೆ. ಒಬ್ಬ ನೃತ್ಯಪಟುವನ್ನು ನೋಡಿ ಇನ್ನೊಂದಿಷ್ಟು ಜನ ನೃತ್ಯಕ್ಕೆ ಹೋಗ್ತಾರೆ. ಹಾಡುಗಾರನ್ನು ನೋಡಿ ಹಾಡುಗಾರರಾಗ್ತಾರೆ. ಒಬ್ಬ ರಾಜಕಾರಣಿಯನ್ನು ನೋಡಿ ಇನ್ನೊಂದಿಷ್ಟು ಜನ ರಾಜಕಾರಣಿಗಳಾಗಬಹುದು. ಒಬ್ಬ ಒಳ್ಳೆಯ ವೈದ್ಯನನ್ನು ನೋಡಿ ಮಾದರಿ ಆಗಿಸ್ಕೊಂಡು ವೈದ್ಯರಾಗಿದ್ದಾರೆ. ಅಂದರೆ ಏನರ್ಥ ಅಂದರೆ, ಸಾಮಾನ್ಯವಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋದವರು ತಮ್ಮ ಕ್ಷೇತ್ರದಲ್ಲಿರುವಂಥ ಬೇಕಾದಷ್ಟು ಜನರ ಮೇಲೆ ಪರಿಣಾಮ ಬೀರ್ತಾರೆ, ಪ್ರೋತ್ಸಾಹ ಮಾಡ್ತಾರೆ, ಅವ್ರಿಗೆ ಉತ್ತೇಜನ ಕೊಡ್ತಾರೆ, ಸ್ಫೂರ್ತಿಯ ಚಿಲುಮೆ ಆಗ್ತಾರೆ. ಆದರೆ ವಿವೇಕಾನಂದರ ಜೀವನ ನೋಡಿದಾಗ ದ ಸ್ಪೆಕ್ಟ್ರಮ್ ಈಸ್ ಸೋ ವೈಡ್. ಅವರು ಮದ್ರಾಸಿಗೆ ಬಂದಾಗ ಮರೀನಾ ಬೀಚಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ, ರಥವನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಮುದುಕಿ ಓಡಿ ಬಂದು ವಿವೇಕಾನಂದರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅಳ್ತಾ ಇದ್ಲಂತೆ. ಯಾಕೆ ಅಳ್ತೀಯ ನೀನು, ಯಾರು ಅವರು ಅಂದರೆ, ಏನೋ ಗೊತ್ತಿಲ್ಲ ಕಣಪ್ಪ, ಅವನು ದೇವರೇ ಅವನು ಅಂತ. ಏನೂ ಅರಿಯದಂಥ ಒಬ್ಬ ಅನಕ್ಷರಸ್ಥ ಮಹಿಳೆ ಅವರಿಂದ ಸ್ಫೂರ್ತಿ ಪಡ್ಕೊಳ್ಬೇಕಾದ್ರೆ, ಅಧಿಕಾರಿಗಳ ಸ್ಫೂರ್ತಿ ಪಡ್ಕೊಂಡಿದ್ದಾರೆ, ಸಾಹಿತಿಗಳು ಹೇಳಿದ್ದಾರೆ, ಮಹಾತ್ಮ ಗಾಂಧಿಯವರಂಥ ಸಮಾಜ ಸುಧಾರಕರು ಹೇಳ್ತಾರೆ. ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಿದ ಮೇಲೆ ನನ್ನ ದೇಶ ಪ್ರೇಮ ನೂರು ಮಡಿಯಾಯಿತು ಅಂತ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನಮಗೇನಾದರೂ ಮಾದರಿ ಸಿಗೋದಿದ್ದರೆ ಜೀವನಕ್ಕೆ ವಿವೇಕಾನಂದರ ಜೀವನದಲ್ಲಿ ಸಿಗ್ತದೆ ಅಂತ. ಎಲ್ಲರೂ ಮೆಚ್ಕೊಂಡವರೇ. ಅಂದರೆ ಇಂಥ ಜನ ಮೆಚ್ಚಲಿಲ್ಲ ಅಂತಲ್ಲ, ಅತ್ಯಂತ ತೀಕ್ಷ್ಣನಾದಂಥ ವಿಮರ್ಶಕರಾದಂಥ ಅರವಿಂದೋ ಹೇಳ್ತಾರೆ ಅವ್ರ ಬಗ್ಗೆ, ವಿವೇಕಾನಂದರ ಬಗ್ಗೆ ಅದ್ಭುತ ಮಾತನ್ನು ಹೇಳ್ತಾರೆ. ಅಂದರೆ ಜೀವನದ ಯಾವ ಸ್ತರದ ಜನ ಕೂಡ ಅವ್ರನ್ನ ಮೆಚ್ಚದೇ ಇಲ್ಲ ಅನ್ನುವಂಥದ್ದು. ಇಷ್ಟೊಂದು ಸಮಾಜದಲ್ಲಿರುವಂಥ ಜನಕ್ಕೆ ಮೆಚ್ಚುಗೆ ಆಗುವಾಗಿ ಹೇಗೆ ಸಾಧ್ಯ ಆಯಿತು ವಿವೇಕಾನಂದರಿಗೆ ಅಂತ.

0: रेडियो सारंग 107.8 एफएम।
1: ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಒಂದು ಅದ್ಭುತವಾದಂಥ ಚೈತನ್ಯ, ಅದು ಒಂದೇ ಸ್ತರದಲ್ಲಿ ಕೆಲಸ ಮಾಡೋಲ್ಲ. ಸಾಮಾನ್ಯ ಮನುಷ್ಯರು ಒಂದು ಸ್ತರದಲ್ಲೇ ಕೆಲಸ ಮಾಡ್ತಾರೆ. ಒಬ್ಬ ಒಳ್ಳೆಯ ಸಂಗೀತಗಾರ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಅನನ್ಯವಾದ ಸಾಧನೆಯನ್ನು ಮಾಡಿ ಆ ಕ್ಷೇತ್ರದಲ್ಲಿರುವಂಥವ್ರು ಬೇಕಾದ ಸ್ಫೂರ್ತಿದಾಯಕರಾಗ್ತಾರೆ. ಆದರೆ ವಿವೇಕಾನಂದರಂಥ ಮಹಾ ಚೈತನ್ಯ ಇದೆಯಲ್ಲ, ಒಂದೇ ಹಂತದಲ್ಲಿ ಹತ್ತಾರು ಸ್ತರಗಳಲ್ಲಿ ಕೆಲಸ ಮಾಡುತ್ತೆ. ಇದನ್ನು ನಮ್ಮ ಅಬ್ರಹಾಮ್ ಮ್ಯಾಸ್ಲೋ ಅನ್ನುವಂಥ ಒಬ್ಬ ಸಮಾಜ ಶಾಸ್ತ್ರಜ್ಞ ಅಮೇರಿಕೆಯಲ್ಲಿ ಬಹಳ 12 ವರ್ಷ ತಪಸ್ಸು ಮಾಡಿ ಏನೋ ಬರೆದ ಥಿಯರಿ ಬರೆದು ಹೇಳಿದ, ನೀಡ್ ಹೈರಾರ್ಕಿ ಅಂತ. ಮನುಷ್ಯನ ಅವಶ್ಯಕತೆಗಳು ಮೆಟ್ಲು ಮೆಟ್ಲಾಗಿರ್ತವೆ ಅಂತ. ಎಲ್ಲರ ಅವಶ್ಯಕತೆಗಳು ಒಂದೇ ಆಗಿರೋದಿಲ್ಲ. ಅವು 5 ಹಂತಗಳು ಅಂತ ಹೇಳ್ತಾರೆ. ಮೊದಲೇದು ಫಿಸಿಯೋಲಾಜಿಕಲ್ ನೀಡ್, ಅಂದರೆ ಭೌತಿಕ ಅವಶ್ಯಕತೆಗಳು. ರೋಟಿ, ಕಪಡ, ಮಕಾನ್, ಎಲ್ರಿಗೂ ಮನೆ ಬೇಕು, ಬಟ್ಟೆ ಬೇಕು, ಒಂದು ಊಟ ಬೇಕು, ವ್ಯವಸ್ಥೆ ಆಗಬೇಕು. ದಿನನಿತ್ಯದ ಬದುಕಿಗೋಸ್ಕರ ಬೇಕಾಗುವಂಥದ್ದು ದೈಹಿಕವಾದ ಅವಶ್ಯಕತೆಗಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ದೈಹಿಕ ಅವಶ್ಯಕತೆಗಳು ಕಾಡೋ ತನಕ ಮೇಲಿನ ಅವಶ್ಯಕತೆಗಳು ಮುಟ್ಟೋದಿಲ್ಲ ಮನುಷ್ಯ. ಊಟ ಸಿಕ್ಕರೆ ಸಾಕು, ಊಟ ಸಿಕ್ಕರೆ ಸಾಕು. ಯಾರೋ ಬರ್ತಾರೆ ನಿಮ್ಮ ಕಡೆಗೆ, ಒಂದು ಏನಾದರೂ ಕೆಲಸ ಕೊಡಿ ಸರ್, ಯಾವುದಾದ್ರೂ ಕೆಲಸ ಕೊಡಿ ಸರ್, ಪರವಾಗಿಲ್ಲ, ಸಂಬಳ ಎಷ್ಟಾದರೂ ಅಡ್ಡಿ ಇಲ್ಲ ಸರ್, ಯಾಕಂದರೆ ನಾಳೆಗೆ ಊಟ ಬೇಕು. ಆ ಬದುಕಿನ ತತ್ವಾರ ಆದಾಗ, ಕಷ್ಟ ಆದಾಗ, ನಾಳೆ ಹೇಗೆ ಬದುಕಬೇಕು ಅಂದಾಗ ಬೇರೆ ದೊಡ್ಡ ದೊಡ್ಡ ಚಿಂತನೆಗಳು ಬರಲ್ಲ. ಅದಕ್ಕೊಂದು ಹೇಳ್ತಾನೆ, ಫಿಸಿಯೋಲಾಜಿಕಲ್ ನೀಡ್ಸ್ ಅಫೆಕ್ಟ್ ಯು ಮೋಸ್ಟ್. ಅದು ಸ್ಯಾಟಿಸ್ಫೈ ಆಯಿತು, ನಮ್ಮ ಭೌತಿಕ ಅವಶ್ಯಕತೆಗಳು ಮುಗಿದು ಅಂದರೆ ಅಲ್ಲಿಗೆ ನಿಲ್ಲಲ್ಲ ಮನುಷ್ಯ. ಯಾರೋ ಮನೆಗೆ ಬರ್ತಾರೆ, ತುಂಬ ಹಸಿವೆ, ಕಂಗಾಲಾಗಿದೆ, ಏನಾದರೂ ಹಾಕಿ ಅಂತಾರೆ. ನೀವು ಮನೆ ಕರೆದು ಕೂಡಿಸಿ ಊಟಕ್ಕೆ ಹಾಕ್ತೀರಿ, 3 ಚಪಾತಿ 4 5 ಎಷ್ಟು ತಿನ್ಬೋದು ಅವನು. ಆಮೇಲೆ ಇನ್ನೊಂದು ಹಾಕೋಕೆ ಹೋಗಿ ನೋಡೋಣ, ಅಮ್ಮ ಸಾಕಮ್ಮ ಕಟ್ಕೊಡಿಬೇಕಾದ್ರೆ ಸಾಯಂಕಾಲಕ್ಕಾಗತ್ತೆ ಅಂತಾನೆ. ಅಂದರೆ ಈಗಿನ ಊಟ ಚಿಂತೆ ಮುಗಿದ ಮೇಲೆ ಸಾಯಂಕಾಲ ಊಟದ ಚಿಂತೆ. ಕೆಲಸಕ್ಕೆ ಬಂದವರು ಒಂದು ಯಾವುದಾದ್ರೂ ಕೆಲಸ ಕೊಡಿ ಸರ್ ಅಂತ ಕೆಲಸ ಕೊಡ್ತೀರಿ, 3 ತಿಂಗಳೇನೂ ತೊಂದರೆ ಇಲ್ಲ. ಆಮೇಲೆ ಬರ್ತಾರೆ, ಪೆನ್ಷನ್ ಉಂಟಾ ಸರ್? ತಪ್ಪಲ್ಲ, ಅದು ಪೆನ್ಷನ್ ಅಂದರೆ ಸೆಕ್ಯೂರಿಟಿ. ಅದನ್ನು ಹೇಳುವಂಥದ್ದು ಮ್ಯಾಸ್ಲೋ ಹೇಳ್ತಾನೆ, ಮೊದಲು ಭೌತಿಕ ಅವಶ್ಯಕತೆಗಳು ತುಂಬಿಡಬೇಕು, ಫಿಸಿಯೋಲಾಜಿಕಲ್ ನೀಡ್ಸ್. ಇದಾದ ನಂತರ ಮೇಲೆ ಬರುವಂಥ ಸೆಕ್ಯೂರಿಟಿ ನೀಡ್ಸ್, ಭದ್ರತೆ ಅವಶ್ಯಕತೆ.

0: Radio Sarang 107.8 FM.
1: ನಾವು ಹುಡುಗರಿಗೆ ನಾವೆಲ್ಲ ಮಧ್ಯಮ ವರ್ಗದವಲ್ಲೇ ಸಾಮಾನ್ಯವಾಗಿರೋರು. ನಮ್ಮ ಹುಡುಗರು ಕೆಲಸ ಸಿಕ್ಕ ತಕ್ಷಣ ಏನು ಹೇಳ್ತೀವಿ ಗೊತ್ತಾ? ಒಂದು RD ಮಾಡು, ಒಂದು ಸೇವಿಂಗ್ಸ್ ಮಾಡು, ಒಂದು ಸ್ವಲ್ಪ ಎಲ್ಲ ಖರ್ಚು ಮಾಡಬೇಡ. ಆ ಹುಡುಗರಿಗೆ ಉತ್ಸಾಹ ಇರುತ್ತೆ ಖರ್ಚು ಮಾಡಬೇಕು ಅಂತ. ಖರ್ಚು ಮಾಡಬೇಡ, ಇಟ್ಕೋ, ಯಾಕಂದರೆ ಉಳಿಸ್ಬೇಕು, ನಾಳೆಗೆ ಬೇಕು. ನಾಳೆಗೆ ಯಾವಾಗ ಇವತ್ತಿನ ಊಟದ ಚಿಂತೆ ಬಗ್ಗೆ ಹರಿತೋ ನಾಳಿನ ಭದ್ರತೆ ಚಿಂತೆ ಶುರು ಆಗ್ತದೆ. ಅನ್ನದ ಮುಗಿಬೇಕು, ಆಮೇಲೆ ಭದ್ರತೆ ಶುರು ಆಗುತ್ತೆ. ಭದ್ರತೆಯೂ ಆಯಿತು, ಫಿಸಿಯೋಲಾಜಿಕಲ್ ನೀಡ್ಸ್ ಆಯಿತು, ಸೆಕ್ಯೂರಿಟಿ ನೀಡ್ಸ್ ಆಯಿತು, ಕೆಲಸ ಆಯ್ತಪ್ಪ, ನೌಕರಿ ಕಾಯಂ ಆಯ್ತಲ್ಲ, ಮದುವೆ ಮಾಡ್ಕೋ, ಆಮೇಲೆ ಬರೋದು. ಕೆಲವರು ರಿವರ್ಸ್ ಮಾಡಿ ಒದ್ದಾಡಿದವರು ಇದ್ದಾರೆ, ಮೊದಲು ಮದುವೆ ಆಗಿ ಆಮೇಲೆ ಕೆಲಸ ಹುಡ್ಕೋರು ಇರ್ತಾರೆ. ಅದು ಸಾಮಾನ್ಯವಾಗಿ ಹೇಳೋದು ನಾನು, ಒಂದು ಮದುವೆ ಆಗಬೇಕು, ಒಂದು ಕಾಯಂ ಆಗಬೇಕು, ಆಮೇಲೆ ಮದುವೆ ಮಾಡ್ಕೋಬೇಕು. ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್ ಮೂರನೇದ್ದದು, ಫಿಸಿಯೋಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ದೆನ್ ಲವ್ ಆ್ಯಂಡ್ ಅಫೆಕ್ಷನ್, ಪ್ರೀತಿ ಅಂತಃಕರಣಗಳ ಅವಶ್ಯಕತೆ ಮೂರನೇ ಹಂತ ಅದು. ಆಗ ಅದಿರಬೇಕು, ನನ್ನ ಪರಿವಾರ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ಶುರು ಆಗುತ್ತೆ. ಕೆಲಸ ಚಿಂತೆ ಇಲ್ಲ, ಊಟ ಚಿಂತೆ ಇಲ್ಲ, ಭದ್ರತೆ ಚಿಂತೆ ಕಡಿಮೆ ಆಗಿದೆ ಸ್ವಲ್ಪ. ಈಗ ಸಂಸಾರ ಬಂತು, ಪ್ರೀತಿ ಅಂತಃಕರಣ ಬಂತು. ವಿವೇಕಾನಂದರು ಬಹಳ ಚೆಂದ ಹೇಳ್ತಾರೆ, ಬಹಳಷ್ಟು ಜನ ಅವ್ರು ಹೇಳೋ ಪ್ರಕಾರ 95% ಆಫ್ ದ ಪೀಪಲ್, 95% ಜನ ಈ ಮೂರು ಹಂತದಲ್ಲೇ ನಿಂತು ಹೋಗ್ಬಿಡ್ತಾರೆ. ಒಂದು ಕೆಲಸ ಆಯಿತು, ಕಾಯಂ ಆಯಿತು, ಪೆನ್ಷನ್ ಬರುತ್ತೆ, ಹೆಂಡತಿ ಮಕ್ಕಳು 30-40 ಸೈಟ್ ಆಯಿತು, ಮನೆ ಕಟ್ಸ್ಕೊಂಡಿದ್ದೀನಿ, ಸಾಕು, ಇನ್ನೇನು ಬೇಡ.

0: Radio Sarang 107.8 FM.
1: ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿ ಸಂಸ್ಥೆಗಳನ್ನು ಕಟ್ತಾರೆ, ವ್ಯವಸ್ಥೆಗಳನ್ನು ಕಟ್ತಾರೆ, ಸಮಾಜ ಸೇವೆಯಲ್ಲಿ ಭಾಗವಹಿಸ್ತಾರೆ, ಯಾವುದೋ ಕೆಲಸ ಸಮಾಜ ಕೆಲಸಕ್ಕೆ ಹೋಗ್ತಾರೆ. ಇದನ್ನು 3-4 ಹಂತ ಅಂತ. ಇದ್ಯಾವುದು? ಸೆಲ್ಫ್ ಎಸ್ಟೀಮ್ ನೀಡ್ಸ್ ಅಂತ. ನಾನು ಮಾಡಿದ್ದು ನಾನು ಸಾಧನೆ ಮಾಡಬೇಕು, ಹೋಗುವಾಗ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಅನ್ನುವಂಥದ್ದು ಆಸೆ ಶುರುವಾಗುತ್ತೆ 4 ಹಂತ. ಅದು ಬಹಳ ಕಮ್ಮಿ ಜನಕ್ಕಿರುವಂಥದ್ದು. ಈ 4 ಹಂತ ಅನ್ನೋ ದಾಟಿದ ಮೇಲೆ ಕೊನೆಗೆ ಬರೋದು ಬೇರೆ. ಇದು 5th ಆತ್ಮ ಸಾಕ್ಷಾತ್ಕಾರ ಅಂತ, ಸೆಲ್ಫ್ ಆ್ಯಕ್ಚುಯಲೈಸೇಷನ್ ಅಂತ ಕರೀತಾನು. 5 ಹಂತ ಇದು. ಬಹುಶಃ ನಿಮ್ಮಲ್ಲಿ ಯಾರಾದರೂ ಈಗ ತಾನೇ ರಿಟೈರ್ ಆಗುವವರು ಅಥವಾ ಆಗಿದ್ದಿದ್ದರೆ ಅವ್ರನ್ನ ಯಾರಾದರೂ ಕೇಳಬೇಕು, ಹೋಗಿ ರಿಟೈರ್ ಆದಮೇಲೆ ಏನು ಮಾಡಬೇಕಂತಿದ್ದೀರಿ ಅಂತ ಕೇಳಿ. ನಾನು ಹೇಳ್ತೀನಿ, 99% ಜನ ಹೇಳೋದೇನು ಗೊತ್ತಾ, ಎಷ್ಟು ದಿವಸ ಅವರು ಇವರು ಮಾಡು ಅನ್ನೋದನ್ನು ಮಾಡಿ ಸಾಕಾಗಿ ಹೋಗಿದೆ, ಇನ್ನು ನನಗೇನು ಬೇಕೋ ಅದು ಮಾಡ್ಕೋತೀನಿ ಅಂತ. ಇದು ನಾನು ಅನ್ನೋದು ಮೊದಲು ಎಲ್ಲಿತ್ತು? ನನಗೆ ಬೇಕಾದ್ದು ಒಂದು ಚಿಂತೆ ಬರಲಿಲ್ಲ 8 ಮೂಗಿಗೆ ದಾರ ಕಟ್ಕೊಂಡು ದುಡ್ದೇ ದುಡಿದು. ಒಂದು ಸಲ ರಿಟೈರ್ಮೆಂಟ್ ಆದ್ಮೇಲೆ ನನಗೆ ಹೆಂಗೆ ಬೇಕು ಹಂಗಿರ್ತೀನಿ ಅಂತಿದೆಯಲ್ಲ, ಇದು ಇಷ್ಟು ದಿವಸ ಮಾಡಿ ಸರಿಯಾಗಲಿಲ್ಲ, ಇನ್ನು ನನಗೆ ಹೇಗೆ ಬೇಕು ಆಗಿರ್ತೀನಿ ಅಂತ ಹೇಳುವಂಥದ್ದು. ಇನ್ನೊಂದು ವಿಷಯ ಇದೆ. ಎಷ್ಟೋ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಕೂಡ ಏನು ಮಾಡ್ತಾರೆ ಅಂದರೆ, ಇಷ್ಟು ಕೆಲಸ ಮಾಡಿದ್ದೇನಲ್ಲಪ್ಪ ಸಾಕಪ್ಪ, ಇನ್ನು ಇದು ಮುಕ್ತಿ ಆಗಿಬಿಡಲಿ, ಸಾಕು ಬಿಟ್ಬಿಡೋಣ, ಇದು ಯಾವುದು ಬೇಡ ಅಂಥದ್ದು ಅಂಥದ್ದು. ಈ ಆತ್ಮ ಸಾಕ್ಷಾತ್ಕಾರ 5 ಹಂತ ಅಂತ ಮ್ಯಾಸ್ಲೋ ಹೇಳ್ತಾನೆ. 5 ಹಂತಗಳಲ್ಲಿ ಜೀವನ ಇರ್ತದೆ ಮನುಷ್ಯಂದು. ವಿವೇಕಾನಂದರಂಥ ಮಹಾನ್ ಶಕ್ತಿಗಳು 5 ಹಂತದಲ್ಲಿ ಕೆಲಸ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ವಿವೇಕಾನಂದರು ಅಧ್ಯಾತ್ಮ ಚಿಂತನೆಯಲ್ಲಿ ಮೇರು ಸದೃಶವಾದಂಥ ನಿರ್ವಿಕಲ್ಪ ಸಮಾಧಿ ಪಡ್ಕೊಂಡ್ರು ಕೂಡ ಅವರೇನು ಹೇಳ್ತಾರೆ ಗೊತ್ತಾ, ಡೋಂಟ್ ಪ್ರೀಚ್ ಫಿಲಾಸಫಿ ಆನ್ ಎಂಪ್ಟಿ ಸ್ಟಮಕ್. ಹೊಟ್ಟೆ ಹಸಿದ ಕಂಗಾಲಾಗಿದ್ದಾರೆ, ಹಗಲಲ್ಲೇ ಚಂದ್ರ ನಕ್ಷತ್ರ ಕಾಣಿಸ್ತಾ ಇದೆ ಅವ್ರಿಗೆ ಅಂತ ಅವ್ರು ಹೋಗ್ಬಿಟ್ಟು, ಹೌದಾ ಕೂತ್ಕೊಳ್ಳಿ ಕಠೋಪನಿಷತ್ ಪಾಠ ಮಾಡ್ತೀನಿ. ಏನು ಕಠೋಪನಿಷತ್? ಊಟ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಮನುಷ್ಯನ ಅವಶ್ಯಕತೆಗಳನ್ನು ಅರ್ಥ ಮಾಡ್ಕೊಳ್ಳಿ, ಅವನಿಗೆ ಹಸಿವಾಗಿದೆ ಊಟ ಮೊದಲು ಕೊಡಿ ಅವನಿಗೆ. ಅದಕ್ಕೆ ಮರಾಠಿಯಲ್ಲೊಂದು ಮಾತಿದೆ, ಪೈಲೆ ಪೋಟೋಬಾ ನಂತರ ಬಿಟ್ಟೋಬಾ ಅಂತ. ಮೊದಲು ಹೊಟ್ಟೆ ಆಮೇಲೆ ಬಿಟ್ಟೋಬಾ.

0: Radio Sarang 107.8 FM.
1: ಬೇಲೂರು ಮಠ ಕಟ್ಟಿಸ್ಬೇಕಾದ್ರೆ ಕೂಲಿ ಕೆಲಸಗಾರ ನೂರಾರು ಜನ ಇರ್ತಾ ಇದ್ರು. ವಿವೇಕಾನಂದರ ಸಂಕಟ ಏನು ಗೊತ್ತಾ, ಆ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಬಿಲ್ಡಿಂಗ್ ಆಗುತ್ತೆ, ಗುರುಗಳದ್ದು ದೊಡ್ಡ ಮಂದಿರ ಬಂದಿರ ಆಗ್ತದೆ ನಿಜ. ಅವ್ರ ಸಂಕಟ ಏನು ಅಂದರೆ ಕೂಲಿ ಕೆಲಸಕ್ಕೆ ಬಂದವ್ರಿಗೆಲ್ಲ ಊಟ ಆಯ್ತಾ ಸರಿಯಾಗಿ, ತಾವೇ ಹೋಗಿ ಬಡಿಸ್ಬೇಕು ಬಿಸಿಲಲ್ಲಿ ಮಧ್ಯಾಹ್ನ. ನೋಡಿ, ಅಧ್ಯಾತ್ಮದಲ್ಲಿ ಇದ್ದಂಥ ಮನುಷ್ಯನಿಗೆ ಇದ್ಯಾಕೆ ಬೇಕಾಗಿತ್ತು, ಬಡಿಸೋಕೆ ಜನ ಇರಲಿಲ್ವಾ? ಈ ಕಲ್ಪನೆ ಮಾಡ್ಕೊಳ್ಳಿ, ವಿವೇಕಾನಂದರಂಥ ದೊಡ್ಡ ಸನ್ಯಾಸಿಗಳು ಆ ಮಠ ಕಟ್ಟಿಸ್ತಾ ಇದ್ದವರು ಅವರೇ ಬಂದು ಬಡಿಸ್ತಾ ಇದ್ದರೆ ಊಟ ಮಾಡೋರ ಮನಸ್ಸಲ್ಲಿ ಏನು ಕಲ್ಪನೆ ಬರುತ್ತೆ ಅವ್ರ ಬಗ್ಗೆ? ಏನು ದೊಡ್ಡ ಮನುಷ್ಯಪ್ಪ, ದೊಡ್ಡ ಮನುಷ್ಯ ಬಂದು ಬಡಿಸ್ತಾನೆ ಅಂದರೆ ಇವರ ಅವಶ್ಯಕತೆಗಳನ್ನು ಕೂಡ ಕಡೆಗಣಿಸ್ಲಿಲ್ಲ ಅಂತ. ಅದಾದಮೇಲೆ ಭದ್ರತೆ ಅವಶ್ಯಕತೆ ಅಂತ, ನಾವು ಯಾರಿಗೋ ನೌಕರಿಗೆ ತೊಂದರೆ ಇದೆ, ತುಂಬ ತೊಂದರೆ ಇದೆ, ಆ ಭದ್ರತೆಗೆ ಸಿಗುವಂಥ ಆಶ್ವಾಸನೆಯನ್ನು ಕೊಡಬೇಕು. ಅಲ್ಲಿ ಹೋಗಿ ಎಲ್ಲಿ ಅಂತಃಕರಣ ಕಮ್ಮಿ ಆಗಿದೆಯೋ, ಪ್ರೀತಿ ಕಮ್ಮಿ ಆಗಿದೆಯಲ್ಲ, ಪ್ರೀತಿ ತುಂಬಬೇಕು. ಯಾರು ಸಾಧನೆ ಮಾಡ್ತಾರೋ ಅನ್ನೋರು ಬೆನ್ನತಟ್ಟಿ ಮಾಡುವಂಥ ಧೈರ್ಯ ಕೊಡಬೇಕು. ಕೊನೆಗೆ ಆತ್ಮಸಾಕ್ಷಾತ್ಕಾರದ ಮಾರ್ಗ ಹಿಡಿದವರಿಗೆ ಅಧ್ಯಾತ್ಮದ ಚಿಂತನೆಯನ್ನು ಕೊಡಬೇಕು. ಈ ಕೊಡುವಂಥ ಶಕ್ತಿ ಇದ್ದವನು ಮಾತ್ರ ಮಾಡಬಲ್ಲ, ಎಲ್ಲನೂ ಎಲ್ಲ ಹಂತಗಳ ಕೆಲಸ ಮಾಡುವಂಥವ್ರು. ವಿವೇಕಾನಂದರು ಆ ಥರದ್ದು ಮಾಡಿದರು. ಈ ಐದು ಹಂತಗಳ ಮ್ಯಾಸ್ಲೋ ಏನು ಹೇಳ್ತಾನಲ್ಲ, ಪಾಪ ಅಷ್ಟು ಕಷ್ಟಪಟ್ಟು ಥೀಸಿಸ್ ಎಲ್ಲ ಮಾಡಿದ್ದವನು. ನಾನು ಹೋದಾಗ ಅಮೇರಿಕಾಗೆ ಹೇಳ್ತಿದ್ದೆ, ನಿಮ್ಮ ಭಾಳ ಕಷ್ಟಪಟ್ಬಿಟ್ಟ ಅಬ್ರಹಾಮ್ ಮ್ಯಾಸ್ಲೋ. ನಮ್ಮ ಡಿ ವಿ ಜಿ ಅವನು ಹೇಳೋದಕ್ಕಿಂತ 4 ವರ್ಷ ಮೊದಲು 4ನೇ ಸಾಲಲ್ಲಿ ಹೇಳಿಬಿಟ್ಟಿದ್ದಾರೆ. ಅದನ್ನು ಅವನು ಅಷ್ಟು ಹೇಳಿದ್ದೇನಲ್ಲ, ಈ ಐದು ಹಂತಗಳನ್ನು ಹೇಳ್ತಾರಲ್ಲ, ಫಿಸಿಯೋಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್, ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಸೆಲ್ಫ್ ಆ್ಯಕ್ಚುಲೈಸೇಷನ್. ಈ ಐದು ಹಂತಗಳನ್ನು ಡಿ ವಿ ಜಿ 4ನೇ ಸಾಲಲ್ಲಿ ಹೇಳಿಬಿಡ್ತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಪದ್ಯ ಇಟ್ಕೊಂಡು ನೋಡಬೇಕು, ಮ್ಯಾಸ್ಲೋ ಕಲ್ಕೋಬೇಕಿದ್ದ 4ನೇ ಸಾಲಲ್ಲಿ.

0: റേഡിയോ സാരംഗ് 107.8 FM.
1: ಅನ್ನದಾತುರಕ್ಕಿಂತ ಚಿನ್ನದ ಫಸ್ಟ್ ಇರೋದು ಅನ್ನದಾತುರ. ಅನ್ನ ಕೊಟ್ಟರೆ ಸಾಕು, ಅನ್ನ ಕೊಡಿ ಅಂತಾನೆ. ಮೊದಲು ಹೊಟ್ಟೆ ತುಂಬಬೇಕು, ಅನ್ನ ಬೇಕು. ಅನ್ನಕ್ಕೆ ಒಂದು ಲಾಭ ಇದೆ, ಎಷ್ಟೋ ತಿಂದರೆ ಹೊಟ್ಟೆ ತುಂಬುತ್ತೆ. ಇದು ತಿನ್ನೋಕ್ಕಾಗಲ್ಲ. ನೀವು 10 ದಿವಸ ಉಪವಾಸ ಇದ್ರೂ ಕೂಡ 10 ದಿವಸ ಅಷ್ಟೊಂದೇ ಸಲ ತಿನ್ನೋಕ್ಕಾಗಲ್ಲ. ಸಾಕು ಅನಿಸ್ಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಎಂಥ ಪಕ್ವಾನ ತಂದಿಟ್ಟರು ಬೇಡ ಅಂತೀವಿ ನಾವು. ಅನ್ನದಾತುರ ಬೇಗ ಹಿಂಗುತ್ತೆ. ಚಿನ್ನ ಎಷ್ಟಾದರೆ ಸಾಕು? 32,000 ರೂಪಾಯಿ ಆದರೂ ಬೇಕು. ಎಷ್ಟು ಬೇಕು? ಇನ್ನಷ್ಟು ತಗೋಬೇಕು. ಆದರೆ ಅನ್ನ ಬೇಗ ಹೊಟ್ಟೆ ತುಂಬಿತು, ಚಿನ್ನದ ಬೇಗ ಅವಶ್ಯಕತೆ ತುಂಬೋದಿಲ್ಲ, ಜಾಸ್ತಿ ಇದೆ. ಅನ್ನದಾತುರ ಚಿನ್ನ ಎಂದರೆ ಏನು ಹೇಳಿ? ಇಟ್ ಇಸ್ ಸೆಕ್ಯೂರಿಟಿ, ಅದು ಭದ್ರತೆ. ಇಟ್ಕೊಳ್ಳಿ, ಕಾಲಕ್ಕೆ ಬರುತ್ತೆ. ಹಳೆ ಕಾಲದಲ್ಲಿ ಯಾಕೆ ಬಂಗಾರದ ಆಭರಣ ಮಾಡಿ ಕೊಡ್ತಾ ಇದ್ರು ಅಂತಂದರೆ, ಏನೇ ತೊಂದರೆ ಬಂದರೂ ಕೂಡ ಅದು ಬಂಗಾರ ಬಿಟ್ಟು ತೊಗೊಳ್ಳೋ ದುಡ್ಡು ಬರುತ್ತೆ ಅಂತ, ಏನು ಬದುಕೊಳ್ಳೋಕೆ ಆಧಾರ ಇರುತ್ತೆ ನಿಮಗೆ ಅಂತ ಹೇಳಿ ಸೆಕ್ಯೂರಿಟಿ ರೂಪದಲ್ಲಿ ಬಂಗಾರ ಬಂದದ್ದು. ಅನ್ನ ಫಿಸಿಯೋಲಾಜಿಕಲ್ ನೀಡ್ಸ್, ಬಂಗಾರ ಸೆಕ್ಯೂರಿಟಿ ನೀಡ್ಸ್. ಇದಾದಮೇಲೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಅಲವು. ಗಂಡ ಹೆಂಡತಿ ಇದ್ದಾರೆ, ಗಂಡನಿಗೆ ತುಂಬ ಅನಾರೋಗ್ಯ ಆಗಿಬಿಟ್ಟಿದೆ. ಹೆಂಡತಿ ಬಂಗಾರ ಇಟ್ಕೋತಾಳೆ, ಅದನ್ನು ಮಾರಿ ಗಂಡನ ಉಳಿಸ್ಕೋಬೇಕು, ಅದನ್ನು ಮಾರಿ ಹೆಂಡತಿನ ಉಳಿಸ್ಕೋಬೇಕು, ಪರಿವಾರ ಉಳಿಸ್ಕೋಬೇಕು. ಆದ್ದರಿಂದ ಚಿನ್ನದ ಆತುರಕ್ಕಿಂತ ಆ ಪ್ರೀತಿ ಅಂತಃಕರಣದ ಸೆಳವಿದೆಯಲ್ಲ, ಅದು ಇನ್ನೂ ತೀಕ್ಷ್ಣವಾದದ್ದು. ಅದಕ್ಕೋಸ್ಕರ ಏನೇನೋ ಕೆಲಸ ಮಾಡಿಸ್ಬಿಡುತ್ತೆ ಅದು. ಮುಂದೆ ಮನ್ನಣೆಯ ದಾಹವು ಎಲ್ಲಕ್ಕಂ ತೀಕ್ಷ್ಣತಮ. ಇದಾಟಿದ ಮೇಲೆ ನಾನು ನಾನು ಅಂತ ಬರುತ್ತಲ್ಲ, ಅಯ್ಯೋ ಕಥೆ, ಇದು ಭಾಳ ಕಷ್ಟದ ಕೆಲಸ ಅದು. ನಾನು ಮಾಡಿದ್ದು, ನಾನು ಮಾಡಿದ್ದು. ಒಂದು ಸಣ್ಣ ಸಣ್ಣ ಕೆಲಸ ಬಾಗಿಲ ಮುಂದೆ ನಿಂತ್ಕೋತೀವಿ, ನಾನೇ ಮಾಡಿದ್ದು, ನಾನೇ ಮಾಡಿದ್ದು, ಎಲ್ಲ ಹೇಳ್ಕೊಂಬರ್ತೀವಿ ಹೋಗಿ ಹೋಗಿ. ನಾನು ಇದಕ್ಕೆ ಯಾಕೆ ಗಾಂಧೀಜಿ ದೊಡ್ಡವರು ಆಗ್ತಾರೆ ಅಂತ ಹೇಳೋದು. ಅಂಥವ್ರು ಸ್ವಾತಂತ್ರ್ಯ ಸಿಕ್ಕಾಗ 1947 August 15 ಇಡೀ ದೇಶ ಸಂಭ್ರಮ ಪಡ್ತಾ ಇದೆ, 200 ವರ್ಷಗಳು ದಾಸ್ಯ ಕಳೆದು ಹೋಯಿತು ಅಂಥೇಳಿ ರಾಷ್ಟ್ರಪಿತ ಅನ್ಸ್ಕೊಂಡಂಥ ಗಾಂಧೀಜಿ ಎಲ್ಲಿದ್ದರು ಸಂಭ್ರಮ ಪಡ್ತಿರ್ಬೇಕಾದ್ರೆ? ದೆಹಲಿಯಲ್ಲಿ ಇಲ್ಲೇ ಇಲ್ಲ. ಕಲ್ಕತ್ತೆಯಲ್ಲಿ ಹಿಂಸೆ ಶುರು ಆಗಿದೆ, ಕೋಮುವಾದ ಶುರು ಆಗಿದೆ, ಅಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ. ನೆಹರು ಹೇಳಿದ್ರಂತೆ, ನಾಳೆ ನಾನು ಧ್ವಜ ಏರಿಸಬೇಕು, ಆ ಸಂಭ್ರಮದಲ್ಲಿ ನೀವು ಇಲ್ಲದೆ ಹೋದರೆ ಹೇಗೆ ಬಾಪು ಅಂತ ಕೇಳಿದಾಗ, ಸಂಭ್ರಮ ಯಾರಾದರೂ ಮಾಡಬಹುದು, ನನ್ನ ಕೆಲಸ ಐತೆ, ನೀವು ಹೋಗು ಅಂದರು ನೆಹರು. ಸಣ್ಣ ಸಣ್ಣ ಕೆಲಸ ಮಾಡಿದಾಗ ನಾನು ಮಾಡಿದ್ದು ಅಂತ ಹೇಳ್ಕೊತೀವಲ್ಲ, ಅಂಥದ್ದು ಇಡೀ ರಾಷ್ಟ್ರದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಮನುಷ್ಯ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದಲ್ಲಿ ಇಲ್ಲ, ಅಲ್ಲೆಲ್ಲೋ ಕಲ್ಕತ್ತಾಲ ಉಪವಾಸ ಕೂತ್ಕೊಂಡಿದ್ದಾರೆ. ಈ ಮನ್ನಣೆಯ ದಾಹ ಅಂತಿದೆ, ಅಲ್ಲಿ ಎಲ್ರಿಗೂ ಇದೆಯಲ್ಲ, ಅದು ಎಷ್ಟು ಕೆಟ್ಟದು ಅಂದರೆ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಕೊನೆಯದಿರೋದು ಆತ್ಮ ಸಾಕ್ಷಾತ್ಕಾರ ಇದೆಯಲ್ಲ, ಅಂದ್ರೆ ಆತ್ಮ ಇರೋದನ್ನು ಮರೆಸಿಬಿಡುತ್ತದೆ, ಇದು ನಾನು ಅನ್ನುವಂಥದ್ದು ಅಂತ.

0: ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.
1: ನಾನು ಡಾಕ್ಟರ್ ಗುರುರಾಜ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
3: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
5: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಅಮೃತವರ್ಷಿಣಿ ಸಿನಿಮಾದ ಕಥೆಯನ್ನೊಮ್ಮೆ ನೆನಪಿಸಿಕೊಳ್ಳಿ. ಅವರಿಬ್ಬರು ಪ್ರೀತಿಸಿ ಮದುವೆಯಾದವರು, ಇಬ್ಬರು ತುಂಬಾನೇ ಭಾವುಕರು. ಹೊಸತಾಗಿ ಹುಟ್ಟಿದ ಪ್ರೇಮವೊಂದರ ಕನಸು, ಆಸೆ, ಕನವರಿಕೆ, ತುಂಟತನ, ನಗು ಎಲ್ಲವೂ ಅವರ ಪ್ರೀತಿಯಲ್ಲಿರ್ತದೆ. ಒಬ್ಬರನ್ನೊಬ್ಬರು ತಮಾಷೆ ಮಾಡಿಕೊಂಡು ಪ್ರೇಮಿಗಳು, ಸ್ನೇಹಿತರು, ಗಂಡ ಹೆಂಡತಿರು ಎಂಬ ಬಗ್ಗೆ ಅವರಿಗೆ ಗೊಂದಲ. ಸುಹಾಸಿನಿಯ ಬೆಳದಿಂಗಳ ನಗೆ, ದಿನೇಶ್ ಬಾಬು ಅವರ ಕ್ಯಾಮರಾದ ಮಾಯ ಕೈ ಹಿಡಿಯುತ್ತದೆ, ಶರತ್ ಬಾಬು ಎಂಬ ಸುಂದರಾಂಗನ ಮುದ್ದು ಮುಖ ಎದುರು ನಿಲ್ತದೆ.

ಈ ಮಧುರ ಹಾಡನ್ನು ಬರೆದದ್ದು ಕೆ ಕಲ್ಯಾಣ್ 1997. ಅಮೃತ ವರ್ಷಿಣಿ ಬಿಡುಗಡೆಯಾಗಿದ್ದು ಆಗ್ಲೇ. ಆಗಿನ್ನೂ ಬ್ರಹ್ಮಚಾರಿಯಾಗಿದ್ದ ಕಲ್ಯಾಣ್ಗೆ ಇಂಥ ಮಧುರ ಸಾಲುಗಳು ಹೊಳೆದದ್ದಾದ್ರೂ ಹೇಗೆ? ತನ್ನ ಅನುಭವವನ್ನೇ ಪದಗಳಲ್ಲಿ ಹಿಡಿದಿಟ್ರು ಹೇಗೆ? ಇಂಥದ್ದೊಂದು ಪ್ರಶ್ನೆಯನ್ನ ಕಲ್ಯಾಣ್ ಮುಂದಿಟ್ರೆ, ಅಯ್ಯಯ್ಯೋ ಅಂಥದ್ದೇನು ಇಲ್ಲ ಸರ್, ಆ ಹಾಡು ಹುಟ್ಟಿದ್ದು ತೀರಾ ಆಕಸ್ಮಿಕ ಸಂದರ್ಭದಲ್ಲಿ ಎಂದು ಪುಟ್ಟ ವಿವರಣೆ ನೀಡ್ತಾರೆ. ದಿನೇಶ್ ಬಾಬು ಸಿನಿಮಾಗಳ ಸ್ಪೆಷಾಲಿಟಿ ಅದು. ಸೆಟ್ನಲ್ಲಿಯೇ ಶೂಟಿಂಗ್ ನಡೀತಾ ಇರೋ ಸಂದರ್ಭದಲ್ಲಿಯೇ ಅವರು ಡಯಲಾಗ್ ಬರೀತಾರೆ, ಹಾಡುಗಳನ್ನು ಆಗಲೇ ಬರೆಸ್ತಾರೆ. ಆ ಉದ್ದೇಶದಿಂದಲೇ ನನ್ನನ್ನು ಚಿತ್ರೀಕರಣ ನಡೆಯುತ್ತಿದ್ದ ಜಾಗಕ್ಕೆ ಕರೆಸಿ ದೃಶ್ಯವನ್ನು ವಿವರಿಸಿದರು. ಗಂಡನ ಮೇಲಿರುವ ಪ್ರೀತಿ, ಮಮತೆ, ಕರುಣೆ, ಮೋಹ, ನಂಬಿಕೆ ಮುಂತಾದೆಲ್ಲವೂ ಕೂಡ ಒಂದೇ ಹಾಡಲ್ಲಿ ಬರಬೇಕು, ಅಂಥದ್ದೊಂದು ಹಾಡು ಬರೀರಿ ಎಂದ್ರಂತೆ. ಸರಿ ಅಂದ್ರು ಕಲ್ಯಾಣ್. ಅದೆಷ್ಟೇ ಯೋಚಿಸಿದ್ರೂ ಒಂದೇ ಒಂದು ಪದವೂ ಹೊಳಿಲಿಲ್ಲ. ತತ್ತೆರಿಕೆ ಅಂದ್ಕೊಂಡು ಹೊರಗೆ ಬಂದರು. ಜೊತೆಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಗಂಗು ಇದ್ರು. ಅವರೊಂದಿಗೆ ಕಷ್ಟ ಹೇಳಿಕೊಂಡ್ರು. ತಕ್ಷಣ ಅವರು ಒಂದು ಸ್ಟ್ರಾಂಗ್ ಕಾಫಿ ಕುಡಿಸ್ತೀನಿ, ಕುಡೀರಿ, ಆಗ ಏನಾದರೂ ಹೊಳಿಬಹುದು ಅಂದರು. ಕಾಫಿ ಬರುವ ವೇಳೆಗೆ ಹೊರಗೆ ಸೋನೆ ಮಳೆ ಶುರುವಾಯಿತು. ಚಿಕ್ಕಂದಿನಿಂದಲೂ ಅಷ್ಟೇ ಮಳೆ ಅಂದರೆ ತುಂಬ ಇಷ್ಟ. ಮಳೆ ಬಂದಾಗ ಮನೆಯಿಂದ ಹೊರಗೆ ಬಂದು ಹಾರ್ತಾ ತೈ ತೈ ಕುಣಿತಿದ್ದುದು ಉಂಟು. ಆ ಕ್ಷಣಕ್ಕೆ ಅದೆಲ್ಲ ನೆನಪಾಯಿತು. ಸೋನೆ ಮಳೆಯನ್ನು ಮತ್ತೆ ಮತ್ತೆ ಗಮನಿಸುತ್ತಲೇ ಕಾಫಿ ಲೋಟಕ್ಕೆ ಕೈ ಚಾಚಿದೆ. ಆಗಲೇ ತುಂತುರು ಅಲ್ಲಿ ನೀರ ಹಾಡು ಎಂಬ ಸಾಲು ಹೊಳೆಯಿತು. ಖುಷಿಯಿಂದ ಮುಗುಳ್ನಗುವ ಮೊದಲೇ ಲೋಟದ ಬಿಸಿ ತಾಕಿ ಕೈಯೊಮ್ಮೆ ಕಂಪಿಸಿತು. ಅದನ್ನೇ ಕಂಪನ ಇಲ್ಲಿ ಪ್ರೀತಿ ಹಾಡು ಎಂದು ಬದಲಿಸಿಕೊಂಡೆ. ಇದನ್ನೇ ಹಾಡಿನ ಮೊದಲ ಸಾಲು ಮಾಡ್ಕೋಬಹುದು ಅನಿಸ್ತು. ನಂತರ ಗಂಡ ಹೆಂಡತಿಯ ಪ್ರೀತಿಯ ಕಡೆಗೆ ಹಾಡು ಹೊರಳಿಸಬೇಕು ಅಂದುಕೊಂಡೆ. ಆ ಸಂದರ್ಭದಲ್ಲಿ ಹೊರಗೆ ಕತ್ತಲಾಗುತ್ತಿದ್ದುದನ್ನು ಗಮನಿಸಿ ಹಗಲಿರುಳು ನೀ ಜೊತೆಗಿರಲು ನನ್ನ ತುಂಬು ಹೃದಯ ಎಂದು ಸೇರಿಸಿದೆ. ಅದನ್ನು ಕಂಡು ಗಂಗು, ಹೃದಯ ಅಂದರೆ ಸರಿ, ಆದರೆ ತುಂಬು ಹೃದಯ ಅಂದರೆ ಅರ್ಥವೇನು ಅಂತ ಕೇಳಿದ. ಪ್ರೀತಿ ಎಂಬುದು ಓವರ್ಫ್ಲೋ ಆದಾಗ ತುಂಬು ಹೃದಯ ಆಗ್ತದೆ ಎಂದು ವಿವರಿಸಿದೆ. ಎಲ್ಲರೂ ಕೂಡ ನಕ್ರು. ಆ ದಿನಗಳಲ್ಲಿ ನಾನು ಪ್ರೀತಿಯ ಹೊಳೆಗೆ ಬಿದ್ದಿರಲಿಲ್ಲ ನಿಜ, ಆದರೆ ಪ್ರೀತಿಯ ಕುರಿತು ಒಂದು ಮಧುರ ಭಾವ ನನ್ನೊಳಗೂ ಇತ್ತು. ಅದನ್ನೆಲ್ಲ ಪದಗಳ ಹಾರ ಮಾಡಿಕೊಂಡೇ ಈ ಹಾಡು ಬರೆದೆ. ಇಷ್ಟು ಹೇಳಿ ಕಲ್ಯಾಣ್ ಮಾತು ನಿಲ್ಲಿಸಿದಾಗ ಹೊರಗೆ ಸೋನೆ ಮಳೆ, ಮರುಕ್ಷಣವೇ ಆ ಮಧುರ ಹಾಡು ಅದೆಲ್ಲಿಂದಲೂ ತೇಲಿ ಬಂತು. ತುಂತುರು ಇಲ್ಲಿ ನೀರ ಹಾಡು. ಈ ಹಾಡನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎಲೆ ಮೇಲೆ. ಅಮೃತ ವರ್ಷಿಣಿ ಸಿನಿಮಾದ ಕೆ ಕಲ್ಯಾಣ್ ಗೀತ ರಚನೆಯ, ದೇವ ಅವರ ಸಂಗೀತದ, ಚಿತ್ರ ಅವರು ಹಾಡಿರುವ ಈ ಕನ್ನಡದ ಎವರ್ ಗ್ರೀನ್ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಅದು 1968 ಮಾತು. ಮದ್ರಾಸಿನ ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ ಅವರಿಗಾಗಿ ಹಣ್ಣೆಲೆ ಚಿಗುರಿದಾಗ ಚಿತ್ರದ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು. ಆರ್ ಎನ್ ವಿಠಲ್ ನಿರ್ದೇಶನದ ಹೊಣೆ ಹೊತ್ತಿದ್ರು. ತಮ್ಮ ಪ್ರತಿಯೊಂದು ಚಿತ್ರದಲ್ಲೂ ಏನಾದರೂ ವಿಶೇಷ ಹೊಸತನ ಇರಬೇಕೆಂದು ಬಯಸುತ್ತಿದ್ದ ವಿಠಲ್ ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿದ್ದ ಅರುಣ್ ಕುಮಾರ್. ಇಲ್ಲಿ ಗಮನಿಸಬೇಕು, ಮುಂದೆ ಅವರು ಗುರುರಾಜಲು ನಾಯ್ಡು ಎಂಬ ಹೆಸರಿನಿಂದ ಹರಿಕಥೆ ಕ್ಷೇತ್ರದಲ್ಲಿ ಪ್ರಸಿದ್ಧರಾದರು. ನಿತ್ಯಗಾತಿಯ ಜೊತೆಯಲ್ಲಿ ಹೇಳುವ ಹಾಡು ಇದಾಗಿತ್ತು. ಸರಿ, ಈ ಹಾಡಿಗೆ ನಿತ್ಯಗಾತಿ ಬೇಕಲ್ಲ. ಮುದ್ದು ಮುದ್ದಾದ ಹುಡುಗಿಯೊಬ್ಬಳನ್ನು ಹುಡುಕಲು ಮದ್ರಾಸ್ನ ಮಲ್ಲಾಪುರಂನಲ್ಲಿದ್ದ ಮೊದಲಿಯಾರ್ ನೃತ್ಯಶಾಲೆಗೆ ಸಹಾಯಕ ನಿರ್ದೇಶಕರನ್ನು ಕಳುಹಿಸಿಕೊಡಲಾಯಿತು. ಅಲ್ಲಿ ಚೆಲುವಾದ ಹುಡುಗಿಯೊಬ್ಬಳನ್ನು ಕಂಡ ಸಹಾಯಕ ನಿರ್ದೇಶಕರು ಅವಸರದಲ್ಲಿಯೇ ಆಕೆಗೆ ವಿಷಯ ತಿಳಿಸಿ ಶೂಟಿಂಗ್ ದಿನವನ್ನು ತಿಳಿಸಿದರು. ನಮ್ಮ ಚಿತ್ರದಲ್ಲಿ ನಟಿಸಲು ಒಪ್ಪಿಗೆದಾನೆ ಎಂದು ಕೇಳಿದರು. ಸಿನಿಮಾದಲ್ಲಿ ನಟಿಸಲು ಅವಕಾಶ ಬಂದರೆ ಯಾರಾದರೂ ಬಿಡ್ತಾರಾ? ಆ ಹುಡುಗಿ ಬೇರೆ ಮಾತಿಲ್ಲದೆ ಎಸ್ ಅಂದುಬಿಟ್ಲು. ಈ ಸಹಾಯಕ ನಿರ್ದೇಶಕರು ಆಕೆಯ ಎರಡು ಭಾವಚಿತ್ರಗಳನ್ನು ತಂದು ನಿರ್ದೇಶಕ ವಿಠಲ್ ಅವರಿಗೆ ತೋರಿಸಿದರು. ಈ ಹಾಡಿಗೆ ಆಕೆ ಹೇಳಿ ಮಾಡಿಸಿದಂತಿದ್ದಾಳೆ ಎಂದುಕೊಂಡ ವಿಠಲ್ ಹಾಡಿನ ಚಿತ್ರೀಕರಣದ ದಿನಾಂಕ ಗೊತ್ತು ಮಾಡಿದರು. ಕಡೆಗೂ ಆ ದಿನ ಬಂತು. ಆ ಸುಂದರಿಯನ್ನ ಮದ್ರಾಸಿನಿಂದ ಚಿತ್ರೀಕರಣ ನಡೆಯುತ್ತಿದ್ದಂತ ಜಾಗಕ್ಕೆ ಕರೆತಂದಾಗಿತ್ತು. ಮೇಕಪ್ ಮಾಡಿ ಕ್ಯಾಮರಾ ಮುಂದೆ ನಿಲ್ಲಿಸಿದ ನಂತರ ಯಾರಿಗೂ ನಂಬುವುದಕ್ಕೆ ಸಾಧ್ಯವಿಲ್ಲ ಎಂಬಂತ ಸಂಗತಿಯೊಂದು ಗೊತ್ತಾಯಿತು. ಏನೆಂದರೆ, ಆ ಹುಡುಗಿಗೆ ನೃತ್ಯದ ಮಾತು ಆಗಿರಲಿ, ಒಂದೆರಡು ಸ್ಟೆಪ್ಸ್ ಹಾಕುವುದಕ್ಕೂ ಬರ್ತಾ ಇರಲಿಲ್ಲ. ಹಿನ್ನೆಲೆ ಹಾಡಿಗೆ ತುಟಿ ಅಲಗಿಸುವುದು ಗೊತ್ತಿರಲಿಲ್ಲ. ಆಕೆ ಆಗಷ್ಟೇ ಸಂಗೀತ ನೃತ್ಯದ ತರಗತಿಗೆ ಸೇರಿಕೊಂಡಿದ್ದವಳು. ಸಿನಿಮಾದಲ್ಲಿ ನಟಿಸಲು ಚಾನ್ಸ್ ಸಿಕ್ಕಿತಲ್ಲ, ಆ ಕಾರಣಕ್ಕೆ ತಕ್ಷಣವೇ ಒಪ್ಪಿಬಿಟ್ಟಿದ್ಲು. ಆಕೆಯ ರೂಪಿಗೆ ಮಾರು ಹೋಗಿದ್ದ ಸಹಾಯಕ ನಿರ್ದೇಶಕ ಈ ಪೂರ್ವಾಪರವನ್ನು ವಿಚಾರಿಸುವ ಗೋಜಿಗೆ ಹೋಗದೆ ಇಡೀ ಚಿತ್ರತಂಡವನ್ನೇ ಇಕ್ಕಟ್ಟಿನಲ್ಲಿ ಸಿಕ್ಕಿಸಿದ. ವಿಷಯ ತಿಳಿದಾಗ ನೃತ್ಯ ನಿರ್ದೇಶಕ ಉಡುಪಿ ಜಯರಾಮ್ ಮುಂದೇನು ಮಾಡಬೇಕು ಗೊತ್ತಾಗದೆ ತಲೆ ಮೇಲೆ ಕೈ ಹೊತ್ತು ಕೂತರು. ಆಗ ನಿರ್ದೇಶಕ ವಿಠಲ್ ಧೈರ್ಯಗುಂದದೆ ಛಾಯಾಗ್ರಾಹಕ ಶ್ರೀಕಾಂತ್ ಜೊತೆ ಚರ್ಚಿಸಿ ಆ ಹುಡುಗಿಗೆ ನೃತ್ಯದ ವಿವಿಧ ಭಂಗಿಗಳಲ್ಲಿ ನಿಲ್ಲುವಂತೆ ಸೂಚಿಸಿದರು. ಅದನ್ನೇ ಕ್ಲೋಸ್ಅಪ್ ಹಾಗೂ ಲಾಂಗ್ ಶಾಟ್ನಲ್ಲಿ ಮುಖ್ಯ ಪಾತ್ರಧಾರಿ ಅರುಣ್ ಕುಮಾರ್ ಹಾಡು ಹೇಳಿದಂತೆ ಅದಕ್ಕೆ ಈಕೆ ನೃತ್ಯ ಮಾಡಿದಂತೆ ಚಿತ್ರಿಸಿಕೊಂಡದ್ದಾಯಿತು. ಈ ದೃಶ್ಯದ ಚಿತ್ರೀಕರಣಕ್ಕೆ 4,000 ಅಡಿಗಳಷ್ಟು ರೀಲ್ ಖರ್ಚಾಗಿತ್ತು. ಈ ವೇಳೆಗೆ ಚಿತ್ರಕ್ಕೆ ನಿಗದಿಪಡಿಸಿದ್ದ ಬಜೆಟ್ನ ದುಡ್ಡು ಮುಗಿದು ಹೋಗಿತ್ತು. ಈಗ ಏನಪ್ಪಾ ಮಾಡೋದು, ಈ ಹಾಡಿಗೆ ಎಲ್ಲಿಂದ ಪಶ್ಚಿಮಂತಿಕೆ ತರಲಿ ಎನ್ನುತ್ತ ವಿಠಲ್ ಗೀತ ರಚನೆಕಾರ ಆರ್ ಎನ್ ಜಯಗೋಪಾಲ್ ಅವರ ಮುಖ ನೋಡಿದ್ರು. ಆಗ ಆರ್ ಎನ್ ಜೆ ನಸುನಕ್ಕು ತಮ್ಮಲ್ಲಿದ್ದ ಪೆನ್ ತೋರಿಸುತ್ತ ಇದರಿಂದಲೇ ಆ ಹಾಡಿಗೊಂದು ವೈಭವ ತರೋಣ ಸರ್ ಅಂದ್ರಂತೆ. ನಂತರ ಮದುವೆಯಾಗಲು ಹುಡುಗ ಒಪ್ಪಿಕೊಂಡನೆಂದು ತಿಳಿದ ಮೇಲೆ ಹುಡುಗಿಯರು ತಮ್ಮನ್ನು ತಾವು ಹೇಗೆಲ್ಲ ಹೊಗಳಿಕೊಳ್ಳಬಹುದು, ಮೆಚ್ಚಿಕೊಳ್ಳಬಹುದು, ಎಲ್ಲರಿಗಿಂತ ತಾನು ಚೆನ್ನಾಗಿದ್ದೇನೆ ಎಂದು ಹೇಗೆಲ್ಲ ಕೊಚ್ಚಿಕೊಳ್ಳಬಹುದು ಎಂಬುದನ್ನು ಕಲ್ಪಿಸಿಕೊಂಡು ಹೂವು ಚೆಲುವೆಲ್ಲ ನಂದೆಂದಿತು ಹಾಡು ಬರೆದೇ ಬಿಟ್ರು. ಈ ಹಾಡಿಗೆ ಸಂಗೀತ ನಿರ್ದೇಶಕ ಎಂ ರಂಗರಾವ್ ತಮ್ಮ ಫೇವರೇಟ್ ಭೀಮ್ ಪಲಾಸ್ ರಾಗದ ಸ್ವರ ಪ್ರಸ್ತಾರ ಕೊಟ್ರು. ಹಾಗೆಯೇ ಸಿದ್ಧವಾದ ಹಾಡನ್ನ ಗಾಯಕಿ ಪಿ ಸುಶೀಲ ಹಾಗೂ ಕಥಾನಾಯಕಿಯೇ ನಾಚುವಂತೆ ಮಧುರ ಮಧುರ ಮಧುರವಾಗಿ ಹಾಡಿಬಿಟ್ರು. ಸ್ವಾರಸ್ಯವೆಂದರೆ ತೆರೆಯ ಮೇಲೆ ಈ ಹಾಡನ್ನು ಅಷ್ಟೇನೂ ಶ್ರೀಮಂತವಾಗಿ ಚಿತ್ರೀಕರಿಸಲಿಲ್ಲ, ಆದರೆ ಹಿನ್ನೆಲೆ ವಾದ್ಯಗಳ ಹಿತಮಿತ ಬಳಕೆ ಇಡೀ ಹಾಡಿಗೆ ಒಂದು ಸುವರ್ಣ ಚೌಕಟ್ಟು ಹಾಕಿಬಿಟ್ಟಿತ್ತು. ಇಡೀ ಚಿತ್ರದಲ್ಲಿ ಜನಪ್ರಿಯವಾಗಿದ್ದು ಈ ಗೀತೆ. ಮುಂದಿನ ಸ್ವರಸ್ಯ ಕೇಳಿ. ಅದೇ ವರ್ಷ ಆರ್ ಎನ್ ಜಯಗೋಪಾಲ್ ಅವರ ಮದುವೆಯಾಯಿತು. ರಿಸೆಪ್ಷನ್ಗೆ ಬಂದ ಗಾಯಕಿ ಪಿ ಸುಶೀಲ್ ಅವರು ಆರ್ ಎನ್ ಜಯಗೋಪಾಲ್ ಅವರ ಪತ್ನಿಯನ್ನು ಹೊಗಳಲೆಂಬಂತೆ ಹೂವು ಚೆಲುವೆಲ್ಲ ನಂದೆಂದಿತು ಗೀತೆಯನ್ನೇ ಅಲ್ಲಿಯೂ ಹಾಡಿ ಆ ಕ್ಷಣದ ಸಂಭ್ರಮವನ್ನು ಹೆಚ್ಚಿಸಿದರಂತೆ. ಹಣ್ಣೆಲೆ ಚಿಗುರಿದಾಗ ಚಿತ್ರದ ಆರ್ ಎನ್ ಜಯಗೋಪಾಲ್ ಗೀತ ರಚನೆಯ, ಎಂ ರಂಗರಾವ್ ಸಂಗೀತದ, ಪಿ ಸುಶೀಲ್ ಅವರು ಹಾಡಿರುವಂತಹ ಹಾಡು. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.85.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಚಿತ್ರದ ನಾಯಕ ವಿದ್ಯಾವಂತ. ಆತ ಪದವಿ ಮುಗಿಸಿದೊಡ್ನೆ ಸರ್ಕಾರಿ ನೌಕರಿಯ ಮೋಹಕ್ಕೆ ಬೀಳದೆ ಊರಿಗೆ ಬರುತ್ತಾನೆ. ಅಲ್ಲಿದ್ದ ರಾಚೂಟಪ್ಪ ಎಂಬಾತನ ನೆರವಿನಿಂದ ಜಮೀನು ಖರೀದಿಸಿ ಕೃಷಿ ಕೆಲಸಕ್ಕೆ ಮುಂದಾಗ್ತಾನೆ. ಈ ಸಂದರ್ಭ ವಿವರಿಸಿದ ಸಿದ್ದಲಿಂಗಯ್ಯ ಹೇಳಿದ್ರಂತೆ, ನೋಡಿ ಜಯಗೋಪಾಲ್, ಈ ಹಾಡಲ್ಲಿ ಒಂದು ಸಂದೇಶ ಇರಬೇಕು. ಈ ಹಾಡು ಕೇಳಿದವರಿಗೆ ಒಂದು ಸ್ಫೂರ್ತಿ ಸಿಗಬೇಕು, ವ್ಯವಸಾಯದ ಮೇಲೆ ಪ್ರೀತಿ ಹುಟ್ಟಬೇಕು. ಈ ಚಿತ್ರದಲ್ಲಿ ನಾಯಕ ಬರಡು ಭೂಮಿ ಖರೀದಿಸಿ ಅಲ್ಲಿ ಕೃಷಿ ಮಾಡಲು ಹೊರಟಿರುತ್ತಾನೆ. ಅವನ ಬಳಿ ಬಂದ ರಾಚೂಟಪ್ಪ, ಈ ಬರಡು ಭೂಮಿಯನ್ನ ಕಲ್ಲೊಡಿಯೋಕೆ ಅಂತ ತಗೊಂಡ್ಯಾ, ಈ ಜಮೀನಿನಲ್ಲಿ ವ್ಯವಸಾಯ ಮಾಡಲು ಆಗಲ್ಲ ಬಿಡಪ್ಪ ಅಂತಾನೆ. ಈ ಸಂದರ್ಭದಲ್ಲಿ ನಾಯಕ ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ ಅಂತ ಹೇಳಬೇಕು. ಅದನ್ನು ಸಂಭಾಷಣೆಯ ರೂಪದಲ್ಲಿ ಹೇಳಲು ಹೋದರೆ ಅದು ಜಂಬ ಕೊಚ್ಚಿಕೊಂಡ ದಾಟಿಯಾಗಿ ಬಿಡುತ್ತೆ. ಹಾಗಾಗಿ ಈ ಸಂದರ್ಭದ ಒಟ್ಟು ಸಾರವನ್ನು ಹೇಳುವಂತ ಒಂದು ಹಾಡು ಬರೆದುಕೊಡಿ. ಅದು ಸರಳವಾಗಿರಬೇಕು, ತಕ್ಷಣ ಅರ್ಥವಾಗುವಂತಿರಬೇಕು ಎಂಬುದಷ್ಟೇ ನನ್ನ ಕಂಡೀಷನ್ ಅಂದ್ರಂತೆ. ಸರಿ, ಬರೆದುಕೊಡ್ತೇನೆ ಅಂತ ಹೇಳಿದ್ರು ಜಯಗೋಪಾಲ್. ಆದ್ರೆ 10 ನಿಮಿಷ ಕಳೆದ್ರೂ ಅವರಿಗೆ ಮೊದಲ ಸಾಲು ಹೊಳಿಲಿಲ್ಲ. ಆಗ ಪ್ಯಾಡ್ ಮುಂದಿಟ್ಟುಕೊಂಡು ಕೈ ಕೊಟ್ಟಿಕೊಂಡು ಕೂತ ಆರಂಜೆ ಆಗೊಮ್ಮೆ ಈಗೊಮ್ಮೆ ತೋರು ಬೆರಳಿನಿಂದ ಕೆನ್ನೆ ತಟ್ಟಿಕೊಳ್ಳುತ್ತಾ, ಛೆ, ಕೆಲಸ ಮುಂದುವರಿತಾನೆ ಇಲ್ವಲ್ಲ, ಹಾಡಿನ ಮೊದಲ ಸಾಲು ಹೊಳಿತಾನೆ ಇಲ್ವಲ್ಲ, ಹೀಗೆ ತಮ್ಮಷ್ಟಕ್ಕೆ ತಾವೇ ಹೇಳಿಕೊಂಡ್ರಂತೆ. ಅದೇ ವೇಳೆಗೆ ಅಲ್ಲಿಗೆ ಬಂದ ನಿರ್ದೇಶಕ ಸಿದ್ದಲಿಂಗಯ್ಯನವರು ರೇಗಿಸುವ ದನಿಯಲ್ಲಿ, ಆಗಲ್ಲ ಎಂದು ಕೂತ್ರೆ ಏನೂ ಆಗಲ್ಲ ಜಯಗೋಪಾಲ್ ಅವರೇ, ಪ್ರಯತ್ನ ಪಟ್ಟರೆ ಎಲ್ಲವೂ ಆಗುತ್ತೆ. ವಿಶ್ವೇಶ್ವರಯ್ಯನವರು ಆಗಲ್ಲ ಅಂತ ಕೂತಿದ್ರೆ ಅಣೆಕಟ್ಟಾಗ್ತಾ ಇತ್ತಾ? ಶಿಲ್ಪಿಗಳು ಆಗಲ್ಲ ಅಂತ ಕೂತಿದ್ರೆ ಬೇಲೂರಾಗ್ತಿತ್ತೆ? ಹೀಗೆ ಕೇಳಿದ್ರಂತೆ. ಮರುಕ್ಷಣವೇ ಆರಂಜಿ ಅವರ ಕಣ್ಮುಂದೆ 1000 ವೋಲ್ಟ್ನ ಬಲ್ಬ್ ಜಗ್ಗನೆ ಮಿಂಚಿದಂತಾಯಿತು. ತಕ್ಷಣವೇ ತಮ್ಮ ಕ್ಷಣದ ಸ್ಥಿತಿಯನ್ನೇ ಜತೆಗಿಟ್ಟುಕೊಂಡು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಸಾಗದು ಕೆಲಸವು ಮುಂದೆ ಎಂದು ಬರೆದೇ ಬಿಟ್ರು. ನಂತರ ಸಿದ್ದಲಿಂಗಯ್ಯನವರು ನೀಡಿದ ಉದಾಹರಣೆಗಳನ್ನೇ ಜೊತೆಗಿಟ್ಟುಕೊಂಡು ಮುಂದಿನ 20 ನಿಮಿಷಗಳಲ್ಲೇ 2 ಚರಣ ಬರೆದರು. ಈ ಸಂದರ್ಭದಲ್ಲಿ ಅವರಿಗೆ ತಂದೆ ನಾಗೇಂದ್ರರಾಯರು ಮೇಲಿಂದ ಮೇಲೆ ಹೇಳ್ತಾ ಇದ್ದ ದುಡಿಮೆಯಲ್ಲೇ ದೇವರನ್ನು ಕಾಣಬೇಕು ಎಂಬ ಮಾತು ನೆನಪಾಯಿತು. ಅದನ್ನು ಜೊತೆಗಿಟ್ಟುಕೊಂಡು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ನಾಣ್ಣುಡಿಯನ್ನು ಸೇರಿಸಿ 3ನೇ ಚರಣ ಬರೆದು ಸಿದ್ದಲಿಂಗಯ್ಯನವರಿಗೆ ಕೊಟ್ಟೇ ಬಿಟ್ರು. ಅದನ್ನು ಕಂಡು ತುಂಬಾ ಖುಷಿಪಟ್ಟ ಸಿದ್ದಲಿಂಗಯ್ಯನವರು, ನನ್ನ ಮನಸ್ಸಲ್ಲಿ ಇದ್ದುದನ್ನೆಲ್ಲ ಹಾಡಲ್ಲಿ ತಂದಿದ್ದೀರಿ, ಥ್ಯಾಂಕ್ ಯು ಅಂದ್ರಂತೆ. ನಂತರ ಚಿತ್ರೀಕರಣ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಭಾರತರತ್ನ ಪ್ರಶಸ್ತಿ ಪಡೆಯುವ ಸಂದರ್ಭ ಕಾವೇರಿಯಿಂದ ಕೃಷಿ ಭೂಮಿಯೆಲ್ಲ ಹಚ್ಚ ಹಸುರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯವನ್ನೆಲ್ಲ ಸೇರಿಸಿ ಆ ಸನ್ನಿವೇಶದ ತೀವ್ರತೆಯನ್ನು ಹೆಚ್ಚಿಸಿದರು. ಒಂದು ಗದ್ಯದಂತೆ ಕಾಣುವ ಈ ಹಾಡನ್ನು ತಮ್ಮ ಇಂಪಿಂಪು ಸಂಗೀತದಿಂದ GK ವೆಂಕಟೇಶ್ ಅವರು ಒಂದು ಸ್ಮರಣೀಯ ಹಾಡಾಗಿ ಬದಲಿಸಿಬಿಟ್ರು. ಛೇ, ನನ್ನಿಂದ ಏನಾಗ್ತದೆ ಬಿಡು ಎಂದು ಹತಾಶೆಗೆ ಒಳಗಾಗುವ ಎಲ್ರಿಗೂ ಕೂಡ ಈಗಲೂ ಈ ಹಾಡು ಒಂದು ಸ್ಫೂರ್ತಿಯ ಸೆಲೆ. ಇಷ್ಟೆಲ್ಲ ವಿವರಿಸಿದ ಮೇಲೆ ಆಗದು ಎಂದು ಹಾಡು ಮತ್ತು ಬಂಗಾರದ ಮನುಷ್ಯ ಸಿನಿಮಾ ಇವೆರಡೂ ಉಂಟು ಮಾಡಿದ ಸಾಮಾಜಿಕ ಪರಿಣಾಮದ ಬಗ್ಗೆಯೂ ಹೇಳಲೇಬೇಕು. ಏನೆಂದರೆ, ಬಂಗಾರದ ಮನುಷ್ಯ ಚಿತ್ರದಿಂದ ಸ್ಫೂರ್ತಿ ಪಡೆದ ಅದೆಷ್ಟೋ ಮಂದಿ ಈ ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ಸರ್ಕಾರಿ ಕೆಲಸವನ್ನು ಬಿಟ್ಟು ಕೃಷಿ ಆರಂಭಿಸಿದರಂತೆ. ತಮ್ಮ ಪ್ರಯತ್ನದಲ್ಲಿ ಗೆದ್ದರು. ಹೀಗೆ ಗೆದ್ದ ಕೆಲವರಂತೂ ತಮ್ಮ ತೋಟಕ್ಕೆ ಬಂಗಾರದ ಮನುಷ್ಯ ಎಸ್ಟೇಟ್ ಎಂದು ಹೆಸರಿಟ್ಟರು. ಹಲವಾರು ಸೋಲುಗಳಿಂದ ಕಂಗೆಟ್ಟು ಬದುಕಿಗೆ ಗುಡ್ ಬೈ ಹೇಳಲು ಹೊರಟಿದ್ದ ಅದೆಷ್ಟೋ ಮಂದಿ ಕೈಕಟ್ಟಿ ಕೂರುವುದು ಬೇಡ, ಏನಾದರೂ ಸಾಧಿಸೋಣ ಎಂಬ ಉತ್ಸಾಹದಿಂದ ಹೊಸ ಬದುಕಿನ ಕನಸಿಗೆ ತೆರೆದುಕೊಂಡ್ರು. ಕಾಡುವ ಹಾಡುಗಳು ಕಟ್ಟಿಕೊಡುವ ಇಂಥ ಬೆರಗುಗಳಿಗೆ ಕೊನೆ ಎಂಬುದೇ ಇಲ್ವೇನು. ಬಂಗಾರದ ಮನುಷ್ಯ ಚಿತ್ರದ ಆರಂಜೆ ಗೋಪಾಲ್ ಗೀತ ರಚನೆಯ, GK ವೆಂಕಟೇಶ್ ಅವರ ಸಂಗೀತದ, PB ಶ್ರೀನಿವಾಸ್ ಅವರು ಹಾಡಿರುವಂತಹ ಈ ಹಾಡು ರೇಡಿಯೋ ಸಂಜೆಯಲ್ಲಿ ಕೇಳ್ತಾ ಬನ್ನಿ. ನಾನು RJ ಅಭಿಷೇಕ್.

ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು.

0: ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು
1: ಮುಂದೆ. ಮನೇಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
2: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
3: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
4: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಈ ಹಾಡು ಸೃಷ್ಟಿಯಾದ ಸಂದರ್ಭ ಕೂಡ ರೋಚಕ. ಹಾಡು ಬರೆಸುವ ಉದ್ದೇಶದಿಂದಲೇ ಸಂಗೀತ ನಿರ್ದೇಶಕ ರಂಗರಾವ್, ಚಿತ್ರ ಸಾಹಿತಿ ಹಾಗೂ ತಮ್ಮ ಜೀವದ ಗೆಳೆಯ ವಿಜಯ ನರಸಿಂಹ ಅವರೊಂದಿಗೆ ಒಂದು ಗೆಸ್ಟ್ ಹೌಸ್ನಲ್ಲಿ ಪುಟ್ಟಣ್ಣ ಬಿಡಾರ ಹೂಡಿದರು. ರಂಗರಾವ್ ಅವರು ವೀಣೆ ನುಡಿಸಿ ಹಾಡಿನ ಟ್ಯೂನ್ ಕೇಳಿಸಿದರು. ನಂತರ, ನೋಡು ವಿಜಯ, ಈ ಸಿನಿಮಾದಲ್ಲಿ ಮದುವೆಯಾದ ನಂತರವೂ ಅಕ್ಕ ಅಡ್ಡದಾರಿ ಹಿಡಿದಿರ್ತಾಳೆ, ಅದನ್ನು ಕಂಡ ತಂಗಿ ನೀನು ಹೀಗೆ ಮಾಡೋದು ಇದೆಲ್ಲ ಸರಿ ಅನಿಸುತ್ತೆ ನಿನಗೆ, ನಾನು ಗೃಹಿಣಿಯನ್ನೋ ನೆನಪೇ ಇಲ್ವಾ ನಿನಗೆ, ನಿನ್ನ ಬುದ್ಧಿಗೇನಾಗಿದೆ, ಈ ತಪ್ಪು ಕೆಲಸದಿಂದ ಆಚೆ ಬಾ ಎಂದು ಬುದ್ಧಿ ಹೇಳಬೇಕು. ಈ ಸಂದರ್ಭಕ್ಕೆ ಹೊಂದುವಂತೆ ಒಂದು ಹಾಡು ಬರೆದುಕೊಡು. ಕಾಮನೆಗಳ ತೀವ್ರತೆಯಿಂದ ತೊಳಲಾಡುವ ಹೆಣ್ಣಿಗೆ ಉಪದೇಶ ಹೇಳಿದಂತೆ ಆ ಹಾಡಿರಬೇಕು. ಹಾಂ, ಆ ಶಾರದಾಂಬೆಯನ್ನು ಆವಾಹಿಸಿಕೋ ಎಂದರು. ಸರಿ ಸರಿ ಎಂದ ವಿಜಯ ನರಸಿಂಹ ಪಲ್ಲವಿಯನ್ನು ಹೇಗೆ ಬರೆಯುವುದು ಎಂದು ಯೋಚಿಸುತ್ತಿದ್ದಾಗಲೇ ದಿಢೀರ್ನೇ ಕರೆಂಟ್ ಹೋಯಿತು. ಕರೆಂಟ್ ಬಂದ ನಂತರ ಹಾಡು ಬರೆದರಾಯಿತು ಎಂದುಕೊಂಡು ಮೊಂಬತ್ತಿ ಹಚ್ಚಿಟ್ಟು ವಿಜಯ ನರಸಿಂಹ ಅವರೊಂದಿಗೆ ಮಾತುಕತೆಗೆ ಕೂತರು ಪುಟ್ಟಣ್ಣ ಮತ್ತು ರಂಗರಾವ್. ಈ ಮೂವರ ಪಟ್ಟಾಂಗ ಶುರುವಾದ ಕೆಲವೇ ನಿಮಿಷಗಳಲ್ಲಿ ಅದುವರೆಗೂ ವಿದ್ಯುತ್ ಬಲ್ಬ್ನ ಸುತ್ತಮುತ್ತ ಸುತ್ತುತ್ತಾ ಇದ್ದ ಒಂದೆರಡು ಮಿಡತೆಗಳು ಸೀದಾ ಕೆಳಗಿಳಿದು ಬಂದು ಮೊಂಬತ್ತಿಯ ಸುತ್ತಲೇ ಗಿರಕಿ ಹೊಡೆಯಲು ಶುರು ಮಾಡಿದವು. ಇದನ್ನ ಗಮನಿಸಿದ ಪುಟ್ಟಣ್ಣ ಮಿಡತೆಯನ್ನು ಕೈಬೀಸಿ ಅತ್ತ ಓಡಿಸೋದಕ್ಕೆ ಒಂದೆರಡು ಬಾರಿ ಪ್ರಯತ್ನಿಸ್ತಾರೆ, ಆದರೆ ಆ ಮಿಡತೆ ಮತ್ತೆ ಮತ್ತೆ ಅಲ್ಲಿಗೆ ಬರ್ತದೆ. ಅದನ್ನ ಕಂಡವರೇ, ಅಯ್ಯೋ ಇದೇನಪ್ಪ ಇದು, ಇದು ಬದುಕಿಕೊಳ್ಳಲಿ ಅಂತ ನಾನು ಓಡಿಸಿದ್ರೆ ಅದು ಅಷ್ಟು ದೂರ ಹೋಗಿ ಅಲ್ಲಿ ನಿಲ್ಲದೆ ಮತ್ತೆ ಈ ಬೆಂಕಿಯ ಕಡೆಗೆ ವಾಪಸ್ ಬರ್ತಿದೆ ಅಲ್ವಾ ಅಂತ ಹೇಳಿ ಉದ್ಗಾರ ತೆಗೆದರಂತೆ. ಪುಟ್ಟಣ್ಣ ಮಾತು ಕೇಳಿದ ಕ್ಷಣ ಆಗಲು ಹಾಡಿನ ಪಲ್ಲವಿ ಹೇಗಿರಬೇಕೆಂದು ಯೋಚಿಸ್ತಾ ಇದ್ದಂಥ ವಿಜಯ ನರಸಿಂಹ ಅವರಿಗೆ ತಕ್ಷಣವೇ ಮೈಯೊಳಗೆ ಮಿಂಚು ಹರಿದಂತಾಯಿತು. ಮೇಲಿಂದ ಮೇಲೆ ಮುಂಬತ್ತಿಯ ಬೆಳಕಿಗೆ ಮುತ್ತಿಡಲು ಬರ್ತಾ ಇದ್ದಂಥ ಮಿಡತೆ, ಆಸೆಯಿಂದ ಕಾಮದಿಂದ ಕುರುಡಾಗಿದ್ದ ಎಡಕಲ್ಲು ಗುಡ್ಡದ ಮೇಲಿನ ನಾಯಕಿಯಂತೆಯೇ ಅವರಿಗೆ ಕಾಣಿಸಿತು. ಮರುಕ್ಷಣವೇ ಅವರು ನಿಲ್ಲು ನಿಲ್ಲೆ ಪತಂಗ, ಬೇಡ ಬೇಡ ಬೆಂಕಿಯ ಸಂಗ ಎಂಬ ಮೊದಲ ಸಾಲು ಬರೆದೇ ಬಿಟ್ರು. ಮುಂದೆ ಮೊದಲ ಚರಣ ಬರೆಯುವಾಗ ನಾಯಕಿಯನ್ನ ತಿವಿದು ಎಚ್ಚರಿಸುವಂತ ಸಾಲಿರಬೇಕು ಎಂದು ಯೋಚನೆಯೊಂದು ಅವರಿಗೆ ಬಂತು. ಆಗ ಕ್ಷಣಿಕದ ಚಪಲಕ್ಕೆ ಬಲಿಯಾಗುವೆಯ, ಶ್ರೀಮತಿ ಎನಿಸಿ ಮತಿನೀಗುವೆಯ ಎಂಬ ಇನ್ನೊಂದು ದಿವ್ಯ ಸಾಲು ವಿಜಯ ನರಸಿಂಹ ಅವರ ಲೇಖನಿಯಿಂದ ಮೂಡಿಬಂತು. ಇಲ್ಲಿ ವಿಜಯ ನರಸಿಂಹ ಅವರ ಬಗ್ಗೆ ನಾಲ್ಕು ಮಾತು ಹೇಳಲೇಬೇಕು. ಕನ್ನಡದ ಶ್ರೇಷ್ಠ ಗೀತ ರಚನೆಕಾರರಲ್ಲಿ ಒಬ್ಬರು ವಿಜಯ ನರಸಿಂಹ. ಭಾರತ ಭೂಷಿರ ಮಂದಿರ ಸುಂದರಿ, ವಸಂತ ಬರೆದನು ಒಲವಿನ ಓಲೆ, ವಿರಹ ನೂರು ತರಹ, ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಹಾವಿನ ದ್ವೇಷ ಹನ್ನೆರಡು ವರುಷ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಹೀಗೆ ಅವರು ಬರೆದ ಸೂಪರ್ ಹಿಟ್ ಗೀತೆಗಳ ಪಟ್ಟಿ ದೊಡ್ಡದಿದೆ. ಎಷ್ಟೇ ಮಧುರ ಗೀತೆ ಬರೆದರೂ ಕನ್ನಡ ಸಾಹಿತ್ಯ ಪರಿಷತ್ನವರು ತಮ್ಮ ಸಾಹಿತ್ಯ ಸೇವೆ ಗಮನಿಸಿ ಒಂದು ಪ್ರಶಸ್ತಿ ಕೂಡ ಕೊಡಲಿಲ್ಲ. ಉದಯಶಂಕರ್ ಅವರಿಗೂ ಅಂಥದ್ದೇ ನೋವಿತ್ತು. ಒಂದು ಸಂದರ್ಭದಲ್ಲಿ ಉದಯಶಂಕರ್ ತಮಾಷೆಯಾಗಿ, ವಿಜಯ ನರಸಿಂಹ ಅವರೇ, ಸಾಹಿತ್ಯ ಪರಿಷತ್ನವರೇ ಸನ್ಮಾನಿಸಲಿ ಎಂದು ಕಾಯುವುದರಲ್ಲಿ ಅರ್ಥವಿಲ್ಲ, ಈಗ ಒಂದು ಕೆಲಸ ಮಾಡೋಣ, ನಾವೇ ಒಂದು ದಿನ ಸಾಹಿತ್ಯ ಪರಿಷತ್ಗೆ ಹೋಗಿ ಒಬ್ಬರಿಗೊಬ್ಬರು ಸನ್ಮಾನ ಮಾಡಿಕೊಂಡು ಬಿಡೋಣ, ನಮ್ಮ ಆಸೆಯನ್ನು ಹಾಗಾದರೂ ಈಡೇರಿಸಿಕೊಳ್ಳೋಣ ಎಂದ್ರಂತೆ. ದುರಂತವೆಂದರೆ ವಿಜಯ ನರಸಿಂಹ ಅವರನ್ನ ಸನ್ಮಾನಿಸಬೇಕೆಂಬ ಬುದ್ಧಿ ಸಾಹಿತ್ಯ ಪರಿಷತ್ನ ಜನರಿಗೆ ಕಡೆಗೂ ಬರಲಿಲ್ಲ. ಆದರೆ ಅವರು ತೀರಿಕೊಂಡ ದಿನ ಯಾರೋ ದಡಬಡಿಸಿ ಬಂದು ನಾವು ಸಾಹಿತ್ಯ ಪರಿಷತ್ನಿಂದ ಬಂದಿದ್ದೀವಿ ಎಂದು ಹೇಳಿ ಹಾರ ಹಾಕಿ ಹೋದರಂತೆ. ಈ ಘಟನೆಯನ್ನು ಈಗಲೂ ನೋವಿನಿಂದಲೇ ನೆನೆಯುವ ವಿಜಯ ನರಸಿಂಹ ಅವರ ಮೊಮ್ಮಗ ಸುದತ್ತ ಗೌತಮ್ ಹೇಳ್ತಾರೆ, ಅಲ್ಲ ಸರ್, ನಮ್ಮ ತಾತ ಬದುಕಿದ್ದಾಗ ಬಾರದ ಪುರಸ್ಕಾರ ಅವರು ಬಾರದ ಲೋಕಕ್ಕೆ ಹೋದ ನಂತರ ಬಂತು, ಅದರಿಂದ ಏನು ಉಪಯೋಗ? ಅವರ ನೋವಿನ ಪ್ರಶ್ನೆಗೆ ಉತ್ತರಿಸುವುದಾದರೂ ಹೇಗೆ? ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆ, ಎಂ ರಂಗರಾವ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ಚಿತ್ರರಂಗದ ಎಲ್ಲ ಚಟುವಟಿಕೆಗಳು ನಡೀತಾ ಇದ್ದದ್ದು ಮದ್ರಾಸಿನಲ್ಲಿ. ಆದರೆ ಸಂಭಾಷಣೆ ಹಾಡುಗಳೆಲ್ಲ ಸಿದ್ಧವಾಗ್ತಿದ್ದದ್ದು ಕರ್ನಾಟಕದ ಪರಿಸರದಲ್ಲೇ. ಅದರಲ್ಲೂ ಪುಟ್ಟಣ್ಣ ಕಣಗಾಲ್ ತರದ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಜೊತೆಗಿಟ್ಕೊಂಡು ಯಾವುದಾದರೂ ಪ್ರಶಾಂತ ತಾಣಕ್ಕೆ ಪಿಕ್ನಿಕ್ ಹೋಗಿಬಿಡ್ತಾ ಇದ್ರು. ಅಲ್ಲಿ ಮತ್ತೆ ಸಿನಿಮಾ ಕುರಿತು ಧ್ಯಾನಿಸ್ತಾ ಚರ್ಚಿಸ್ತಾ ಹಾಡು ಬರೆಸಲು, ಬರೆದ ಹಾಡಿಗೆ ರಾಗ ಸಂಯೋಜಿಸಲು ನಿಲ್ತಾ ಇದ್ರು. ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಒಂದಿಷ್ಟು ಹೆಚ್ಚಿಗೆ ಹೊಗಳಿದ್ರೆ ಅಷ್ಟರಮಟ್ಟಿಗಿನ ಒಳ್ಳೆಯ ಕೆಲಸ ತೆಗೆಯಬಹುದು ಎಂದು ಚೆನ್ನಾಗಿ ತಿಳಿದಿದ್ದ ಪುಟ್ಟಣ್ಣ ಕಣಗಾಲ್ ಸಂಗೀತ ನಿರ್ದೇಶಕ ವಿಜಯಭಾಸ್ಕರ್ ಅವರೊಂದಿಗೆ ಮಾತಿಗೆ ನಿಂತರೆ ನಾನು ಅಕ್ಬರ್ ಬಾದ್ಶಾ, ನೀನು ತಾನ್ಸೇನ್ ಎಂತಾಯ್ತು. ಜೊತೆಗಿರುವಾತ ಜೀವದ ಗೆಳೆಯ ವಿಜಯ ನರಸಿಂಹ ಆಗಿದ್ರೆ ನಾನು ಭೋಜರಾಜ, ನೀನು ಮಹಾಕವಿ ಕಾಳಿದಾಸ. ಬರೀರಿ ಕವಿಗಳೇ, ಈ ಪುಟ್ಟಣ್ಣ ಒಪ್ಪುವಂತ ಹಾಡು ಬರೀರಿ ಎಂದು ಹುರಿದುಂಬಿಸ್ತಾ ಇದ್ರಂತೆ. ಬಿಳಿ ಹೆಂಡತಿ ಚಿತ್ರಕ್ಕೆ ಹಾಡು ಬರೆಸುವ ಸಂದರ್ಭದಲ್ಲಿ KRS ಗೆ ಸಮೀಪವಿದ್ದ ಒಂದು ಹೋಟೆಲ್ನಲ್ಲಿ ರೂಮ್ ಪಡೆದುಕೊಂಡ ಪುಟ್ಟಣ್ಣ, ನೋಡು ವಿಜಯ, ನಿನಗೆ ಗೊತ್ತಿರುವ ಹಾಗೆ ನಾನು ಸಂಪ್ರದಾಯವಾದಿ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಪರಿಸರ, ನಮ್ಮ ಭಾವನೆಗಳು, ನಮ್ಮ ತ್ಯಾಗ, ಈ ಎಲ್ಲವನ್ನ ಒಳಗೊಂಡಿರುವಂತಹ ನಮ್ಮ ಸಂಸ್ಕೃತಿ ತುಂಬಾ ದೊಡ್ಡದು. ನಮ್ಮಲ್ಲಿಗೆ ಬಂದವರು ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನ ಗೌರವಿಸಿ ಬದುಕಬೇಕು ಅನ್ನುವವ ನಾನು. ಬಿಳಿ ಹೆಂಡತಿ ಚಿತ್ರದಲ್ಲಿ ನಮ್ಮ ಭಾಷೆಯ ಒಂದು ಹಾಡನ್ನ ಅಮೆರಿಕದ ಹುಡುಗಿಯಿಂದ ಹಾಡಿಸಬೇಕು ಅನ್ನೋದು ನನ್ನಾಸೆ. ನಾಳೆಯೋ ನಾಡಿದೋ ನನ್ನ ಸಿನಿಮಾ ಅಮೆರಿಕದಲ್ಲಿ ಪ್ರದರ್ಶನವಾದರೆ ಭಾರತೀಯರ ತ್ಯಾಗ, ಸಂಸ್ಕೃತಿ ಎಂಥದ್ದು ಎಂಬುದನ್ನು ಅಲ್ಲಿನ ಜನ ಒಂದು ಹಾಡಿಂದಲೇ ತಿಳಿದು ಬಿಡಬೇಕು, ಅಂಥದ್ದೊಂದು ಹಾಡು ಬರಿ ಅಂದ್ರಂತೆ. ಪುಟ್ಟಣ್ಣ ಅವರೇನು ಒಂದು ಹಾಡು ಬರೆದುಕೊಡಯ್ಯ, ಅದು ಭಾರತದ ಹುಡುಗಿಯೊಬ್ಬಳು ಅಮೆರಿಕದ ಹುಡುಗಿಯೊಬ್ಬಳಿಗೆ ಹೇಳಿಕೊಡುವ ಮಾದರಿಯಲ್ಲಿರಲಿ ಅಂದುಬಿಟ್ರು. ಆದರೆ ಆ ಹಾಡನ್ನು ಅದರಲ್ಲೂ ಮುಖ್ಯವಾಗಿ ಪಲ್ಲವಿಯಲ್ಲಿ ಹೇಗೆ ಶುರು ಮಾಡೋದು ಎಂಬುದೇ ವಿಜಯ ನರಸಿಂಹ ಅವರಿಗೆ ಸಮಸ್ಯೆಯಾಯ್ತಂತೆ. ಹೀಗಿದ್ದಾಗಲೇ ಒಂದು ಕಥೆಯನ್ನು ಹಾಡಿನ ರೂಪದಲ್ಲಿ ಹೇಳಿಕೊಟ್ರೆ ಹೇಗೆ ಎಂಬ ದಿವ್ಯ ಯೋಚನೆಯೊಂದು ವಿಜಯ ನರಸಿಂಹ ಅವರಿಗೆ ಬಂತಂತೆ. ತಕ್ಷಣವೇ ರಂಗೇನಹಳ್ಳಿಯಾಗಿ ಎಂದು ಶುರುವಿಟ್ಟುಕೊಂಡಿದ್ದಾರೆ. ನಂತರ ಹಳ್ಳಿಯ ಕತೆ ಅಂದಮೇಲೆ ಹುಡುಗ ಹುಡುಗಿಗೆ ಭಾಷೆ ಕೊಡುವುದು, ಆಣೆ ಪ್ರಮಾಣ ಮಾಡುವುದು, ಪ್ರೀತಿಯ ನಾಟಕ ಆಡುವುದು, ನಂತರ ತುಂಬಾ ದುಡ್ಡು ಸಂಪಾದಿಸಿಕೊಂಡು ಬರ್ತೀನಿ ಎಂದು ಹೇಳಿ ದೇಶಾಂತರ ಹೋಗಿಬಿಡೋದು, ಎಷ್ಟೋ ದಿನಗಳ ನಂತರ ಬೇರೆ ಊರಿನ ಹುಡುಗಿಯೊಂದಿಗೆ ಊರಿಗೆ ಮರಳಿ ಬರುವುದು, ಇದೆಲ್ಲ ನಮ್ಮ ಬಹುಪಾಲು ಹಳ್ಳಿಗಳಲ್ಲಿ ನಡೆಯುವ ಕತೆಯೇ ಅಂದುಕೊಂಡ್ರಂತೆ. ಯಾವಾಗ ಸಿನಿಮಾದ ಕತೆಗೂ ನಿಜ ಬದುಕಿನಲ್ಲಿ ನಡೆಯುವ ಕತೆಗೂ ತಾಳೆಯಾಗುತ್ತಿದೆ ಅನ್ನಿಸಿತೋ ಆ ಕ್ಷಣದಿಂದಲೇ ಒಂದೊಂದೇ ಹೊಸ ಸಾಲುಗಳು ವಿಜಯ ನರಸಿಂಹ ಅವರ ಬಳಿಗೆ ಒಂದೊಂದೇ ಹೆಜ್ಜೆ ಇಡುತ್ತಾ ಬಂದುಬಿಟ್ಟವು. ಕಡೆಗೆ ತನ್ನ ಹುಡುಗನಿಗೆ ಮದುವೆಯಾಗಿದ್ದು, ಮೊದಲ ರಾತ್ರಿಯ ಶಾಸ್ತ್ರ ಕೂಡ ಮುಗಿದು ಹೋಗಿದ್ದು ತಿಳಿದು ಕಥಾನಾಯಕಿ ತನ್ನ ದುರಾದೃಷ್ಟಕ್ಕೆ ಒಳಗೇ ದುಃಖಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಎಲ್ಲರ ಒಳಿತಿಗಾಗಿ ಮನೆ ದೇವರನ್ನ ಪ್ರಾರ್ಥಿಸುವುದರೊಂದಿಗೆ ಹಾಡು ಮುಕ್ತಾಯವಾಗುವಂತೆ ನೋಡಿಕೊಂಡರು ವಿಜಯ ನರಸಿಂಹ. ಹೀಗೆ ಹಾಡು ಬರೆದು ಮುಗಿಸಿದ ನಂತರ ಮತ್ತೆ ಪುಟ್ಟಣ್ಣ, ವಿಜಯಭಾಸ್ಕರ್, ವಿಜಯ ನರಸಿಂಹ ಜೋಡಿ ಚರ್ಚೆಗೆ ಕೂತ್ರಂತೆ. ಹಾಡಿನ ಮೊದಲ ಸಾಲಿನಲ್ಲೇ ಏನೋ ವಿಶೇಷ ಆಕರ್ಷಣೆ ಇರಬೇಕು ಎಂದು ಪುಟ್ಟಣ್ಣ ಇವಳೇನೋ ಕನ್ನಡದಲ್ಲಿ ಹಾಡು ಹೇಳಿಕೊಡ್ತಾಳೆ, ಅವಳಿಗೆ ತಕ್ಷಣವೇ ನಾಲಿಗೆ ತಿರುಗಬೇಕಲ್ಲ, ಒಂದು ಹಾಡನ್ನ ವಿದೇಶಿ ಹುಡುಗಿಯೊಬ್ಬಳು ಮೊದಲ ಬಾರಿಗೆ ಹಾಗೆ ಸ್ಪಷ್ಟವಾಗಿ ಹೇಳೋದು ಅಸಾಧ್ಯ. ಹಾಗಾಗಿ ಮೊದಲು ತಪ್ಪು ಉಚ್ಚಾರ ಬರಲಿ, ನಂತರ ಕಥಾನಾಯಕಿ ಅದನ್ನ ತಿದ್ದಿದ ಹಾಗೆ ಇರಲಿ ಅಂದ್ರಂತೆ. ಈ ಮಾತು ಕೇಳಿ ವಾಹ್, ಬ್ರಿಲಿಯಂಟ್ ಐಡಿಯಾ ಎಂದು ಉದ್ಗರಿಸಿದ ವಿಜಯ ಭಾಸ್ಕರ್, ಕವಿಗಳೇ ಇರುವ ಪದದಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡೋಣ ಎಂದ್ರಂತೆ. ನಂತರದ 5 ನಿಮಿಷದಲ್ಲಿ ರಂಗೇನ ಹಳ್ಳಿಯಾಗೆ, ಹಳ್ಳಿಯಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ದಿವ್ಯ ಸಾಲು ಹಾಡಿನ ಪಲ್ಲವಿಯಲ್ಲಿ ಸೇರಿಕೊಂಡಿತು. ಹಾಗೊಂದು ಹಾಡು ಬರೆದಿದ್ದೇನೋ ಆಯ್ತು, ಆದರೆ ಅದನ್ನ ಹಾಡಿಸಿದ್ರಲ್ಲ ಅದು ಇನ್ನೊಂದು ಕತೆ. ಈ ಹಾಡು ಹಾಡಿಸಲು ಕನ್ನಡತಿ ಕಸ್ತೂರಿ ಶಂಕರ್ ಅವರನ್ನೇನು ಪುಟ್ಟಣ್ಣ ಕಣಗಾಲ್ ಆಯ್ಕೆ ಮಾಡಿದ್ರು. ಆದರೆ ಅವರಿಗೆ ಮೊದಲೇ ಹೇಳಿದ್ರಂತೆ, ನೋಡಮ್ಮ ನಿನ್ನ ಧ್ವನಿ ಆರತಿಯ ಧ್ವನಿಗೆ ಹೊಂದಾಣಿಕೆ ಆದರೆ ಮಾತ್ರ ಹಾಡಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಈಗ ಮದ್ರಾಸಿಗೆ ಕರ್ಕೊಂಡು ಹೋಗ್ತಾ ಇರೋದು ವಾಯ್ಸ್ ಟೆಸ್ಟ್ ಮಾಡಲಿಕ್ಕೆ ಅನ್ನೋದು ನೆನಪಿರಲಿ. ಈ ಕರಾರಿಗೆ ಒಪ್ಪಿದ್ದ ಕಸ್ತೂರಿ ಶಂಕರ್ ಮದ್ರಾಸಿನಲ್ಲಿ ಮೊದಲ 2 ಸಾಲು ಹಾಡಿದ್ದು ಕೇಳಿ ಪುಟ್ಟಣ್ಣ ಖುಷಿಯಾದರು. ಹಳ್ಳಿಯಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ಸಾಲನ್ನು ಮನಸ್ಸಿಗೆ ನಾಟುವಂತೆ ಹೇಳಿ ಎಂದು ತಾಕೀತು ಮಾಡಿದರು. ನಂತರ ಹಾಡಿನ ರೆಕಾರ್ಡಿಂಗ್ ಮುಗಿದ ಮೇಲೆ ತುಂಬ ಚೆನ್ನಾಗಿ ಹಾಡಿದೆಯಮ್ಮ, ಈ ಚಿತ್ರದಲ್ಲಿ ಇನ್ನೊಂದು ಹಾಡಿದೆ, ಅದನ್ನು ನೀನೇ ಹಾಡಿಬಿಡು ಅಂದರಂತೆ. ಅದೇ ಯಾವ ತಾಯಿಯು ಪಡೆದ ಮಗಳಾದರೇನು. ಇದನ್ನು ನೆನಪು ಮಾಡಿಕೊಂಡು ಕಸ್ತೂರಿ ಶಂಕರ್ ಹೇಳ್ತಾರೆ, ಪುಟ್ಟಣ್ಣ ಕಣಗಾಲರ ಸ್ಪರ್ಶದಲ್ಲಿ ಅಂಥದ್ದೊಂದು ಮಾಂತ್ರಿಕತೆ ಇತ್ತು, ಹಾಗಾಗಿ ಹಾಡುಗಳೆಲ್ಲ ಅಮರವಾದವು, ಮಧುರವಾದವು, ಮತ್ತು ಒಂದೊಂದು ಹಾಡು ಒಂದೊಂದು ಕತೆಯನ್ನ ತಮ್ಮೊಳಗೆ ಉಳಿಸಿಕೊಂಡವು. ವಿಜಯ ನರಸಿಂಹ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಕಸ್ತೂರಿ ಶಂಕರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಈ ಹಾಡು ನಿಮ್ಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.
1: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

0: ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್.
1: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
2: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಈ ಹಾಡು ಕೇಳ್ತಿದ್ದಂತೆ ಬಹುಪಾಲು ಜನರಿಗೆ ತನ್ನ ಬಾಲ್ಯ ನೆನಪಾಗ್ತದೆ. ಶುಭಮಂಗಳ ಸಿನಿಮಾದ ಬಗ್ಗೆ ಶ್ರೀನಾಥ್ ಅವರು ಹೀಗೆ ಹೇಳ್ತಾರೆ, ಇದು 1975 ಮಾತು. ಆ ವೇಳೆಗೆ ನಾನು 39 ಚಿತ್ರಗಳಲ್ಲಿ ಅಭಿನಯಿಸಿದ್ದೆ. ನಾಯಕ ಅನಿಸಿಕೊಂಡಿದ್ದೆ ನಿಜ, ಆದರೆ ಸ್ಟಾರ್ ಅನಿಸಿಕೊಂಡಿರಲಿಲ್ಲ. ಮನಸ್ಸಿಗೆ ತೃಪ್ತಿ ಕೊಡುವಂಥ ಪಾತ್ರಗಳು ಸಿಕ್ಕಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿರ್ದೇಶಕ KSL ಸ್ವಾಮಿ ಅಂದರೆ ರವಿ ಅವರು ತಮ್ಮ ರಘುನಂದನ್ ಇಂಟರ್ನ್ಯಾಷನಲ್ ಸಂಸ್ಥೆಗಾಗಿ ಒಂದು ಸಿನಿಮಾ ನಿರ್ದೇಶಿಸುವಂತೆ ಪುಟ್ಟಣ್ಣ ಕಣಗಾಲ್ ಅವರನ್ನು ಕೇಳಿಕೊಂಡರು. ಆ ವೇಳೆಗಾಗಲೇ ನಿರ್ದೇಶಕರಾಗಿ ಅದರಲ್ಲೂ ಕಾದಂಬರಿ ಆಧಾರಿತ ಸಿನಿಮಾಗಳ ನಿರ್ದೇಶನದಿಂದಾಗಿ ಖ್ಯಾತಿಯ ತುತ್ತ ತುದಿಯಲ್ಲಿದ್ದರು ಪುಟ್ಟಣ್ಣ. ರವಿ ಅವರು ಒಂದು ಸಿನಿಮಾ ನಿರ್ದೇಶಿಸಿ ಎಂದು ಕೇಳಿಕೊಂಡ್ರಲ್ಲ, ಆಗ ಶ್ರೀಮತಿ ವಾಣಿಯವರ ಶುಭಮಂಗಳ ಕಾದಂಬರಿಯನ್ನ ಕೈಗೆತ್ತಿಕೊಂಡ್ರು ಪುಟ್ಟಣ್ಣ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್, ನಿರ್ಮಾಪಕ ರವಿ, ಸಹ ನಿರ್ದೇಶಕ ಶಿವರಾಮ್, ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್, ಗೀತ ರಚನೆಕಾರ ಚಿ ಉದಯಶಂಕರ್, ಇವರೆಲ್ಲ ಈ ಸಿನಿಮಾದಿಂದ ಶ್ರೀನಾಥ್ಗೆ ಒಳ್ಳೆಯದಾಗಲಿ ಎಂದೇ ಬಯಸಿದರು. ಮೊದಲ ಹಾಡು ಹೇಗಿರಬೇಕು ಎಂಬ ಚರ್ಚೆ ಶುರುವಾಯಿತು. ಬಾಲ್ಯವನ್ನು ನೆನಪು ಮಾಡಿಕೊಂಡು ನಾಯಕ ಹಾಡುವಂತಾಗಲಿ, ಇವನ ಹಾಡು ಕೇಳಿ ನಾಯಕಿಗೂ ಬಾಲ್ಯ ನೆನಪಾಗುವಂತೆ ಹಾಡು ಸೃಷ್ಟಿಯಾಗಲಿ ಎಂದರು ಪುಟ್ಟಣ್ಣ. ಹೀಗೆ ಹಾಡಿನ ಸಂದರ್ಭದ ಬಗ್ಗೆ ಹೇಳಿದವರೇ ತಮ್ಮ ಬಾಲ್ಯದ ಬಗ್ಗೆಯೂ ಹೇಳಿಕೊಂಡ್ರು. ತಾವು ಶಾಲೆಗೆ ಚಕ್ಕರ್ ಹೊಡಿತಾ ಇದ್ದದ್ದು, ತರಲೆ ಮಾಡ್ತಿದ್ದದ್ದು, ಕಾಲೇಜ್ ಮೆಟ್ಟಿಲೇರದೆ ಹೋದದ್ದು ಎಲ್ಲವನ್ನ ನೆನಪಿಸಿಕೊಂಡ್ರು. ಅವರ ಮಾತು ಕೇಳ್ತಿದ್ದಂತೆ ಚಿ ಉದಯಶಂಕರ್, KSL ಸ್ವಾಮಿ, ವಿಜಯ ಭಾಸ್ಕರ್ ಇವರು ಕೂಡ ತಮ್ಮ ಬಾಲ್ಯದ ತುಂಟತನದ ಬಗ್ಗೆ ಹೇಳಿಕೊಂಡ್ರು. ಎಲ್ಲರ ಕತೆ ಕೇಳಿದ ನಂತರ, ಸರ್, ನಾಯಕ ಕಡಲಿನಲ್ಲಿ ದೋಣಿ ವಿಹಾರ ಹೋಗ್ತಾ ಇರ್ತಾನೆ, ಆಗಲೇ ಹಳೆಯ ನೆನಪಲ್ಲಿ ತೇಲಿ ಹೋಗಿ ಬಾಲ್ಯದ ಮಧುರ ಸ್ನೇಹವನ್ನ ನೆನಪು ಮಾಡಿಕೊಳ್ತಾನೆ ಅಲ್ವಾ, ಅಂದ್ರೆ ಇದು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಾನ ಅಂದ್ರು ಚಿ ಉದಯಶಂಕರ್. ಅವರ ಮಾತು ಎಲ್ಲರೂ ಕೂಡ ಇಷ್ಟವಾಯಿತು, ಒಪ್ಪಿಗೆ ಆಯಿತು. ನಂತರದ 10 ಒಬ್ಬರೇ ಕೂತು ಏನನ್ನು ಗುಣಗುಣಿಸುತ್ತಾ ಹಾಡಿನ ಪಲ್ಲವಿ ಹಾಗೂ ಚರಣವನ್ನು ಬರೆದು ಉದಯಶಂಕರ್ ಆಟದೆ ಸೋತು ರೋಷಧಿ ಕಚ್ಚಿದ ಗಾಯವ ಮರೆತಿಲ್ಲ ಎಂದು ಬರೆದ್ರಲ್ಲ, ಅದನ್ನು ನೋಡಿ ಎಲ್ರಿಗೂ ಖುಷಿಯಾಯಿತು, ನಗು ಬಂತು, ತಮ್ಮ ತಮ್ಮ ಬಾಲ್ಯ ಬಿಟ್ಟು ಬಿಡದೆ ನೆನಪಾಯಿತು. ಹೀಗೆ ಗೆಳೆತನದ ಬಗ್ಗೆ ಸವಿ ಮಾತುಗಳನ್ನು ಆಡಿಕೊಂಡು ಶ್ರೀನಾಥ್ಗೆ ಒಳಿತಾಗ್ಲಿ ಎಂಬ ಸದಾಶಯದಿಂದಲೇ ಉದಯಶಂಕರ್ ಹಾಡು ಬರೆದ್ರು. ವಿಜಯ ಭಾಸ್ಕರ್ ಅದಕ್ಕೆ ರಾಗ ಸಂಯೋಜಿಸಿದ್ರು. ಅದೊಂದು ದಿನ SPB ಎದೆ ತುಂಬಿ ಹಾಡಿಯೂ ಬಿಟ್ರು. ಶುಭಮಂಗಳ ಸಿನಿಮಾದ ಚಿ ಉದಯಶಂಕರ್ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

ಬಯಸುವ ಬಂಡಿ. ಇದು ಸಮಸ್ತ ಕನ್ನಡಿಗರಿಗೆ ನೆಚ್ಚಿನ ಹಾಡು, ಮೆಚ್ಚಿನ ಹಾಡು. ಕರುನಾಡ ಪ್ರಭಾವಳಿಗೆ ಸಾಕ್ಷಿ ಹೇಳುವ ಹಾಡು ಇದು. ಹಸು ಕಂದಮ್ಮಗಳಿಗೂ ತಾಳ ಹಾಕುವಂತೆ, ಮುಪ್ಪಾದವರಿಗೂ ಕುಣಿಯುವಂತೆ ಮಾಡುವಂತ ಹಾಡು. 1993 ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಆಕಸ್ಮಿಕ ಚಿತ್ರ ತೆರೆ ಕಂಡ ಸಂದರ್ಭದಲ್ಲಿ ಈ ಹಾಡು ಸೃಷ್ಟಿಸಿದ ಸಂಚಲನ ಅಂತದ್ದು. ತರಾಸು ಅವರ ಆಕಸ್ಮಿಕ, ಅಪರ, ಪರಿಣಾಮ ಈ ಮೂರು ಕಾದಂಬರಿಗಳನ್ನ ಆಧರಿಸಿ ಆಕಸ್ಮಿಕ ಅನ್ನುವಂತ ಚಿತ್ರ ತಯಾರಾಯಿತು. ಅದಕ್ಕೆ ನಾಗಾಭರಣ ಅವರ ನಿರ್ದೇಶನವೆಂದು ಖಚಿತವಾಗಿತ್ತು. ಸಂಗೀತ ಸಾಹಿತ್ಯವನ್ನು ಕೊಡೋದಕ್ಕೆ ಹಂಸಲೇಖ್ ಅವರನ್ನ ಕೇಳಿಕೊಂಡ್ರು. ಈ ಕತೆಗೆ ತಿಂಗಳುಗಟ್ಟಲೆ ಸ್ಕ್ರಿಪ್ಟ್ ವರ್ಕ್ ನಡೆಯಿತು. ಸದಾಶಿವನಗರದಲ್ಲಿನ ಶಿವರಾಜ್ಕುಮಾರ್ ಅವರ ಮನೆಯಲ್ಲಿ ಎಲ್ಲಾ ಚರ್ಚೆಗಳು ಕೂಡ ನಡೀತಾ ಇತ್ತು. ಅಣ್ಣವರಿಗೂ ಕತೆಗೂ ಸೂಟ್ ಆಗೋ ಹಾಗೆ, ಕತೆಯ ಓಟಕ್ಕೆ ಧಕ್ಕೆ ಬಾರದ ಹಾಗೆ ಇದನ್ನ ಪ್ಲೇಸ್ ಮಾಡೋದು ಹೇಗೆ ಎಂದು ಯೋಚಿಸ್ತಾನೆ ಇದ್ರು. ಏನೂ ಹೊಳೆದಿರಲಿಲ್ಲ, ಆದರೆ ವರದಪ್ಪನವರು ಮಾತ್ರ ಬಿಡಲಿಲ್ಲ. ದಿನವೂ ಮಾಸ್ ಸಾಂಗ್ ಬಗ್ಗೆ ಕೇಳ್ತಾನೆ ಇದ್ರು. ಹೀಗಿದ್ದಾಗಲೇ ಅದೊಂದಿನ ಸ್ವಲ್ಪ ಬೇಗನೆ ಶಿವಣ್ಣನ ಮನೆಗೆ ಹಂಸಲೇಖ ಹೋಗ್ತಾರೆ. ವರದಪ್ಪ ಹಾಗೂ ಉದಯಶಂಕರ್ ಆಗಲೇ ಚರ್ಚೆಗೆ ಕೂತಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಆಗ್ತಾನೆ ಯೋಗ ಸ್ನಾನ ಪೂಜೆ ಮುಗಿಸಿ ಶುಭ್ರ ಬಿಳಿ ಶರ್ಟ್ ಅನ್ನು ಧರಿಸಿ ಫುಲ್ ಕೈ ತೋಳನ್ನ ಮಡಿಚುತ್ತಾ ಅದ್ಭುತ ಎಂಬಂತ ಸ್ಟೈಲ್ನಲ್ಲಿ ಹಾಲ್ನ ಆ ಕಡೆಯಿಂದ ಬಂದು ನಿಂತರು. ಆ ಪ್ರೊಫೈಲ್ ಆಂಗಲ್ನಲ್ಲಿ ಅವರನ್ನು ನೋಡಿದ್ರೆ ಯಾರಿಗೂ ರೆಪ್ಪೆ ಬಡಿಯೋದಕ್ಕೂ ಕೂಡ ಮನಸ್ಸಾಗ್ತಾ ಇರಲಿಲ್ಲ. ಅಣ್ಣವರ ಆ ಚಿತ್ರವನ್ನು ಕಣ್ಣ ಕ್ಯಾಮ್ರಾದೊಳಗೆ ಇಟ್ಕೊಂಡೇ ನರಸಿಂಹನವರ ಕಡೆ ತಿರುಗಿ ಮೆಲ್ಲಗೆ ಉದ್ಗರಿಸಿದೆ. ನೋಡಯ್ಯ, ಆ ಕಡೆ ನಾವು ಏನಂತ ಹುಟ್ಟಿವೋ, ಹುಟ್ಟಿದ್ರೆ ಅಣ್ಣವರ ಥರ ಹುಟ್ಟಬೇಕು. ತಕ್ಷಣವೇ ಮ್ಯಾಜಿಕ್ ನಡೆದೇ ಹೋಯಿತು. ಮಾಸ್ ಹಾಡಿನ ಗುಂಗಲ್ಲಿದ್ದ ನನಗೆ ಅಣ್ಣವರ ಆಲುಕ್ಕೆ ಸ್ಫೂರ್ತಿಯಾಗಿಬಿಡ್ತು. ಆ ಕ್ಷಣದಲ್ಲಿ ಅದಕ್ಕೆ ಹೊಂದುವಂತ ಮೊದಲ ಸಾಲು ಹೊಳೆದೇ ಬಿಡ್ತು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಎಂಬ ಇನ್ನೊಂದು ಸಾಲು ಕೂಡ ತಂತಾನೆ ಬಂದುಬಿಡ್ತು. ವರದಪ್ಪ ಹಾಗೂ ಅಣ್ಣವರ ಮುಂದೆ ಆ ಎರಡು ಸಾಲುಗಳನ್ನೇ ಮತ್ತೆ ಮತ್ತೆ ಹೇಳ್ತಾ ಹೋದೆ. ಆಕಸ್ಮಿಕ ಸಿನಿಮಾದಲ್ಲಿ ವಿಧಿ ನಾಯಕನ ಬದುಕಲ್ಲಿ ಏನೆಲ್ಲ ಆಟವಾಡುತ್ತೆ, ಚಿತ್ರತಂಡದವರೆಲ್ಲ ಅದನ್ನೇ ಮತ್ತೆ ಮತ್ತೆ ನೆನಪಿಸಿಕೊಂಡು ಡಿ ವಿ ಜಿಯವರ ಬದುಕು ಚಟಕ ಬಂಡಿ, ವಿಧಿಯದರ ಸಾಹೇಬ ಎಂಬ ಸಾಲುಗಳನ್ನೇ ಉದ್ಗರಿಸ್ತಾ ಇದ್ರು. ಪಲ್ಲವಿ ಮುಂದುವರಿಸುವಾಗ ಅಚಾನಕ್ಕಾಗಿ ಎಲ್ಲರ ಮಾತು ನೆನಪಾಯಿತು. ತಕ್ಷಣವೇ ಮತ್ತೇನು ಹೊಳೆದಂತಾಯಿತು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ ಎಂದು ಹಾಡಿಬಿಟ್ಟೆ. ತಕ್ಷಣವೇ ಅಣ್ಣವರು ವಾ ಎಂದು ಉದ್ಗರಿಸಿದ್ರು. ಮುಂದೆ ಸವಾಲು ಅನಿಸಲೇ ಇಲ್ಲ. ನೋಡ್ ನೋಡ್ತಲೇ ಆರು ಚರಣಗಳು ಕೂಡ ರೆಡಿಯಾಯಿತು. ಅದರಲ್ಲಿ ಮೂರನ್ನ ವರದಪ್ಪ ಆಯ್ದುಕೊಂಡ್ರು. ಮುಂದೆ ರೆಕಾರ್ಡಿಂಗ್ ಸಮಯದಲ್ಲಿ ಒಂದು ಮ್ಯಾಜಿಕ್ ನಡೆಯಿತು. ನನ್ನ ಹೆಗಲು ತಟ್ಟಿದ ಅಣ್ಣವರು, ಹಂಸಲೇಖ್ ಅವರೇ ಒಂದು ಪುಟ್ಟ ಸಲಹೆ, ಹಾಡು ಹೀಗೆ ನೇರವಾಗಿ ಶುರುವಾದರೆ ಜೋಶ್ ಇರೋದಿಲ್ಲ, ಇದಕ್ಕೊಂದು ಭರ್ಜರಿ ಸ್ಟಾರ್ಟ್ ಬೇಕು, ಕುದುರೆ ಓಡಿಸುವಾಗ ಜಟಕಾ ಸಾಬಿಗಳು ದಾರಿ ಬಿಡಿ ಅನ್ನೋಕೆ ಬಾಜೋ ಅಂತಾರೆ, ಕುದುರೆಗೆ ಜೋಶ್ ಬರಿಸಲಿಕ್ಕೆ ಅಂತಾನೆ ಚಾವಟಿಯ ಕೋಲನ್ನು ಚಕ್ರಕ್ಕೆ ಕೊಟ್ಟು ಕಟಗುಟ್ಟಿಸ್ತಾರೆ, ಅದನ್ನು ಹಾಡಿನ ಭಾಗವಾಗಿ ಬಳಸಿಕೊಂಡ್ರೆ ಹೇಗೆ ಅಂದರು. ಅಣ್ಣವರ ಆಪ್ತ ಸಲಹೆಯ ಕಾರಣದಿಂದಲೇ ಪಲ್ಲವಿಗೂ ಮೊದಲು ಹೇ ಹೇ ಬಾಜೋ ಟಾಣ ಟಕಟಕಟ ಎಂಬ ಅನನ್ಯ ಸಾಲು ಸೇರಿಕೊಂಡಿತು. ನಾಲ್ಕೂವರೆ ನಿಮಿಷದ ಈ ಹಾಡಿಗೆ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಸರ್ಕಲ್ ಹಾಗೂ ಸಿದ್ದಾರೂಢ ಮಠದ ಆವರಣದಲ್ಲಿ 5 ದಿನಗಳ ಕಾಲ ಶೂಟಿಂಗ್ ನಡೆಯಿತು. ಹೀಗೆ ಹಾಡಿನ ಕತೆ ಹೇಳಿದ ಹಂಸಲೇಖ ಮಾತು ಮುಗಿಸುವ ಮುನ್ನ ಹೇಳಿದರು, ಇದು ನವಂಬರ್ ಅಲ್ವಾ, ಕನ್ನಡ ಮಾಸ, ಇದನ್ನ ಸಮಸ್ತ ಕನ್ನಡಿಗರಿಗೂ ಕೂಡ ನೆನಪಿಸಿ ಅಂತ. ಆಕಸ್ಮಿಕ ಸಿನಿಮಾದ ಹಂಸಲೇಖ್ ಅವರ ಸಂಗೀತ ಹಾಗೂ ಸಾಹಿತ್ಯದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು.

0: നിക്ലിക്കുന്ന റേഡിയോ സാരംഗ് 107.8 FM. ഇന്നത്തെ തുളു കാര്യക്രമങ്ങൾ നിക്ലിക മാത്രമേഗ്ലാ മോക്കെ ദിഞ്ചി സൊൽമെലോ. ഇന്നത്തെ ഈ കാര്യക്രമട് ഇഞ്ചിപ്പ കർണാടക തുളു സാഹിത്യ അക്കാഡമി ഒന്നത്തെ ലെക്കോടു കുഡ്ലദ തുളു ഭവനദ സിരിച്ചാവടിയുടെ നടത്തിന ബെന്നിദ പനിതൊമ്പ ഉദിപന തുളുവ ലോക്കൊടു പ്രൊഫസർ ബി എ വിവേക് റൈ ബെന്നിദ പനിതൊമ്പ വിവേക് റൈക്കുന്ന രണ്ട് ബൂക്കുല ബുടുകടെ തുളുവ ജാല പൊലി നാലാ ഇടുത് നാലൂരുകോ ബരവ് സരവുദ തുലിപ്പു പാത്തര കത്തത്ത പൊരുളു ഈ ലേസിഡ് മാനാധികത ഗദ്ദികെടുത്തിന തുളു സാഹിത്യ അക്കാഡമിത സുരൂത്ത ഗുരുക്കാരായിന ഡോക്ടർ ബി എ വിവേക് റൈ അർണ പാത്തരനെ കേനന്ദ് ബർക്ക
1: നന ദുംബുഗോ നമക്കേനൊപ്പുനെ പ്രൊഫസർ റേനു നീരു ചേപ്പുല തോട്ടകു ജൂവ പത്തട് പജിരുഗ് ബുഷ കൊറോണദ സന്ദർഭടു ഈ ഒഞ്ചി കബിത്തദ ഇന്ന് ബ്രെക്ട് ബരത്തുന്ന ജർമ്മൻ കവിതദ തർജുമെ നേന കടപ്പുഡ് നപക ഏത്തു ഖുഷിയാണ്ട് പണ്ട ബഹുശ നമ്മ മാത്രലൈനു ഓതുനഗ ആ സമ്പുർമനു തൂവലി പൊർത്തു കറി പന്ത നന സീത പ്രൊഫസർന പാത്തിരകു കെബിയാക്ക
2: ബഹുശ എന്ന ബതുക്കുത ഒഞ്ചി ഒഞ്ചി മല്ല ദിനം യാ നേന് ബാടി സമയത്തിഞ്ചി ബയക്കതിത്ത് ഒഞ്ചി 32 വർഷകു ദുംബു യാന വാ ഒഞ്ചി അക്കാഡമിഡ് യാന ಬತ್ತು ಸೇರಿಯೇನೋ ಆ ಎಕಡೆಮಿ ಇತ್ತೆ ಪತ್ತನದ ಅಧ್ಯಕ್ಷರನ ಕಾಲಡು ತರ್ನದ ಗಟ್ಟಿ ಕಾಪಿ ಕಾಡಿನ ಕಾಲಡು ಯಾನ ಪೀರ ಆರನ ಒಟ್ಟಿಗೆ ಹುಲ್ಲು ನಂಚಿತ್ತ ಒಂದು ಯೋಗ ಈ ಪತ್ತನದ ಕಲೆಗೆ ಒಂದು ಪುಣ್ಯ ಉಂಡು ದಶಮ ವಿಶಿಷ್ಟ ಅಂಚೆ ಆರನ ಕೈತಾಲ ಕುಳ್ಳು ದಿಪ್ಪಿನಾಗ ಒಂದು ರೆಕಾರ್ಡ್ ಉಂದು ದಯಂಡ ಈಗ ದೇಮುಲು ಕ್ರಿಕೆಟ್ದ ಮಾತ ಬಾರಿ ಬಾರಿ ಮರಳೇರ ಸಮಾಜ ಮರಳೇರತ್ತು ಪ್ರೀತಿದ ಕ್ಲಿಪ್ಪೇರ ಅಡ್ಡಿಚದ್ರ ಇದು ಆಯೆ ಒಂಜಿ 10-15 ವರ್ಷ ತುಂಬದ ಕ್ಯಾಪ್ಟನ್ ಒಟ್ಟಿಗೆ ಎಂಬಿ ಇತ್ತದ ಕ್ಯಾಪ್ಟನ್ ಉಳ್ಳೆ ಅಂಚ ಆ ಎಕ್ಲಂಜಿ ಒಂಜಿ 32 ವರ್ಷ ತುಂಬದ ಒಂಜಿ ಕ್ಯಾಪ್ಟನ್ ಈ ಕ್ಯಾಪ್ಟನ್ ಒಟ್ಟಿಗೆ ಕುಲ್ಲು ನಂಡತ್ತ ಅವು ಒಂಜಿ ಒಂಜಿ ಯೋಗ ತಬಕ ಅಂದ್ವೇ ನಡೆದು ಮಿತ್ತ ಸಣ್ಣ ಸನ್ಮಾನದಲ್ಲ ಬೋಡ್ಚಿ ನಡೆದು ಸನ್ಮಾನದಲ್ಲ ಬೋಡ್ಚಿ ದಯನ್ ಪಂಡ ಎಂಕ್ ಎನ್ನ ಬೂಕುದ ರಡ್ ಬುಡುಗಡೆ ಅನ್ಪನ ಒಂಜಿ ಒಂಜಿ ಪುದಾರ್ಗವು ಬೇರೆ ತರ್ನತ್ ಗಟ್ಟಿ ಯಾರು ಅಧ್ಯಕ್ಷರಾದ ನಗ ಸುರುಕು ಇಲ್ಲಡೆ ಬತ್ತದು ಪಾತೆರಿಯರು ಸರ್ ಇದು ಬರಡುಂಡೆ ಯಾರು ಪಂಡೆ ಸುಮಾರು 2 ವರ್ಷ ಆಂಡತ್ತ ಯಾನ ಪಂಡೆ ಬರ್ಪೆ ಕೊಂಚ ಕಾಲ ಬರಡು ಕೂಡ ಬರಡು ಇತ್ತು ಬರ್ಪು ಜಂಡೆ ಸುಮಾರು ಕಾರ್ಯಕ್ರಮ ಅವಂದು ಅವಂದಿತ್ತು ಯಾಕಂದ್ರೆ ಒಂಜಿ ಕಾರ್ಯಕ್ರಮಕ್ಕೆ ಪೋಡುಂದಿತ್ತನ ಕೊಂಚ ಕಾಲ ಕೂಡದು ಬರಡು ಮಕ್ಕಳತ್ತು ಒಂಜಿ ಒಂಜಿ ಒಂಜಿ ಅಗತ್ಯ ಬೋಡು ಅಡ್ದಕ್ಕೋ ಈ ಬೂಕುದ ಆಂಡು ಅಕ್ಷಯ ಇನ್ನು ಮಾತ ಸೇರ್ಸಾಯರು ಇತ್ತೇನು ನೆನಪು ಅಂತೊಂಡು ನೆಂಚಾಂಡ ನಾನು ಎನ್ನ ಕಡೆ ಪಣಂದಿತ್ತೆ ಎನ್ನ ಒಟ್ಟಿಗೆ ಇತ್ತ ನಂಚಿತ್ತನ ಗುಣಪಲ ಕಡಂಬರುಳ್ಳೇರು ಇನಿ ಬೇರೆ ಅಕಾಡೆಮಿದ ಅಧ್ಯಕ್ಷರು ಉಮರ್ ಸಾಹೇಬರು ಉಳ್ಳೇರು ಒಂಜಿ ಕರಡು ಅರೆ ಎನ್ನ ಇತ್ತೆಲ್ಲ ಗುರು ಹೊಣಪೇರಣ್ಣ ಎಂಕ ಈ ಬಾರಿ ಒಂಜಿ ಮೇ ಇಡಿ ಉರ್ಕರ್ನು ದಂಡ ಡಾಕ್ಟರ್ ಪಾದಕಲ ವಿಷ್ಣು ಭಟ್ರು ಇತ್ತು ಇಡೀ ಕರ್ನಾಟಕಡು ಒಂಜಿ ಬಾರಿ ಮಿತ್ತ ವರ್ಗದ ಒಂಜಿ ವಿದ್ವಾಂಸಿ ಕನ್ನಡ ಪ್ರಾಚೀನ ಸಾಹಿತ್ಯೋ ಶಾಸ್ತ್ರ ಸಾಹಿತ್ಯೋ ಅಂಚನೆ ತುಳುತ್ತ ಒಂದು ಅಧ್ಯಯನ ಇತ್ವಿ ಅರಿ ಆ ರೀತಿ ಅರ್ನ ಇಲ್ಲದ ಭಾಷೆ ಹವ್ಯಕ ಆರು ತುಳುಟು ಪಾತ್ರನ ಕ್ರಮತ್ವಿ ಅರತ್ತ ಯಾನಂಚಪ್ಪಂಡ ಇತ್ತೆ ಈ ಭಾಷೆನ ಲಂಚನೆ ಅಪ್ಪೆ ಭಾಷೆ ಅಂತ ಅನ್ಪೇರ ಒಂಜಿ ಅನುವಾದ ತರ್ಜುಮೆ ವೈತ ಮದರ್ ಟಂಗದ ಯಾನಪ್ಪಣ ಇತ್ತೆ ಅಪ್ಪೆ ಇದ್ದಂದೆ ಇಪ್ಪನಗಲ್ಲ ಭಾಷೆ ಇಪ್ಪನ ಬಡದಿನ ಭಾಷೆ ಅಂತ ಪನ್ನೊಡತ್ತೆ ದಂಡ ಬಡದಿ ಒಟ್ಟಿಗೆ ಪಾತ್ರನೇ ದಿನವಲ್ಲ ಬಡದಿರತ್ತ ಅಪ್ಪೆ ಒಳ್ತು ಜೋಕ್ಲು ಮಾತ ಇಂಗ್ಲೀಷ್ ಪಾತ್ರೆ ನಕಲಂಡ ಅಕ್ಲದ ತುಳು ಇಂಚ ಪಾತ್ರೆ ನಕಲು ಪಿದೈಡ ಇಂಗ್ಲೀಷ್ ಬಿಡ್ದು ತುಳು ಪಾತ್ರೆ ಇತ್ತು ಯಾನಿತ್ತೆ ಪಾತ್ರೆ ಅಲ್ಲಿ ಬೈತಾರಲ್ಲ ಅಲ್ಲಿ ಕೇಳಲೇ ಬರೋಣ ಎಂಕ್ಲೋ ದಿನವಲ್ಲ ಪಾತ್ರೆ ಯಾನ ಜರ್ಮನ್ ಡಿಪ್ನಗಲ ಎಂಕ್ಲ ತುಳುಟಿ ಹಂಪಿ ಡಿಪ್ನಗಲ ತುಳುಟಿ ಮೈಸೂರು ಡಿಪ್ನಗಲ ತುಳುಟಿ ಈ ಥರ ತುಳುಟಿ ಎಂಕ್ಲ ಎಂಕ್ ಅಂಜದು ನೆನ್ನೆ ಬುಡದಿನ ಭಾಷೆ ದಾಯ ಪಣಿಯರ ಬಲ್ಲಿ ಆಂಜ ದಕ್ಷಿಣ ಪಣ್ಣಿ ಅಂದ್ರೆ ಎಂಕ್ಲ ಅಲ್ಲಿ ಆ ಬುಡದಿತ್ತಿರ್ದಾದು ಎಂಕ್ಲಿಗೆ ಪುಣ್ಯ ನಕಲಿ ಖಂಡನಿತ್ತಿರ್ದಾದ ತುಳು ಒರಿತೇನೆ ಗೊತ್ತಂಡತ್ತ ಇಂದು ಜೋಕ್ಲಿರೋದು ಅದು ಒರಿತೇನೆ ಅತ್ತು ಅಂದ್ರೆ ಅಕ್ಲ ಅಕ್ಲೇ ಒರಿತದ್ರೆ ಅಂದ್ರೆ ಇಲ್ಲ ಅಲ್ಲಿ ಪಾತ್ರದ ಪಡಿತು ಬರ್ತೇನೆ ಆಂಡ ಈ ಎಕಡೆಮಿ ದಾಯ್ತಿಗೆ ಬೋಡಾಂಡು ಮುಳು ಎ ಸಿ ಬಂಡಾರಲ್ಲಿ ಉಳ್ಳೇರು 1989 ಪೊರ್ತಗೂ ಕುಡ್ಲ ತುಳು ಕೂಟ ಒಂಜಿ ಆರಂಭ ಆಂಡು ಎಸ್ ಆರ್ ಎಗ್ಡ ಅಧ್ಯಕ್ಷರಿಪ್ಪೇರು ಅಪ್ಪ ಯಾನ ಎಳ್ಪನೇ ಸೇವಿಟ್ಟು 2 ರೂಪಾಯಿ ಕೊರೆದು ಮೆಂಬರ್ ಆತನೆ ಅಲ್ಪ ಕಂಕನ್ ಅಡ್ದ ಮಾ ಆರ್ನ ವಕೀಲರನ್ನ ಮಾಳಿಗೆಡು ಎಸ್ ಆರ್ ಎಗ್ಡೇರ್ ಅಧ್ಯಕ್ಷರು ಎ ಸಿ ಬಂಡಾರ್ಲು ಅವರ ಬ್ಲೇಸೇಜ್ ಡಿಸೋದರು ಎಸ್ ಕೆ ಮೀನರು ರತ್ನಕುಮಾರ್ ಪ್ರತಿ ಮೀಟಿಂಗ್ ಎಳ್ಪಿನ ಇಸಬಿಡಿದ ಪ್ರತಿ ಮೀಟಿಂಗ್ ಮೂಜಿ ಅಜೆಂಡಲು ತುಂಡು ತುಳು ಕೊಂಜಿ ಅಕಾಡೆಮಿ ಆವಡು ತುಳು ಯೂನಿವರ್ಸಿಟಿ ಐ ಕೊಂಜಿ ಪೀಠ ಆವಡು ಆಕಾಶವಾಣಿ ತುಳು ಬರಡು ಅಂಚ ಅವದಲ್ಲ ಡಿಸ್ಕಷನ್ ತಲೆದ್ದಿ ಎಂಕ್ಲೋ ಕಣ್ಣು ಅವು ಆ ಮೂಜಿ ಬರೆದ ಬರೇಲಿ ಬರೆಪ್ಪನ ಸೈನ್ ಬಾಡ್ನ ಬರೇಪ್ಪ ಎಲ್ಪಿನ ಇಸಬಿಡಿದ ಎಂಕ್ಲ ಪಾಡ್ದು ಪಾಡ್ದು ಪಾಡ್ದು ಎಂಕ್ಲ ಉಂಡಂದು ಅಲ್ಲ ಈ ಎಂಕ್ಲ ಜನ್ಮ ಆಪನ ಖಾತೆ ತಂದು ಬಾತ ಓ ಅಕಾಡೆಮಿಯೋ ಯೂನಿವರ್ಸಿಟಿಡೋ ಆಕಾಶವಾಣಿ ಆಕಾಶವಾಣಿ ಎಳ್ಪತ್ತಾಜಕ್ಕೆ ಬರ್ತೇನೆ ಆಂಡ ಏನಪ್ಪಂಡ ತುಳುವೇರು ಮನಸ್ಸು ಮಂತನ ಓಲ ಸಾಧ್ಯ ಉಂಟು ಏನಪ್ಪ ಉಂಡು ಇತ್ತೆ ಜನ್ಜಿ ನಕಲನ ಜನ್ಜಿ ನಕಲನ್ನ ಸಾವಿರದ ಒಂಬೈನೂರ ಸೊನ್ಪತ್ತ ಏಳು ಹಿಡಿದು ಎರಡು ಸಾವಿರದ ಪದ್ರಾಡಿತ ಉಳೈ ಪುಟ್ಟ ನಕಲು ಜನ್ಜಿ ದಕಲು ಇತ್ತೆ ಬರಣಿ ಮಾತ ಅಕಲನ ಪುದರ್ ಉಂಡು ಅಕಲನ ಕೆಲಸ ಉಂಡು ಅಂದು ಅಕಲು ಅಕಲ ಬೋಡು ನಂಕು ಆಂಡ ಅಕಲ ಮಿತ್ತೇ ನಮ್ಮ ನಮ್ಮ ಮಾತ ಅಕಲನು ನಮ್ಮ ಮಾತ ಗೇನನು ಅಕಲ ನಮಿತ್ತೇ ನಮ್ಮ ನಂಬಂಡ್ರೆ ರಾಪುಂಡ ಅಕಲೆ ಉಳ್ತು ಬರಪ್ಪನೆ ಅಂಚಾದ ಎಂಕಿತ ಈ ಅಕಾಡೆಮಿಡ್ ಬನ್ನಾಗ ಎಂಕ ನೆನಪಾಪನೆ ಮೂಲು ಅಮೃತ ಸೋಮೇಶ್ವರನ ರಡ್ಡಿ ಜೋಕ್ಲು ಮೂಲು ಉಳ್ಳೇರು ಚೇತನ್ಲ ಉಳ್ಳೇರು ಜೀವನ್ಲ ಉಳ್ಳೇರು ಅಮೃತ ಸೋಮೇಶ್ವರ್ ಡಾಕ್ಟರ್ ಯು ಪಿ ಉಪಾಧ್ಯಾಯರ್ ವೆಂಕಟರಾಜ ಪುಣಿಚಿತ್ತಾಯರ್ ಡಾಕ್ಟರ್ ವಮ್ಮನಂದಾವರ್ ಕುತ್ಕಾಡು ವಿಶ್ವನಾಥ್ ರೈಲು ಲೀಲಾವತಿ ಲೀಲಾವತಿ ಅನ್ನ ಪುದರು ಕೇಳಿನಾಗ ಎನ್ನ ಬಿಡದಿ ಕಣ್ಣ ನಿರ್ದಿಪ್ಪಲ್ಲ ಆರು ಏಪಲ್ಲ ಇಲ್ಲಡೆ ಬತ್ತದ್ದು ಪಾತ್ರನ ಕೇಳಿನಾಗ ಪಿ ಎಸ್ ರಾಯರ್ ತುಳುಬಳ್ಳಿ ಪತ್ರಿಕೆ ಅದು ಆದು ಅಪಗ ರಿಜಿಸ್ಟರ್ ಅದು ಸುರುಕಿತ್ತನೆ ಅವು ದೇವರಾಜರು ಅವು ಐನ್ ಪಣತನಾರು ಬೇರೆ ಜನ ಡಾಕ್ಟರ್ ಜನಾರ್ದನರು ಹೆಂಗೆ ಖಾಲಿ ಒಂದು ಸೈಕ್ಲಿಸ್ಟ್ ಹೇಳಿ ಒಂದು ಕಾಗಜಿ ಬತ್ತನು ಏನು ಅಧ್ಯಕ್ಷರು ಮಂತನೆ ಹೆಂಗ ರಿಜಿಸ್ಟರ್ಲದ್ದಿ ಆಫೀಸ್ ಇದ್ದಿ ದಾಲದ್ದು ಯಾನ್ ಐನ ಪತ್ತೊಂದು ಇಡೀ ಕುಡ್ಲ ಪೇಂಟ್ ಹೇಳಿ ತಿರುಗುವ ದಾಲದ್ದು ಮೂರಡು ಮೂರು ತಿಂಗಳ ದಾಲದ್ದು ಹೆಂಗೆ ಅಧ್ಯಕ್ಷರಿಂದ ಪುದರುಂಡು ಮಾತೆಲ್ಲ ಕೇಳಿನ ಆ ಸುರು ತಂದಿಟ್ಟು ಎಸ್ ಕೆ ಮೀನ್ರು ಎಸ್ ಆರ್ ಹೆಗ್ಡೇರು ಮಾತೈತೇರು ಅಮೃತ ಉಪಾಧ್ಯಾಯರು ಇತ್ತೇರು ಮಾತೆಲ್ಲ ಕೇಳಿನ ಅಧ್ಯಕ್ಷರು ತಾನೆ ನೆನಪಡ್ದು ಯಾನು ಮಾತಾ ಊರು ಸಿಕ್ಕನ ಸಾಧಿಲಡೆ ಮಾತ ಅವರಿಗೆ ಅವಂಗೆ ಅಪಗ ಈ ಟೈಪ್ ಮತ್ತು ಸೈಕಲ್ ಸ್ಟೈಲ್ ದಂಜಿ ಕಾಪಿ ತೊಂಬತ್ನಾಲ್ಕು ಕಡೇಕಲ್ಪ ಅಶ್ವಥ್ ನಾರಾಯಣ ಗೌಡ ಅನ್ಕೊಂಡಾರು ಮೂಳು ಕಾರ್ಪೊರೇಷನ್ದ ಕಮಿಷನರ್ ಏನು ಬಂದ್ರಿ ಅಲ್ಲ ಗೌಡ್ರೆ ಈಗ ಒಂದು ನೋಡಿ ನಮಗೆ ಎಲ್ಲಿಯಾದರೂ ಒಂದು ಕಡೆ ಸ್ಥಳ ಬೇಕಲ್ಲ ಎಲ್ಲಿ ನಮ್ಮಲ್ಲಿ ಇಲ್ಲ ಸರ್ ಅಲ್ಲ ನಿಮಗೆ ಅಲ್ಲಿ ಉಂಟು ಅಂತ ಹೇಳಿದೆ ಅದು ನಮ್ಮದು ಗೋಡೌನ್ ಕಸ ಹಾಕು ಸರ್ ಅದನ್ನು ಯಾರು ತೆಗಿಲಿಕ್ಕೆ ಒಂದು ಆರು ತಿಂಗಳು ಬೇಕು ಅಂತ ಸರ್ ತೊಂದರೆ ಇಲ್ಲ ನಮಗೆ ಕೊಡಿ ನಾವು ಹಾಕ್ತೇವೆ ಕಡೆಗೆ ಯಾನ್ಲ ದೇವರಾಜ ಎಲ್ಲ ಅಯ್ಯ ಕಜವನ್ನು ಎತ್ತದು ಅಡಿತದ್ದು ನೀರು ಪಾಡೋದು ಇನ್ನೀಗ ನಂಬಯರು ಅಧ್ಯಕ್ಷ ನನಗೆ ಏತೆಡ್ಡೆ ಕೆಲಸ ಮಾಡಿ ಗೊತ್ತುಂಡು ಉಣ್ಣ ಅಯ್ಯ ಮಾತ ಮಲ್ತದ್ದು ಕಡೆಗೆ ಕರೆಂಜಿ ಆಫೀಸ್ ಮಲ್ತಂಕಲ್ಲ ಬುಕ್ಕ ತುನಕಲ್ಲ ಮಾತ ಎಡ್ಡು ಬುಕ್ಕ ಕೊಂಕಣೆ ಕಡೆ ಮೇಕಲ ಆಯ್ತು ಕೈತಲ್ಲ ಆಫೀಸ್ ಮಲ್ತೇವೆ ಹೆಂಕ ಅಪಗ ಇಡೀ ಸಹಾಯ ಮಾಡ್ತಾನ ಇತ್ತೆ ಆಯ್ಕೆ ಸಾಕ್ಷಿ ಆದ್ರೆ ಡೇ ಜನ ಉರಿತನಕಲು ಒಂಜಿ ಗುಣಪಲ್ಲ ಕಡಂ ಬರಲ್ಲ ಬೆಂಗಳೂರು ಡಿಪ್ಪಿನ ಮಾಧವ ಕುಲ ಅಲ್ಲ ಬುಕ್ಕ ರಿಜಿಸ್ಟ್ರ್ ಅದು ಬರ್ತನಾರು ಪಾಲ್ತಾಡಿ ರಾಮಕೃಷ್ಣ ಆಚಾರ ಹೆಂಕ ಇತ್ತೆ ಮಾತ ನೆನಪುಡು ಅಪಗ ಒವ್ವೇ ಒಂಜಿ ಇತ್ತೆಲ್ಲ ಅಮೃತರಡ ಕೇಳಿನೆ ಉಪಾಧ್ಯಾಯರಡೆ ಕೇಳಿನೆ ಪುಣಿಗಿತ್ತಾರಡೆ ಕೇಳಿನೆ ಪಿ ಮುಕ್ಕ ವಾಮನಂದಾರೋಡೆ ಕೇಳಿನೆ ಯಾನ್ಲ ವಾಮನಂದ ಇರಲ್ಲ ರಾತ್ರಿ ಒಂಬ ಹತ್ತು ಗಂಟೆ ಮುಟ್ಟ ಮದಿಪದ ಕೆಲಸ ಆ ಚಂದ್ರಕಲಾ ದಾಯೆ ಇಲ್ಲೆಲ್ಲ ಪರಿಚಯ ಜರಿಂದ ಹಿಂಗೆ ಗೊತ್ತಿದ್ದೆ ಅಂಚಾಯ್ತು ಎಂಕ್ಲೋ ಪತ್ತು ರಿಕ್ಷಾ ಮನೆ ತಂದು ಪೋಪುನೆ ರಾತ್ರಿ ಪತ್ತು 10:30 ಬಾಕಲಿ ತೊಂತೇರಿ ಎಣ್ಣೆ ಬಡದಿಲ್ಲ ತೊಂತೇರಿ ಆರನೇ ಬಡದಿಲ್ಲ ತೊಂತೇರಿ ಅವು ಬೂಕ್ ಏನಾ ಒಂಜಿ ತುಳು ತಂಜಿ ಮರಲು ಅಂಚಾದ ಐತೆ ಓವು ಈ ನೆಟ್ ನಾಲ್ಕೈದು ನಾಲ್ವರ್ಗೆ ಉಂಡತ್ತ ಅವು ಮಾತ ಆ ಕಾಲಡು ಎಂಕಲ ಬರೀ ನಂಚಿನ ಮಧ್ಯಪದ ಲೆಕ್ಕ ನಾನು ಇತ್ತ ನೆನಪು ಮಾಡ್ತೇನೆ ಅಂಡ ಆ ಕಾಲಡು ನಿಸ್ವಾರ್ಥವಾದ ಕೆಲಸ ಮಂತೇನಂಚಿದ್ದ ಎನ್ನ ಇಡೀ ಒಂಜಿ ಅಕ್ಕಲ ಮಾತ ಅಗತ್ತು ಪನ್ನಗ ಪ್ರತಿ ಬಾರಿ ಅಗತ್ತು ಪನ್ನಗಲ ಯಾನ ಕಣ ನಿರ್ದಿತ್ತೆ ಹೆಂಚಿ ಪದೀತನೆ ಅವಮಾನಂದಾರ್ ತಿರುಪೋನಗ ಪ್ರತಿ ಸತ್ತಿ ಪೋನಗಲ ಅಣ್ಣ ಇಂಕ್ ಒಂಜಿ ಆಶ್ಚರ್ಯ ಚಾಂಡ ಗುಣಪಾಲ ಕಡೆ ಬೇರೆ ಕಂಬಳದ ಯಜಮಾನಿ ಅನ್ನಡ್ದ ಅದು ಗಟ್ಟಿ ಉಳ್ಳರ ಅದು ಹೆಂಗೆ ಕೊಂಚ ಧೈರ್ಯ ಯಾಕೆ ಮುರಳಿ ಮೀಟಿಂಗ್ ಆನಂಗನ ಅಧ್ಯಕ್ಷರ ಬಂಡೆ ಏರಿನ ಲಸಿಜಲ್ಲಿ ಗುಣಪ್ಪ ಕಡೆ ಬಂದು ಲೆಪ್ಪಡು ಒಳ್ಳೆ ಡ್ಯಾಂಡ ಆ ಕಾಲದ ಇಡೀ ಕತೆ ಮಾಡಿದ್ದೆ ಅವರಿಗೆ ಇಡೀ ಆರೇನು ನಿಕ್ಕ ಇಂಜಾಗಿರುತ್ತಾರೆ ಅಂದರೆ ಎಂಕಲೋ ಅಪಗ ಮಾತ ಈ ಮೇರೊಂಡದು ಹಿಂಗೆ ಶಬ್ದ ಸೃಷ್ಟಿಯಿಂದ ಅವರು ಅಲ್ಪ ಚೆನ್ನೈ ದಕ್ಕಲು ಅಲ್ಪದ ಜಜ್ಜು ಅಕ್ಕಲು ಮಾತಲ್ಲಿ ಎತ್ತೇನೆ ಎಂಕಲೇನು ಮಲ ಮಲ್ಲ ಅಕ್ಕಲು ಮಾತ ಅಲ್ಪ ಚೆನ್ನೈ ಇಟ್ಟು ಅಪ್ಪಾಗ ಯಾನ ಈ ಶಬ್ದ ಸೃಷ್ಟಿಗಳ ಚೂರು ಯಾನ ಎನ್ನ ಎನ್ನ ಹೆಚ್ಚ ಕೆಲಸ ಯಾನುಂಡ ಚೆನ್ನೈಟೆ ತುಳಿತ ಬಳ್ಳಿ ಇಂದ ಬಂಡೆ ಪುತಾರೆ ಅಲ್ಪ ಎಂಕ್ಲ ಒಟ್ಟಿಗೆ ನೆಟ್ಟು ಟ್ರೈನ್ಟ್ ಹೋಗ್ಬೇ ಎಂಕ್ಲ ಇಪ್ಪತ್ತು ಪದರಾಡು ಜನ ಐಟು ಭರಕೃಷ್ಣ ಶೆಟ್ಟಿ ಪೊಳೆಯಲ್ಲಿ ಉಂಡದ ಆಭಾ ಶೆಟ್ಟಿ ಯಾರು ರಂಗ್ ಬಣ್ಣ ಜಾಸ್ತಿ ರಂಗ ಅನ್ನ ತಮಾಷೆ ಅಮೃತರಲ್ಲಿ ಐಟು ಭಾರಿ ಹುಷಾರು ಇತ್ತು ಯಾನ ಚೂರು ತುಪ್ಪಿದಡ್ತುನೆ ಯಾನ ಚೂರು ಸೀರಿಯಸ್ ಬುಕ್ಕ ಎಲ್ಲ ಸೇರೋಣ ಬಂಚ ಅಂಚ ಆದು ಅಲ್ಪ ಕಡೆಗೆ ಕವಿಗೋಷ್ಠಿಯುಡೆ ಬೇರೆ ಕವನ ಓದ್ದೇರು ಆತ ಕವಿಗೋಷ್ಠಿ ಬೇರೆ ಬೇರೆ ಇರಲಿಕ್ಕೆ ಖಾಲಿ ಕಂಬಳ ದಾಳದಿಂದಲೇ ಪಡ್ತೀನಿ ಬೇರೆ ಕವನ ಓದ್ದೇರು ಆತ ನೆನಪುಂಡೆ ಆತ ನೆನಪು ಚೆನ್ನೈಟ್ ಅಂಚ ಎಂಕ್ಲ ಏರೆಗಂಡ ಬೇರೆ ಪಿ ಎಸ್ ರಾಯರ್ ಫಂಡೇರು ಎಂಕ ಓಲ ಬುಕ್ ಬರೆಯ ಇದ್ದೀರಿ ಬರೇ ಉಡಂದು ಬರೆಪೋದನೆ ಲೀಲಾವತಿರ ಬರೆಯಲೆಂದು ಬರೆಪೋದನೆ ಒಂದು ರೀತಿ ಚೂರು ಹೆಡ್ ಮಾಸ್ಟರ್ ಲೆಕ್ಕ ಯಾನು ಕೆಲವು ದಕ್ಕಲೇನು ಮಾತ್ರ ಮಂತದ ಪ್ರತಿಯೊಲ್ಲ ಬರೇ ಉಡುಂದು ಅಂಚ ಇತ್ತಿನ ಅಕಾಡೆಮಿ ಇನಿ ಪತ್ತನದ ಈ ಗುರಿಕಾರರು ತುಳುತ್ತ ಬೂಕು ಮನ್ಪಡೆ ಮಾತಾಡ್ತಾರೆ ಓದೋವನ ಕೆಲಸ ಮನ್ಪಾದೊಳ್ಳೇರು ಹೆಂಗೆ ಇತ್ತು ನೆನಪುಂಡು ಯಾನಪ್ಪಗ ಐದು ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿದ ಮೆಂಬರ್ ಆದಿತ್ತೆ ಅಪ್ಪಗ ಡಾಕ್ಟರ್ ಇವರ್ ಅನಂತಮೂರ್ತಿ ಅಧ್ಯಕ್ಷರು ಎಂಕಲ ಅರೆಗಲ ಲಡೈ ಆತನ ಎಂಕ ಆರಂಭಿತ ಭಾರಿ ಗೌರವ ಪ್ರೀತಿ ಸುರುತ ಮೀಟಿಂಗ್ ಇಡೆ ಅನ್ಪಂಡೆ ಅಪ್ಪಗ ಅಲ್ಪ ಈಗ ಅಡಿಜನ್ನ ಕನ್ನಡ ದಕ್ಕಲ ಮಾತ್ರ ಪಾತೇರಿನ ಮತ್ತೆ ಇಂಗ್ಲೀಷ್ ಇಡು ಅನ್ಪಂಡೆ ಈಗ ನೆಕ್ ತುಳುಕು ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಡು ಒಂಜಿ ಮಾನ ಕೊರಡು ಆಯ್ತ ಐತ ಬೂಕುಗಳ ಪ್ರಶಸ್ತಿ ಕೊರಡು ಆರ್ಬಂಡೇರು ಇಲ್ಲ ಮಲ್ಪುಗ ಅನ್ಪಂಡೇರು ನಾಲ್ಕು ವರ್ಷ ಅನಗಲ ಇದು ಸುದ್ದಿ ಇದ್ದಿ ಮಾನ ಅಕೇರ್ದು ಒಂದು ಜನರಲ್ ಬಾಡಿ ಮೀಟಿಂಗ್ ಇಡು ಯಾನ ಲಕ್ಕದ್ದು ಅಂತದ್ದು ಜೋರು ಪಾತೇರಿ ಬಿಸಿಡು ಪಾತೇರಿ ಅನ್ನ ಏರೆಗಳ ಯಾನ ಯಾನ ಈತು ಜೋರು ಉಳ್ಳೆಂದು ಏರ್ಲ ಗೊತ್ತಿದ್ದು ಬೇರೆಗೆ ಮೊನ್ನೆ ಕೆಂಪಣ್ಣ ಅನಂತಮೂರ್ತಿ ಆರ್ಲ ಎಣ್ಣ ಒಂದು ಎಂಕಲ ಅರೆಗಲಾನ ಒಂಜಿ ಲಡೈ ಪಣ್ಣ ಶಬ್ದದ ಆರ್ಲ ಲಕ್ಕದಂತೂ ನಡುಗದ ಪಾತ್ರ ಅಂತೇರು ಯಾನ ಬಂಡ ಇದ್ದೆ ನಿಖಿಲ್ ಆಪುಗಿತ್ತ ಆಪುಗಿಂದ ಪಲ್ಲೆ ರೆಕಾರ್ಡ್ ಮನಪೇ ಯಾನು ತುಳುಟಕ್ಲ ಪನ್ಪೆ ನಿಖಿಲ್ ಒನ್ಪೇರೆ ಅನಂತಮೂರ್ತಿನ ಕರಡ್ ಒನ್ಪೇರೆ ಆಪುಗಿಂದ ಪಂತರದ ಪಣ್ಣೆ ಅಡಗು ಆಡ ಒಣಸ ಬರ್ತಗು ಬಸ್ ಎನ್ನ ಕೈಟ್ಟು ಬತ್ತೊಂಡೇರು ಅನಂತಮೂರ್ತಿ ಅದು ಏನು ಬೇಕ್ರಿ ನೀವು ಅಲ್ಲಿ ಅಷ್ಟು ಎದುರಿನಲ್ಲಿ ಅಷ್ಟೆಲ್ಲ ನೀನು ನನ್ನ ಬಗ್ಗೆ ಹೇಳುದ ನನಗೆ ನೀವು ನಾನು ಈಗ ಖಾಸಗಿ ಮಾತಾಡಿದ್ರೆ ನಾನು ಮಾಡ್ತಾ ಇರಲಿಲ್ಲ ಅಲ್ಲ ಸರ್ ನಾನು 4 ವರ್ಷ ಕಾದಿದ್ದೇನೆ ನೀವು ಮಾಡಲಿಲ್ಲ ಮತ್ತೇನು ಮಾಡುವ ಅರೆ ಒಂದು ಮಾಡುವ ಈಗ ನೋಡು ಈಗ ರೆಕಗ್ನಿಷನ್ ಮಾಡಲಿಕ್ಕೆ ಅದು ಏಷ್ಯಡ್ ಇಲ್ಲ ಆಗಲಿಲ್ಲ ಈಗೇನು ಮಾಡುವ ಅಂದರೆ ನಾನು ಹೊಸ್ತು ನೀನು ಹೇಳಿದ್ದಕ್ಕೆ ಒಂದು ಮಾಡ್ತೇನೆ ಆದರೆ ನಾನು ಏಕವಚನ ಮಾಡ್ತೇನೆ ನಾವೊಂದು ಏನು ಹೇಳು ಒಂದು ಭಾಷಾ ಸನ್ಮಾನ ಅಂತ ಒಂದಿದೆ ಅದನ್ನು ಮಾಡುವ ನೀನು ಹೇಳಿದ್ದವರೇ ಕೊಡ್ತೆ ಆಯಿತು ಅಂದರೆ ಅಪ್ಪಗ ಏನಂದರೆ ಕೊಡಿ ನಮ್ಮ ಹಿರಿಯರಿಬ್ಬರಿದ್ದಾರೆ ಕೆದಂಬಳ ಜತ್ತಪ್ರಿ ಮತ್ತು ಇವರು ಮಂದಾರ ಕೇಶವ ಭಟ್ ಅಂತ ಆಯಿತು ಒಂದು ಅನೌನ್ಸ್ ಅಂತೀರಿ ಆರೇ ಬತ್ತೀರಿ ಬೆಂಗಳೂರದು ನಮ್ಮ ದುರದೃಷ್ಟ ಅನ್ನ ಮಂದಾರ ಕೇಶವ ಭಟ್ರು ತೀರ್ಪೋತೀರಿ ಅದನ್ನು ಬುಡದಿತ್ತೀರಿ ಅದನ್ನ ಇಲ್ಲಡೆ ಬತ್ತಿಂಕ್ಲ ಕೊರಿಯೋ ಬಿಟ್ಲಡ್ರಿ ಮಗನಲ್ಪ ಜತ್ತಪ್ರಿ ಕಲಿತೀರಿ ಅಲ್ಪ ಕೊರಿಯೋ ಅಪಗ ಆರೊಂಜ್ ಬಾರಿ ಪೊಳದ ಪಾತ್ರ ಪಂಡೀರಿ ತುಳಿತ ಭಾಷೆಯನ್ನು ಒರಿಪೋನವು ಒಂಜಿ ಮಿತ್ತದಕ್ಕಲತ್ತು ಆಯ್ತ ಉಳೈದಕ್ಕೆ ಒರಿಪೋಳು ಅಪ್ಪ ಆ ಪಾತ್ರ ಅರ್ನ ಹಿಂಗೆ ಇತ್ತನೆ ಪುಂಡು ವಿಟ್ಲಡ್ಗಾರ ಪಾತ್ರನ ಪಾತ್ರ ತುಳುವ ಭಾಷೆಯನ್ನು ಉಳಿಸಬೇಕಾದ ತುಳುವಿನ ಒಳಗಿನವರು ತಮ್ಮ ಶಕ್ತಿ ತೋರಿಸಬಹುದು ಹೊರಗಿನಿಂದ ನೀವು ಸರ್ಕಾರಕ್ಕನ್ನು ಬಿಡ್ತಾ ಹೋಗುವುದರಿಂದ ತುಳು ಉಳಿಯುವುದಿಲ್ಲ ಅಂದು ಒಂದು ಮಲ್ಲ ಪಾತ್ರ ಮುಖಂಜ್ ಪಾತ್ರ ಪಡು ಇನಿ ಮೊಲು ಬಾಬು ಕೊರಗೇರು ನೆತ್ತ ಸದಸ್ಯರ ತುಳ್ಳಿ ಎಂಕಲ ಕಾರಡ್ ಎಂಕಲವಂತ ಅಣ್ಣ ವಿಶೇಷ ಘಟಕ ಅಂದಿತ್ತನು ನಮ್ಮ ನೆನ್ನಿತೆ ಬೇರೆ ಬಾರಿ ಪೊಡ್ಲದ ಎನ್ನ ಒಂಜಿ ತರ್ಜಿಯೊಂದು ಓದಿಯರು ನೀರು ಚೋಪಲ ತೋಟೋಗೋದು ಅವು ಬ್ರೆಕ್ಟ್ ಅನ್ಪುನಾಯಿ ಮುತ್ತ ಏತೋ ಜನಕ್ಕೆ ಗೊತ್ತುಂಡು ಅಯ್ಯ ಭಾರಿ ಚಿಂತಕ್ಕೆ ಅಲ್ಲ ಕಾಲಿ ನೀರು ಮೈಪುನೆ ಪಚ್ಚದೈಕೆ ಮಾತ್ರ ಎತ್ತೆ ಲುಂಗು ನೈಕಲ ಮೈಪೋಡು ನಮ್ಮ ಸರಕಾರ ಅವಡು ಸಮಾಜ ಅವಡು ನಮ್ಮ ಪಾಪದ ಕಲೆಗೆ ನಮ್ಮ ಬೋಡಪ್ಪನೇ ಕೊರಡು ತಂದೆ ಕೊರಪ್ಪನ ಕಲೆಗೆ ಏರಿಗೆ ದುಡ್ಡು ಇತ್ತನ ಕಲೆಗೆ ಅನುಕೂಲ ಇತ್ತನ ಕಲೆಗೆ ಕೊರಪ್ಪನ ಎತ್ತು ಆ ಇಡೀ ತತ್ವ ಇಂಚಾಂಡ ಕಾಚಲು ಭೂಮಿಗು ಪುದಲ್ಲೆಗು ಇದು ಮಾತ್ರ ಅವು ಅವು ಅವು ಬಾರಿ ಐಕೆ ನೀರಿಗೆ ಪೈಪಲ್ಲ ಅಂದ್ಕೊಂಡು ಅರ್ಥ ಇಂಚಾಂಡ ನಮ್ಮ ಇಡೀ ಸಂಪನ್ಮೂಲ ನಮ್ಮ ಕೊರಡಾಯಿನ ಏರಿಗಂಡ ಏರೆಗೆ ಅವಕಾಶ ವಂಚಿದೇರ್ ಪಣ್ಣ ಪೆರತ ಕನ್ನಡು ಅಕಲೇ ಕೊರಡು ಅನ್ಪಣ್ಣ ಅವು ಬ್ರೆಕ್ಟಿನ ಐಕ್ಯವಾಡದ ಯಾನೇನು ಸುರೂತ ಪದ್ಯಾದ ಪಾಡದೆ ಅನ್ನ ಸದಾ ಟ್ರಾನ್ಸ್ಲೇಷನ್ ಅಪ್ಪಗ ಇಂಚಾನೆ ಅಂಡಿ ಅಂತ ದಾನೆ ಅನ್ಪುಣ ಪಣ್ಣಗ ಎಕ್ಲ ಪಂಡು ಅಪ್ಪಗ ಈ ಬಾಬು ಕೊರಗೇರಿ ಅಪ್ಪ ಕೊರಗೇರಿಗೆ ದಾಲ ಅನುಕೂಲತೆ ಇದ್ದೇನು 96ನೇ ಇಸವಿಡು ಯಾನ್ ಪಂಡೆ ಬುಕ್ ಮಲೆ ಕುಡಿಯರಿಗೆ ಎನ್ನ ಎಮ್ಮಿ ಹೊಡ್ತಿ ಪುಣ್ಣಿತ್ತಲ್ಲ ಹಾಲು ಅಪ್ಪಗ ಎಮ್ ಎಮ್ ತಂದಿತ್ತಲ್ಲ ಆಲ ಮಲ್ಲೆಕುಡಿಯರ್ನ ಸುರೂಕ್ ಎಮ್ ಎಮ್ ಪೇರು ಬರ್ತಪ್ಪಣ್ಣು ಮೂರು ಅಭಯ್ ಕುಮಾರ್ ಯಾರೇ ಗೊತ್ತುಂಡು. ಅಪ್ಪಗ ಯಾನ್ ಪಂಡೆ ಈ ಅಲ್ಪ ನಿನ್ನ ಗುಡ್ಡದ ತರೆಟ್ಟು ಆ ಓ ಪರ್ವತ ಬಂಜಾರ ಮಂಜಲ್ತ ತರೆಟ್ಟು ಮನ್ಪಗೊಂದು ದಾಮೋ ಶೆಟ್ಟಡ್ ಪಂಡೆ ಈ ರೈತ ನಿರ್ದೇಶಕ್ಕೆ ಹೊಡೆದು ಪಂಡೆ ಮೂಲೆ ಉಳ್ಳೆ ಪಿರಾಡು ಕುಲ್ಲಿದ್ದಾರೆ ದಾಮೋ ಶೆಟ್ಟರು ಆರು ಎನ್ನ ಕರಡೊಂಜಿ ಐನಾಜಿ ನೆಟ್ ಕಾರ್ಯಕ್ರಮ ಆರು ಸಂಪೂರ್ಣ ಉಳ್ಳ ವ್ಯಕ್ತಿ ಅದು ಬತ್ತನಾರು ಎನ್ನ ಪುಣ್ಯ ಅಲ್ಪ ವೈಟ್ ಗುಡ್ಡ ತರೆಟ್ಟು ಅಕಲ್ನ ಹೆಂಗೆ ಆಶ್ಚರ್ಯ ಚಂಡು ಅಕಲ್ ಮಾತ ಸೇರಿದು ಬಂಜಾರ ಮಲೆತ್ತ ತರೆಟ್ಟು ಎಲ್ಲ ಕಾರ್ಯಕ್ರಮ ಆಯ್ಕೆ ಪುದರ್ ಕೊರ್ಲಂಡೆ ಏನು ಹೊಂಡೆ ಕುಡಿಯರ ಕನಸು ಒಂದು ಕೊರ್ಕೊಂದು ಕುಡಿಯರ ಕೂಸೋದು ಕುಡಿಯರ ಕನಸು ಕೊರ್ಕೊಂದು ಮಾತ ಈ ಬೆತ್ತ ಬೇತ ಮಲೆತ್ತ ಕುಡಿಯರ ನಕಲ ಮಾತ ಬತ್ತೀರಿ ಸುಮಾರು ಜನ ಪದ್ಯ ಹೊಂಡೆ ಅಕಲ್ನ ಮೌರ್ವಿ ಅನ್ಪಣಿ ಅಕಲ್ನ ಬಿದಿರದ ಒಂಜಿ ವಾದ್ಯೋನು ಏನು ಸೂರು ತೂತನೈನ ಮಂತೀರಿ ಹಿಂಗೆ ಸಂತೋಷ ಚಾಂಡ ತುಳೆ ಕಡೆ ಮಿಡ ಅಕಲ್ ಸೇರಿಯರಿ ಅಂಚನೆ ಕೊರಗೆರಡು ಬಂದಾಗ ಹೆಬ್ರಿ ತಲ್ಪ ಒಂಜಿ ಅಪಗ ಐಕೆ ಬಳ್ವಾರಲ್ಲ ಗೋಪಾಡ್ಕರ್ ನಕಲ್ ನೆತ್ತದ ಪಂಡೆ ಒಂಜಿ ನಮ್ಮಂಜಿ ಹಬ್ಬಶಿಕನ ಒಂಜಿ ಒಂಜಿ ನಾಟಕನು ಅಕಲೆ ಗೊಬ್ಬಗೊಂದು ದೇಂಡ ಹಬ್ಬಶಿಕೆ ಬಂದ್ಪಣಾಯಿ ಮಿತ್ತಕ್ಲೇನು ತೊರಿತದ್ದು ಆಯೇ ಅಕಲ್ನ ಸಾಮ್ರಾಜ್ಯನು ಒಗಲ್ನ ಕೊರಗರ್ನ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನೆಯೇನು ಅಯ್ಯನ ಆ ಜೋಕ್ಲೆ ಕೊರೋಡುಂದು ಅಪ್ಪ ನಾನಾತನಂಡ ಕೆಲವು ಎನ್ ಜಿ ಓಸ್ ನಕಲು ಅಕಲ ಅನುಮತಿ ಇದ್ದಂದ ಪೋಯರ ಬಲ್ಲಿಂದು ಹೆಬ್ರಿದ ಕೈತಲ್ದ ಒಂಜಿ ಕೊರಗೆರ್ನ ಕಾಲೋನಿ ಆ ಪುದರ್ ಪಣ್ ಪೂಜಾನು ಅಂಚ ಓಡೆ ಮುಟ್ಟ ಇತ್ತಾನಕ್ಲೆ ಪೂರ್ತಿ ಅಸಹಕಾರ ಯಾನ್ ಪೋಯೆ ಪೋದು ಅನ್ನಾಗ ಅಕಲ್ ಏರ್ಲ ಇಲ್ಲರದ್ದು ಪಿದೈ ಬತ್ತಿದ್ದೆ ಮಾತಾಡ ಕಡೆಕ್ ಆ ಜೋಕ್ಲಡ ಪಂಡೇನು ನಿಖಲಿಗೆ ಒಂದು ಅಂಚಿ ತೊಂಜಿ ಕತೆ ಬಂಡೆ ಹುಭಾಷಿಕನ ಕತೆ ನಿಖಲ್ ದಾಲೆದ್ದಿ ನಿಖಲ್ ನಿಖಲ್ನ ಒಟ್ಟು ಮರತ್ತ ಒಂಜಿ ಬಿಲ್ಲು ಬಾಣ ನಿಖಲ್ ಮನ್ಪೋಡು ಒಂಜಿ ಕತ್ತಿದ ಲೆಕ್ಕ ಬರ್ಚಿ ಲೆಕ್ಕ ಮನ್ಪೋಡು ಐತ್ ಮಂತ ನಿಖಲ ಐಕೆ ಬಳ್ಳುವಾರು ಗೋಪಾಡ್ಕರ್ ಬುಕ್ಕ ಮುದ್ರಾಡಿ ಅರ್ನ ಪುದಾರು ಅಂದ ಮುದ್ರಾಡ್ತಾರ ಮಗಲು ನಿಖಲ್ ಆಯ್ತ ನಿರ್ದೇಶಕರು ಹಾಂ ಅಲ್ಪ ಟ್ರೈನಿಂಗ್ ಆದ ಅನ್ನಾಗ ಏ ಆನಿ ಕಡೆ ತಾನೆ ಆನಿ ವೀರಪ್ಪ ಮೇಲೆ ಆನಿ ಗೆಸ್ಟ್ ಹೋಯ್ತಾ ಆಯ್ಕೆ ಹೆಂಗೆ ಪೋಡೇರಿ ಏನಕ್ಕೆ ಬರ್ಪೇರಿದ್ದೆ ಒಂದು ಪೇರ್ಲ ಒತ್ತಿದ್ದೆ ಸುರುಕು ಜೋಕುಲು ಇಲ್ಲಡಪೋದು ಅಪ್ಪೆಂಬಡ ರಂದದು ರಂದದು ರಂದು ನೆನಪಿನ ಹೆಂಗಿಲ್ಲ ನಾವು ಊರದ ಶಬ್ದ ರಂದದು ರಂದದು ಕಡೆಗೆ ಸಾಮಾನು ಮಾಡ್ಕೊಳದು ಅಕ್ಕ ನಾಟಕ ತೀರ ಅನ್ನಾಗ ಈ ಅಪ್ಪೆಲ್ಲ ಅವರು ಎತ್ತಿ ಎತ್ತಿ ಎತ್ತಿ ಪೀರ ಮಾತ ಸೇರಿಯರು ಅಪ್ಪೆಲ್ಲ ಬಂದ ಅಕಲ್ನ ಪೀರವಡೆ ಅಮ್ಮಲ್ಲ ಮಾತ ಬತ್ತೀರಿ ಆ ಕೇರಿಗೆ ತೂನಾಗ ಎಂಕಲ್ನ ಇಡೀ ಆಯ್ತ ಕಾರ್ಯಕ್ರಮ ಏತು ಪೊರ್ಲಾಂಡ ಯಾನ ಕಾರ್ಡ್ ಹಿದಣ್ಣಾಗ ಜೋಕುಲು ಎಂಡ ಕೇಂಡ ಪ್ರಶ್ನೆ ನಾನು ಏಪ್ಪ ಬರ್ಪಾರ ಇಡೀ ಹೆಂಕ್ ಉತ್ತರ ಕೊರಿಯರ್ ಇದ್ದ ಎಂಡ ಅಕಾಡೆಮಿ ಮುಗ್ಗೇರಿ ಅಂಜರ್ ಮೂಯ್ ತಿಂಗಳು ಇತ್ತು ನಪ್ಪಗ ಯಾನ ನೆನಮ್ಮ ದಾಯ್ತೆ ಬಂದ್ಪೇಂಡ ಆಯ್ಕೆ ಆಯ್ನ ಕೊರಗ ರಂಗ ಅಂದ್ಪಂಡೆ ಕೊರಗೆ ರಾವಡು ಮಲಕುಡಿಯ ರಾವಡು ಮುಖ ನಲಿಕೆ ಪಾಣಾರನ ಮುಡ ಬಿದಿರಡು ಬಂತನ ಅಮ್ಮನ ಸಿಟ್ರು ಮೈಸ್ತಾರ ದಿಪ್ಪನಾಗ ಬೇರೆ ಐತದ ನಿರ್ದೇಶಕರು ಯಾನ್ ದಾಯ ಒಂಜೊಂಜೆ ಪನ್ಪೇಂದು ಪಂಡ ನಲಿಕೆ ಪಾಣಾರನ ಅಲ್ಪದ ಮುಡ ಬಿದಿರಡು ಬಂತನ ಮುಖ ಎಂಕ್ರೆ ಒಂಚೂ ದುಡ್ಡು ಒಡೆದಿತ್ತುಂಡು ಯಾನ ಪಂಡೆ ನಮ್ಮ ಒಂಚಾಲ ಬೂಕ ಮನ್ ಪೊಡುಂದು ಅಭಯ್ ಕುಮಾರ್ನ ತೀಸಿತ್ತುಂಡು ಆಯ್ನ ಪಂಡೆ ಅಭಯ್ ಕುಮಾರ್ ಆಯ್ನ ಕೊಂದಲ ಎಂಚ ಪ್ರಿಂಟ್ ಮನ್ಪೋಯಂದು ಕೊರಿಯರ್ ಬುಕ್ಕ ಡಿ ಕೆಯ ಎಡಪಂಡೆ ಡಿ ಕೆಯ ಅಂಬೇಡ್ಕರ್ ನಮಿತ್ ಒಂಜಿ ತುಳ್ಟು ಬುಕ್ ಬರಕ ಒಂದು ಬುಕ್ ಒಂಜಿ ಬರಪ್ಪಯ್ಯ ತುಳ್ಟು ತುಳ್ಟು ಒಂಜಿ ಬುಕ್ಕ ಮಾದಪ್ಪರಾಜ ಎಡಪ ಒಂಜಿ ನೀಲೇ ಅನ್ಪನಾರ್ನ ಒಂಜಿ ತುಳ್ಟು ಬರೀ ಕಾದಂಬರಿ ಮುಜಿ ಪ್ರಿಂಟ್ ಮನ್ಪಾಯ ನಮಂಚಂಡ ತುಳುಂದು ಅನ್ನ ಏರ್ನವು ನಲ್ಪುರದ ಹೆಚ್ಚ ಜಾತಿದಕ್ಕಲು ತುಳುನು ಇಲ್ಲಲ್ಲ ಪಾತೀರು ನಕಲು ಆಕನ ಇಲ್ಲದ ಭಾಷೆ ಅಪ್ಪನ ಭಾಷೆ ನಿಂಪಣ ಅವು ಭಾಷೆ ದಕ್ಕಲು ಅವು ಒತ್ತಂದೆ ಇದೆ ಉಮ್ಮರು ಆರು ಪಿದೈರಿ ಪಾತೇರನೇ ತುಳು ಇದ್ಯನ ಕೊಂಕಂಡಿ ದಕ್ಕಲು ಇಲ್ಲಲ್ಲ ಪಿದೈ ಪಾತೇರನೇ ತುಳು ಒಂಜಿ ನಲ್ಪುರದ ಹೆಚ್ಚ ಈ ತುಳುತ್ತ ಮಾತ ಜಾತಿ ದಕ್ಕಲ್ಲ ಪಾತೇರನೇ ತುಳು ಅಂಚಾದು ಅವು ಮಾತೆರ ಸೇರ್ನ ಮಾತ್ರ ಆ ಭಾಷೆ ಬೆಳೆಚಲ್ಲ ಅಪ್ಪನೆ ಜನಕ್ಕಲು ಭಾಷೆರದು ಮಿತ್ತವು ಬದುಕತ್ತ ಬದುಕನ್ನು ನಮ್ಮ ಕಟ್ಟಡದಿತ್ತನ ಭಾಷೆನ ಕಟ್ಟುನೆಲ್ಲ ಬದುಕು ಕಟ್ಟಲ್ಲ ಒಟ್ಟಿಗೆ ಅವಳು ಐಟು ಆಯೇ ಬ್ಯಾರಿ ಪಾತೇರ್ನಾಯೇ ಮಲಯಾಳಿ ಪಾತೇರ್ನಾಯೇ ಕನ್ನಡ ಪಾತೇರ್ನಾಯೇ ಕೊಂಕಣಿ ಪಾತೇರ್ನಾಯೇ ಚಿತ್ಪಾನ್ ಪಾತೇರ್ನಾಯೇ ಅಂತ ಅನ್ಪಣ ಭೇದ ಒಂದು ಪೇರು ಬಲ್ಲಿ ದಯಂದ ಅಂಚ ಪತ್ತನ ನಂಕು ನೂದು ಹೊತ್ತು ಒಂದು ಇನ್ನೂದರ್ದು ಹೆಚ್ಚ ಜಾತಿ ದಕ್ಕಲು ಮೂಲು ತುಳು ಪಾತೇರ್ನಕಲು ಅಂಚಾದೆಂದು ಪ್ರಾದೇಶಿಕ ಭಾಷೆ ನಮ್ಮ ಭಾಷೆ ಮಾತಾಡಿನ ಭಾಷೆ ಅಂದರೆ ಅಕಲ್ನ ಒಂಜಿ ಬದುಕನ್ನು ಕಟ್ಟು ನಂಚಿತ್ತನ್ನ ಕೆಲಸ ನಮ್ಮ ಈ ಭಾಷೆ ಕಟ್ಟುನೈತ ಒಟ್ಟಿಗೆನೇ ತುಳು ಅಕಡೆ ಮಿಡಿದು ಮನ್ಪೋಡು ಆಯ್ನ ಎಂಕ್ಲವ್ ಎಲ್ಲೇಪುರ ಮಾಡು ಮತ್ತೊಂದು ಬತ್ತು ಆಯ್ನ ಅಂಚಾದ್ಯಾನ ಏಪರ ಹೊಣಪಡು ನಮ್ಮ ಬದುಕಿನೂ ಬಿಡ್ದು ನಮ್ಮ ಭಾಷೆನ ಬಳವಣಿಗೆ ಮೇಲೆ ಪೇರಾಗ್ತೀವಿ ನಮ್ಮ ಸಾಹಿತ್ಯ ಲಂಚನೆ ಇದು ಆಯ್ನ ಅನುವಾದ ಮಂತನಕ್ಕೆ ಮಾತ್ರ ಯಾನ ಯೋಚನೆ ಮಂತ ಮಂತದ್ದು ಪೆಗಿದು ಪೆಗಿದು ಮಂತದನೆ ನೀರು ಚೋಪುರ ತೋಟ ಕಾವಾಡು ಬೇತೆ ಪದ್ಯಗಳು ಮಾತಾ ಅವು ಬ್ರೆಕ್ಟಿನಾವಡು ಅಥನ ಹೊಲ್ಡರ್ಲಿ ನಾವಡು ತ್ಯಾಂಡ ಜರ್ಮಂಡ್ ಸುಮಾರು ಪದ್ಯಗಳು ಅಂಡ ಎಂಕದಾಯ್ ತಾಂಡ ತುಳುತ್ತ ಕೆಳಗೆ ಈ ನಮ್ಮದ ಒಂಜಿ ಒಂಜಿ ಗೇನ ಪುಟ್ಟೋಡು ಕೂಡ ಧ್ಯಾನ ಆಯ್ನ ಮಾತ ತರ್ಜಮಂತೆ ಅಂಚಾದ ಇನಿ ಎನ್ನ ಈ ಲೆಪ್ಪುಗು ಅಕಾಡೆಮಿದ ಲೆಪ್ಪುಗು ನಿಖರ್ ಮಾತ ಬರ್ತಾರೆ ನಮ ದುಂಬು ಗೆಂಚ ಪೋಡು ನಮ್ಮ ದುಂಬು ಗೆಂಚ ಪೋಡು ತುಳು ಈತ ಈತ ಎಂಕಿನಿ ಸಂತೋಷಂಚಾಂಡ ಈತ ಜನ ನಮ್ಮ ಈ ಅಕಾಡೆಮಿ ಬೋರ್ಡುನ್ ಪಣ್ಣ ದಯದಂಡ ಈತ ನಮ್ಮಡ ತುಳುಕೂಟ ಉಂಡು ತುಳು ಒಕ್ಕೂಟ ಉಂಡು ತುಳುತ್ತ ಬಡಪ್ನಾಥ್ ಎಲ್ಲೆಲ್ಲ ಸಂಸ್ಥೆಲು ಮಲ್ಲ ಸಂಸ್ಥೆಲು ಉಂಡು ಆನ್ಲೈನ್ ಉಂಡು ಇದು ಮಾತ ಇತ್ತನದ ಒಟ್ಟಿಗೇನೆ ಅಕಾಡೆಮಿ ಪಣ್ಣ ಒಂದು ಅಕಾಡೆಮಿಕ್ ನಮ್ಮ ಮಲ್ಲ ಮಾನದಿಗೆ ಐಡೆಂಟಿಟಿ ಅನನ್ಯತೆ ದಾಯ್ತ ಅಂದ್ಪಂಡ ತುಳು ಅಕಾಡೆಮಿ ಅವು ಇನಿಕತ್ತು ಎಲ್ಲಗತ್ತು ಸಾರಕಾಲಗಳು ಅಂತ ಹೊಂದ್ಪಿರತ್ತ ಓರಿಯೋಳು ನಮ್ಮ ಇನ್ನು ಆನಮಣೆದ ಒಂದು ರೀತಿ ನಮ್ಮ ಬಳಪ ಅಂತ ಬರಡು ಹೊಸ ರೀತಿದ ಎಗ್ಗಿರಡು ನಮ್ಮ ಬಳಪ ಅಂತ ಬರಡು ಆಯ್ಕೆ ಇಂದು ಯಾನ ಇಂಚನೇ ದಾನ ನಲ್ಲ ಒಂಜಿ ಏತ ವರ್ಷ ಹೊಣ್ಣಿಯರೆ ಹಿಂಗ ಸಾಧ್ಯ ಧ್ಯಾನ ಏನಿ ಪಣ್ಣ ಪಣ್ತದಾಯ್ತ ಗಂಡ ನಂಗೆ ತುಳು ನಮ್ಮ ಬದುಕದ ಭಾಷೆ ನಮ್ಮ ಇಡೀ ಬದುಕನ್ನು ನಾವು ಒಂಜಿ ಕಾಲೋಡು ಬೆನ್ನಿದ ಕ್ಲಿಪ್ಪಿದಾರು ಐರದಕ್ಕ ಬೇತೆ ಬೇತೆ ನಮ್ಮ ಒಂಜಿ ಕಸುಬು ದಕ್ಲ ಅದಿಪ್ಪಿರಾರು ಮಾತರೇಕಲ್ಲ ಓ ಕಸುಬು ಅಂತೆಲ್ಲ ನಮ್ಮ ತುಳುನ ಪಾತಿರ್ಬೋದು ಅವು ನಮ್ಮ ಆಟದ ಯಕ್ಷಗಾನ ದಕಲು ನಮ್ಮ ನಾಟಕ ದಕಲು ಮತ್ತು ಸಿನಿಮಾ ದಕಲು ನೆಕ್ಲು ಮಾತಾಯ್ನ ಬೇತೆ ಬೇತೆ ಮರಗಿಲ್ಡ್ ಕೊಂಡೊಂದುಳ್ಳರು ಹಣ ಒಂಜಿ ಅಕಾಡೆಮಿಕ್ ಆದ ಶೈಕ್ಷಣಿಕವಾದ ಕೊಂದರ್ಪನ ಬೂಕುಲನ್ನು ಅಚ್ಚುಮನ್ಪನ ಹೊಸ ರೀತಿ ಬರಪ್ಪನ ಅಕ್ಲಿಗೆ ಒಂಜಿ ನಮ್ಮನೆ ಆಯ್ತ ತರಬೇತಿ ಕೊರಪನ ಅಕ್ಲೇನ ಮೂಕ್ಲೇನ ಅಚ್ಚುಮನ್ಪನ ತೈನ ಪ್ರಸಾರ ಮನ್ಪನ ಓದ್ಪವನ ಈ ಕೆಲಸಲೇ ನಮ್ಮ ಮಲ್ತನ ನಮಂಜಿ ಐಕ್ಯ ನೋಡ್ಬಿಡ್ತದೆ ತುಳುನಾಡಿಗೆ ಒಂಜಿ ಐಕ್ಯದ ಭಾವನೆ ಉಂಟು ಅವು ಖಾಲಿ ಜಾತಿ ಧರ್ಮದ ಭೇದಡು ಇಪ್ಪನಾತ್ ಭಾಷೆದ ರೂಪಡು ಬರ್ಪನ ಉಂಟು ಯಾನು 2000 ಇಸವಿಡು ಯಾನು ಟೋಕಿಯೋಡು ಒಂಜಿ ಒಂಜನ್ನ ಲೆಕ್ಚರ್ ಇತ್ತಂಡು ಅವು ಇಂಗ್ಲೀಷಿಡು ಅನ್ನ ಅಕ್ಲಿಗೆ ಜಪಾನ್ ಭಾಷೆಡ್ ಕೇಳಿದ್ದಿತ್ತಂದು ಒಂದೇ ವಿಷಯಡು ಅಕ್ಲಿಗೆ ಈತ ಭಾಷೆಯಲ್ಲಿ ಇತ್ತದ ನಿಖಲ ಎಂಚ ಲಡಾಯಿ ಮಣಪಂದ ಇತ್ತೇರಿ ಅಂತ ಕೇಂದ್ರ ಅಕ್ಲಿಂಗೆ ಯಾನು ಮಂಡೆ ಎಂಕಿನ ಉಳ ಈ ನೆಟ್ಟು ಭಾರಿ ಸೌಹಾರ್ದ ಉಂಡು ಈತ ತುಳುತ್ತಕ್ಲು ಒಂಜಿ ಕನ್ನಡ ದಕ್ಕಲಿನೊಟ್ಟಿಗೆ ಕೊಂಕಣಿ ದಕ್ಕಲಿನೊಟ್ಟಿಗೆ ಬ್ಯಾರೆ ದಕ್ಕಲಿನೊಟ್ಟಿಗೆ ಮಲಯಾಳಿ ದಕ್ಕಲಿನೊಟ್ಟಿಗೆ ಬೇತೆ ವೇಸೆ ಭಾಷೆ ದಕ್ಕಲಿನೊಟ್ಟಿಗೆ ಎಂಕಲೋ ಪಾತೆರಂದುಲ್ಲು ಪೊಲ್ಲುಡು ಪಾತ್ರ ಎಂಕಲ ಎಂಕಲ ಬದುಕು ಎಂಕಲ ಬದುಕಡು ಒರೆಕೋರಿ ಅಕಲನ್ನ ಕಟ್ಟಿಸ್ಕೋಕಂಗಿಲ್ಲ ಆವೊಂದುಲ್ಲು ಅಂಚಾದ ಎಂಕಲ ಈ ಲಡಾಯಾರ ಸಾಧ್ಯ ಇದ್ದಿದೆ ಅಂಡ ಎಂಕ್ಲಗೆ ಒಂಜಿ ಬೇತೆ ಎಂಕ್ಲಿದ್ದಲ್ಲ ಊರು ಇದ್ದಿ ಎಂಕ್ಲ ಎಲ್ಲಿ ಜಾಗೆ ಆ ಮಿತ್ತಿಗೆ ಪೋನ ಒಂಜಿ ಸುದ್ದೆ ತಿರ್ತು ಪೋನ ಒಂಜಿ ಪಯಸ್ವಿನಿ ಸುದ್ದೆ ಇಂಚಿ ಪೋನ ಎಂಕ್ಲ ಸೀದ ಅರಬ್ಬಿ ಸಮುದ್ರ ಬೂರೋಡಾಪುಂಡು ಬೆತ್ತದಲ್ಲ ಎಂಕ್ಲ ಜಾಗೆ ಇದ್ದಿ ಎಂಕ್ಲದಲ್ಲ ಎಂಕ್ಲ ಎಲ್ಲಿ ಎಲ್ಲಿಯ ಊರು ಎಂಕ್ಲ ಎಂಕ್ಲದಲ್ಲ ಮಲ್ಲ ಸಾಮ್ರಾಜ್ಯ ಕಟ್ಟಿನಕ್ಲ ಅತ್ತೆ ಎಂಕ್ಲು ಎಂಕ್ ಅರಬ್ಬಿ ಸಮುದ್ರಲ್ಲ ಇಂಚಿ ಎಂಕ್ಲನ ಪಶ್ಚಿಮ ಘಟ್ಟಲ್ಲ ಅಂಚಿಗೆ ಮಿತ್ತಿಗೆ ಒಂಜಿ ಸುದ್ದೆ ತೀರ್ಥಗೆ ಒಂಜಿ ಸುದ್ದೆ ನೆತ್ತ ಉಳೈಡೆ ಎಂಕ್ಲ ಏತು ಲಡಾಯಿ ಮಣ್ತಲ್ಲ ನೆತ್ತಲೇ ಲಡಾಯಿ ಮಣ್ಪಡತ್ತೆ ಬೇತಲ ಪೈರೆ ಗೊತ್ತಿದ್ದಿ ಅಂಚ ಎಂಕ್ಲ ಒಂಜಿ ಪೊರ್ಲೋಡು ಬದುಕೋಡು ಹನ್ಪುನ ಒಂಜಿ ಆಶೆಯಡು ಎಂಕ್ಲೋ ಈ ಭಾಷೆಲೇನು ಒರಿಪಾವುಡು ಐಟು ತುಳುಕು ಮಲ್ಲ ಶಕ್ತಿ ಉಂಡು ಮೂಲು ಚಿನ್ನ ಕಾಸರಡು ಉಳ್ಳಿರು ಆರ್ನ ಒಂಜಿ ತುಳುತ್ತ ಸರ್ಜಿಮದೆ ಕೆಂಡ ಮಂತನಕ್ಕೆ ಕೆಂಡ ಮುನ್ನುಡಿ ಬರಪ್ಪಾರು ಮುನ್ನುಡಿ ಬರಪ್ಪಡು ಸುಮಾರು ಜನ ಉಳ್ಳಿರು ತುಳು ಸಾಹಿತ್ಯ ಅಕಾಡೆಮಿ ನಮ್ಮ ಮಾತೆರಿನ ತುಳುವೇರಿನ ಒಂಜಿ ಪೆರ್ಮೆದ ಒಂಜಿ ಸಂಕೇತ ನಮ್ಮಂಜಿ ಬುಳ್ಪು ಅಯ್ಯ ನಮ್ಮ ಅಧ್ಯಕ್ಷ ನಕಲು ಬರ್ಪೇರು ಪೋಪೇರು ಅಣ್ಣ ನಮ್ಮ ಈ ಅಕಾಡೆಮಿನ ನಮ್ಮ ಏಪತ್ತುಗಳ ನಮ್ಮ ಅಕಾಡೆಮಿದು ಪಂಡದು ಐತ ಒಟ್ಟಿಗೆ ಸೇರಂದು ಬುಕ್ ಪ್ರತಿ ವರ್ಲ ತುಳುತ್ತ ಬರವು ಸರವನ್ಲ ಬರವು ಸರ ಅಂತ ಪಂಡ ನಂಜಾತ ಖಾಲಿ ಬರವಣಿಗೆ ಅತ್ತ ನಮ್ಮ ಬದುಕಿಲ್ಲ ನೆನ್ನೆ ಕಟ್ಟೊಂದು ಪೋಡು ಅಂತ ಪಂಡಂದು ಇನಿ ಹೆಂಕ ಈತ ಒಂಜಿ ಹಿಂಗೆ ಪೊರ್ಲುದ ಈ ರೀತಿದ ಒಂಜಿ ಮನದಿಗೇನು ಉಳ್ಳಿಯರೆ ಮಂತನ ಕಳಸದ ನೆಡ್ದು ರಡ್ ಬೂಕುಲನ್ನು ದತ್ತೇರು ನಮ್ಮ ಕಳಸ ಹಿಡಿದು ಅರಿದೆತ್ತದು ದೆಪ್ಪನ ಕಾಲ ಕರಿತಂಡಿತ್ತೆ ಆಂಡ ಬೂಕುಲು ಇತ್ತೆ ಬತ್ತು ಅಂದು ನಮ್ಮ ಅರ್ಥಮಂತ್ರುಡಂಚ ಆಂಡ ಪುಸ್ತಕಾಲ ಗುಲ ನಮ್ಮ ಸೇರುಡು ಅನ್ನ ನಮ್ಮ ದುಮ್ಮದ ಕಲರ್ನ ಮರಪಿರ ಜೈನೇನು ಹೊಂಟೇನು ಜಂಜಿಗಿದ ಅಕಲ್ನ ಯಾನೇನು ಸುಮಾರು ಓದ್ದೆ ಜಂಜಿದೇನು ಇಂಟರ್ನೆಟ್ ಮಾತ್ರ ಅಕಲ್ನ ಆಲೋಚನೆಗೆ ಅವು ಎಡ್ಡೆ ಉಂಡು ಅಂಡ ನಮ್ಮ ಪ್ರಾಕದ ಅಕಲ್ನ ಒಂಜಿ ಗೇನ ಉಂಡು ಅದು ತಿಳುವಳಿಕೆ ಉಂಡು ಅಂತ ಅಯ್ಯ ನಮ್ಮ ಬುಡ್ದು ಅಯ್ಯ ಪ್ರತ್ಯೇಕ ಮನ್ಪೇರ ಆಪಿಜಿ ನಮ್ಮ ಇತ್ತ ಮುಲ್ ಹಿರಿಯಕ್ಲು ಮಾತ್ರ ಉಳ್ಳೇರತ್ತ ಎಸಿ ಬಂಡಾರ್ಲ ಅವಳು ನೆಕ್ಲು ಹಿರಿಯಕ್ಲು ಮಾತ್ರ ಉಳ್ಳೇರತ್ತ ಈ ತಿಳುವಳಿಕೆನ ದೀವೊಂದು ಪೊಸತ್ತದ ಕಲೆಗಳ ನೆನ್ನ ಕಲ್ಪವೊಂದು ನಮ್ಮ ಬದುಕುನೈಕು ಇನಿತ್ತ ಈ ಲೇಸ್ ಅವು ಒಂಜಿ ಒಂಜಿ ಹೊಸ ಮರ್ಗಿಲ್ನ ಕೊನಡನ್ ಪಂಡದು ಮುಲ್ತ ಅಧ್ಯಕ್ಷರಿಗೆ ಮಾತ ಸದಸ್ಯರ ನಕಲಿಗೆ ಬುಕ್ಕ ಪ್ರೊಫೆಸರ್ ವಿಷ್ಣು ಭಟ್ರಿಗೆ ಭತ್ತನ ಚಿತ್ತನ ಮಾತ ಎನ್ನ ತುಳು ಬಂಧುಲಿಗೆ ಯಾನ ಸೋಲೈತು ಸ್ವಲ್ಪ ಸಂತಾಬೆ ನಮಸ್ಕಾರ.
0: ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಲೆಕ್ಕೋಡು ಕುಡ್ಲದ ತುಳುಭವನದ ಸಿರಿಚಾವಡಿ ನಡತ್ತಿನ ಬೆನ್ನಿದ ಪನಿದೊಂಪ ಉದಿಪನ ಪ್ರೊಫೆಸರ್ ಬಿ ಎ ವಿವೇಕ್ ರೈಕುಲ್ನ ರಡ್ಡು ಬೂಕುಲ ಬುಡುಗಡೆ ತುಳುವ ಜಾಲಪೊಲಿ ನಾಲಾ ಇಡ್ದ ನಾಲೂರುಗೋ ಬರವು ಸರವುದ ತುಲಿಪು ಪಾತರ ಕತೆತ ಪೊರ್ಲು ಮಾನಾದಿಗದ ಗದ್ದಿಗೆಡಿತ್ತಿನ ತುಳು ಸಾಹಿತ್ಯ ಅಕಾಡೆಮಿದ ಸುರುತ ಗುರ್ಕಾರಿರಾಯಿನ ಡಾಕ್ಟರ್ ಬಿ ಎ ವಿವೇಕ್ ರೈ ಅರ್ನ ಪಾತೆರನ್ನು ಕೇನೊಂದು ಬತ್ತರೆ ಇಡೆಗು ಈ ಕಾರ್ಯಕ್ರಮ ಮುಗಿಂಡು ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕ.

0: ರೇಡಿಯೋ ಸಾರಂಗ್ 107.8 FM.
1: ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವು ಕೇಳುತ್ತಿರುವುದು ನಿಮ್ಮ ನೆಚ್ಚಿನ ಆರೋಗ್ಯ ಕಾರ್ಯಕ್ರಮ ಆರೋಗ್ಯದ ಅಲೆ ನಿಮ್ಮ ಮನೆಯ ಬಾಗಿಲಿಗೆ.
2: ಹೌದು ಶ್ರೋತೃ ಮಿತ್ರರೇ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ, ನಿಮ್ಮ ನಗು ನಮ್ಮ ಸಂತೋಷ. ಮತ್ತು ಇಂದು
1: ಅಯ್ಯೋ ಈ ಶಬ್ದ ಎಲ್ಲಿಂದ ಬಂತು?
2: ನಮ್ಮ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅನಿಸುತ್ತೆ.
1: ಯಾರು?
2: ನಮ್ಮ ಇಂದಿನ ಕಾರ್ಯಕ್ರಮದ ವಿಐಪಿ ಗೆಸ್ಟ್ ಸೊಳ್ಳೆ.
1: ಸೊಳ್ಳೆ ವಿಐಪಿ ಆಗಿರಬಹುದು, ಆದರೆ ನಮ್ಮ ಮನೆಗೆ ವಿಐಪಿ ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ.
2: ಸರಿ ಹೇಳಿದ್ದೀರಿ. ಇಂದಿನ ನಮ್ಮ ಕಾರ್ಯಕ್ರಮದ ವಿಷಯ
1: ಸೊಳ್ಳೆ ಬೇಡ ಆರೋಗ್ಯ ಬೇಕು. ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುತ್ತಿರುವವರು ಶ್ರೀನಿವಾಸ್ ಕಾಲೇಜಿನ 2ನೇ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳು.
3: ಯಾವುದೇ ಕಾರ್ಯಕ್ರಮವನ್ನು ದೇವರ ಸ್ಮರಣೆಯೊಂದಿಗೆ ಆರಂಭಿಸುವುದು ನಮ್ಮ ಸಂಪ್ರದಾಯ. ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದ ದೊರೆಯಲಿ ಎಂಬ ಪ್ರಾರ್ಥನೆಯೊಂದಿಗೆ ಈಗ

0: ಶ್ರೋತೃ ಮಿತ್ರರೇ, ಸೊಳ್ಳೆ ಎಂದರೆ ನಮ್ಮಲ್ಲಿ ಬಹುತೇಕ ಜನರಿಗೆ ನೆನಪಾಗುವುದು
1: ರಾತ್ರಿಯ ನಿದ್ದೆ.
0: ಕಿವಿಯ ಬಳಿ ಜುಮ್ಮೆನೋ ಶಬ್ದ,
1: ನಾವು ಹೊಡೆಯಲು ಕೈ ಎತ್ತಿದರೆ ತಪ್ಪಿದ ಚಪ್ಪಾಳೆಯ ಶಬ್ದ.
0: ಆದರೆ ಸೊಳ್ಳೆಯ ಕಾಟವನ್ನು ಕೆಲವರು ಕಿರಿಕಿರಿ ಎಂದು ನೋಡಬಾರದು.
2: ಕೆಲವು ಸೊಳ್ಳೆಗಳು ಸೋಂಕುಗಳನ್ನು ಹರಡಬಹುದು ಮತ್ತು ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯ, ಫೈಲೇರಿಯಾಸಿಸ್ ಮತ್ತು ಜಪಾನೀಸ್ ಎನ್ಸೆಫಲೈಟಿಸ್ ನಂತಹ ರೋಗಗಳಿಗೆ ಕಾರಣವಾಗಬಹುದು.
0: ಹಾಗಾದರೆ ಇಂದು ನಾವು ತಿಳಿದುಕೊಳ್ಳೋಣ, ಸೊಳ್ಳೆ ಹೇಗೆ ರೋಗ ಹರಡುತ್ತದೆ, ರೋಗದ ಲಕ್ಷಣಗಳು ಯಾವುದು, ರೋಗ ಬಂದರೆ ಏನು ಮಾಡಬೇಕು, ಮತ್ತು ಮುಖ್ಯವಾಗಿ
1: ಸೊಳ್ಳೆಗಳನ್ನು ನಮ್ಮ ಮನೆ ಮತ್ತು ಸಮುದಾಯದಿಂದ ಹೇಗೆ ದೂರ ಇಡಬೇಕು.
3: ಈಗ ನಾವು ಸೊಳ್ಳೆಗಳಿಂದ ಹರಡುವ ರೋಗಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ, ಬನ್ನಿ ಕೇಳೋಣ.
4: ನಮ್ಮ ಆರೋಗ್ಯ ಬುಲೆಟಿನ ಮೊದಲ ಸುದ್ದಿ ಡೆಂಗ್ಯೂ.
5: ಡೆಂಗ್ಯೂ ವೈರಸ್ನಿಂದ ಉಂಟಾಗುವ ರೋಗ. ಇದು ಮುಖ್ಯವಾಗಿ ಸೋಂಕಿತ ಎಡಿಸ್ ಸೊಳ್ಳೆಗಳ ಕಚ್ಚುವಿಕೆಯಿಂದ ಹರಡುತ್ತದೆ.
4: ಸಾಮಾನ್ಯವಾಗಿ ಕಾಣಿಸಬಹುದಾದ ಲಕ್ಷಣಗಳು: ತೀವ್ರ ಜ್ವರ, ತಲೆನೋವು, ದೇಹ ನೋವು, ಕಣ್ಣುಗಳ ಹಿಂದೆ ನೋವು, ವಾಕರಿಕೆ, ಚರ್ಮದ ದದ್ದುಗಳು.
5: ಕೆಲವು ಸಂದರ್ಭಗಳಲ್ಲಿ ಡೆಂಗ್ಯೂ ಗಂಭೀರ ಸ್ವರೂಪ ಪಡೆಯಬಹುದು.
4: ಆದ್ದರಿಂದ ತೀವ್ರ ಜ್ವರ ಬಂದಾಗ ನಿರ್ಲಕ್ಷ್ಯ ಬೇಡ, ವೈದ್ಯಕೀಯ ಸಲಹೆ ಪಡೆಯಿರಿ. ಮತ್ತೊಂದು ಮುಖ್ಯ ವಿಷಯ, ಸ್ವಯಂ ಔಷಧಿ ಸೇವಿಸುವುದನ್ನು ತಪ್ಪಿಸಿ ಮತ್ತು ಆರೋಗ್ಯ ಸಿಬ್ಬಂದಿಯ ಸಲಹೆಯನ್ನು ಪಾಲಿಸಿ.
0: ಮುಂದಿನ ಆರೋಗ್ಯ ಮಾಹಿತಿ ಮಲೇರಿಯಾ.
1: ಮಲೇರಿಯಾ ಪ್ಲಾಸ್ಮೋಡಿಯಂ ಎಂಬ ಪರೋಪಜೀವಿಯಿಂದ ಉಂಟಾಗುತ್ತದೆ ಮತ್ತು ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯ ಮೂಲಕ ಹರಡುತ್ತದೆ.
0: ಜ್ವರ, ಚಳಿ, ನಡುಕ, ಬೆವರು, ತಲೆನೋವು ಮತ್ತು ದೌರ್ಬಲ್ಯ ಮುಂತಾದ ಲಕ್ಷಣಗಳು ಕಾಣಿಸಬಹುದು.
1: ಜ್ವರವನ್ನು ಇವತ್ತು ಬಿಡು, ನಾಳೆ ನೋಡೋಣ ಎಂದು ಮುಂದೂಡಬೇಡಿ.
0: ಯಾಕೆಂದರೆ ಜ್ವರ ನಿರ್ಲಕ್ಷಿಸದಿರಿ,
1: ತಕ್ಷಣವೇ ಪರೀಕ್ಷಿಸಿ.
5: ಇನ್ನು ಚಿಕನ್ ಗುನ್ಯ, ಇದು ಕೂಡ ಎಡಿಸ್ ಸೊಳ್ಳೆಗಳ ಮೂಲಕ ಹರಡುತ್ತದೆ.
1: ಜ್ವರದ ಜೊತೆಗೆ ಮುಖ್ಯವಾಗಿ ತೀವ್ರ ಕೀಲು ನೋವು, ಸ್ನಾಯು ನೋವು, ತಲೆನೋವು ಮತ್ತು ಕೆಲವೊಮ್ಮೆ ಚರ್ಮದ ಮೇಲೆ ದದ್ದುಗಳು ಕಾಣಿಸಬಹುದು.
5: ಕೀಲು ನೋವು ಬಂದಾಗ
1: ನನ್ನ ವಯಸ್ಸೇನು, ನನಗೆ ಜಾಯಿಂಟ್ ಪೇನ್ ಯಾಕೆ ಎಂದು ಕೇಳಬೇಡಿ.
5: ಸೊಳ್ಳೆ ನಿಮ್ಮ ಆಧಾರ್ ಕಾರ್ಡ್ ನೋಡಿ ಕಚ್ಚುವುದಿಲ್ಲ.
1: ಇದಲ್ಲದೆ ಕೆಲವು ಸೊಳ್ಳೆಗಳು ಫೈಲೇರಿಯಾಸಿಸ್ ಮತ್ತು ಜಪಾನೀಸ್ ಎನ್ಸೆಫಲೈಟಿಸ್ ಮುಂತಾದ ರೋಗಗಳ ಹರಡುವಿಕೆಯಲ್ಲಿ ಪಾತ್ರ ವಹಿಸಬಹುದು.
5: ಹೀಗಾಗಿ ಸೊಳ್ಳೆ ನಿಯಂತ್ರಣ ಎಲ್ಲರ ಜವಾಬ್ದಾರಿ.
3: ಎಂದು ಕಿವಿಯ ಬಳಿ ಕೇಳಿಸುವ ಈ ಸದ್ದು ಯಾರದ್ದು ಗೊತ್ತಾ? ಹೌದು, ಇವತ್ತಿನ ನಮ್ಮ ವಿಶೇಷ ಅತಿಥಿ ಸೊಳ್ಳೆ. ಬನ್ನಿ ಅದರ ಜೊತೆ ಸ್ವಲ್ಪ ಸಂದರ್ಶನ ನಡೆಸೋಣ.
4: ಅಯ್ಯೋ, ಮತ್ತೆ ಸೊಳ್ಳೆ, ಇವತ್ತು ರಾತ್ರಿ ನಿದ್ದೆ ಮಾಡೋದು ಹೇಗೆ?
0: ಸೊಳ್ಳೆ ಕಚ್ಚಿದರೆ ಕಚ್ಚಲು ಬಿಡಿ, ಒಂದು ಸೊಳ್ಳೆಯಿಂದ ಏನಾಗುತ್ತದೆ?
4: ಅದೇನಪ್ಪ, ಒಂದು ಸೊಳ್ಳೆ ಅಂದರೆ ಒಂದೇ ಸೊಳ್ಳೆಯೇ? ಆದರೆ ಅದು ಸೋಂಕಿತ ಸೊಳ್ಳೆಯಾಗಿದ್ದರೆ?
0: ಅಹಹಹ, ನನ್ನ ಬಗ್ಗೆ ಮಾತನಾಡುತ್ತಿದ್ದೀರಾ?
4: ಅಯ್ಯೋ, ಸೊಳ್ಳೆ ಮಾತಾಡ್ತಿದೆ.
0: ಹೌದು, ನಾನು ಸೊಳ್ಳೆ, ಆದರೆ ನನ್ನನ್ನು ಚಿಕ್ಕದು ಎಂದು ನಿರ್ಲಕ್ಷ್ಯ ಮಾಡಬೇಡಿ.
5: ನೀನೇನು ಮಾಡುತ್ತೀಯ?
0: ನಾನು ಕೆಲವು ರೋಗಗಳನ್ನು ಹರಡಲು ಕಾರಣವಾಗಬಹುದು. ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯ ಮುಂತಾದ ರೋಗಗಳು ಸೊಳ್ಳೆಗಳ ಮೂಲಕ ಹರಡಬಹುದು.
4: ಅಂದರೆ ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸಬೇಕು.
0: ನನ್ನನ್ನು ಹೊರಗಡೆ ಕಳಿಸುವುದಕ್ಕಿಂತ ಮೊದಲು ನಿಮ್ಮ ಮನೆಯಲ್ಲಿ ನಿಂತ ನೀರನ್ನು ತೆಗೆದು ಹಾಕಿ, ಇಲ್ಲದಿದ್ದರೆ ನನ್ನ ಮಕ್ಕಳಿಗೆ ಅಲ್ಲೇ ಮನೆ ಸಿಗುತ್ತದೆ.
5: ಅಯ್ಯೋ, ಅಂದರೆ ನಮ್ಮ ಮನೆಯ ನೀರಿನ ಪಾತ್ರೆಗಳೇ ನಿನಗೆ ಮನೆಗಳ?
0: ಹೌದು, ತೆರೆದ ನೀರಿನ ಪಾತ್ರೆ, ಹಳೆಯ ಟಯರ್, ಹೂವಿನ ಕುಂಡ ಎಲ್ಲವೂ ನನಗೆ ಬಹಳ ಇಷ್ಟ.
2: ನಿಲ್ಲಿ, ಎಲ್ಲರೂ ಕೇಳಿ.
4: ಮೇಡಮ್, ಮೇಡಮ್, ಸೊಳ್ಳೆ ನಮ್ಮ ಜೊತೆ ಮಾತನಾಡ್ತಿದೆ.
2: ಏನು, ಸೊಳ್ಳೆ ಮಾತನಾಡುತ್ತಾ? ಸೊಳ್ಳೆ ಮಾತನಾಡುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದು ರೋಗ ಹರಡಬಹುದು ಎನ್ನುವುದನ್ನು ಮಾತ್ರ ನೆನಪಿಡಿ. ನಾವು ಏನು ಮಾಡಬೇಕು ಗೊತ್ತೇ?
4: ಏನು?
2: ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ನೀರಿನ ಪಾತ್ರೆಗಳನ್ನು ಮುಚ್ಚಿಡಬೇಕು. ಮನೆಯ ಸುತ್ತಲಿನ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಸೊಳ್ಳೆ ಪರದೆ ಅಥವಾ ಮಾಸ್ಕಿಟೋ ನೆಟ್ ಬಳಸಬೇಕು. ಅಗತ್ಯವಿದ್ದರೆ ಸೊಳ್ಳೆ ನಿವಾರಕಗಳನ್ನು ಬಳಸಬೇಕು. ಪೂರ್ಣ ತೋಳು ಬಟ್ಟೆಗಳನ್ನು ಧರಿಸುವುದು ಸಹಾಯಕ. ಜ್ವರ ಅಥವಾ ಇತರ ಲಕ್ಷಣಗಳು ಕಂಡು ಬಂದರೆ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಬೇಕು.
0: ಅಯ್ಯೋ, ಹೀಗೆ ಮಾಡಿದರೆ ನನ್ನ ಬಿಸ್ನೆಸ್ ಮುಗೀತಲ್ಲ?
4: ಅದೇ ನಮ್ಮ ಪ್ಲಾನ್.
0: ಸರಿ ಸರಿ, ನಾನು ಹೋಗುತ್ತೇನೆ. ಇನ್ನು ಇಲ್ಲಿ ನಿಂತರೆ ನನ್ನ ಜೀವಕ್ಕೆ ಅಪಾಯ.
4: ಸೊಳ್ಳೆ ಹೋಗಲಿ, ಆರೋಗ್ಯ ಬರಲಿ.
3: ಈಗ ನಾವು ರಾಪಿಡ್ ಫೈರ್ ಕ್ವಿಜ್ ಅನ್ನು ಪ್ರಾರಂಭಿಸೋಣ. ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಎಲ್ಲರೂ ಸಿದ್ಧರಾಗಿ ಬನ್ನಿ.
4: ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಮನೆಯಲ್ಲಿಯೇ ಕುಳಿತು ಉತ್ತರ ಹೇಳಬಹುದು. ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡಲು ಸಹಾಯ ಮಾಡುವ ಪ್ರಮುಖ ಸ್ಥಳ ಯಾವುದು?
1: ಉತ್ತರ, ನಿಂತ ನೀರು.
4: ಡೆಂಗ್ಯೂ ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಸೊಳ್ಳೆ ಯಾವುದು?
1: ಉತ್ತರ, ಏಡಿಸ್ ಸೊಳ್ಳೆ.
4: ಮಲೇರಿಯಾವನ್ನು ಉಂಟು ಮಾಡುವ ಪರೋಪಜೀವಿ?
1: ಉತ್ತರ, ಪ್ಲಾಸ್ಮೋಡಿಯಂ.
4: ಚಿಕನ್ ಗುನ್ಯಾದ ಪ್ರಮುಖ ಲಕ್ಷಣಗಳಲ್ಲಿ ಒಂದು?
1: ಉತ್ತರ, ತೀವ್ರ ಕೀಲು ನೋವು.
4: ಸೊಳ್ಳೆ ನಿಯಂತ್ರಣಕ್ಕೆ ಮೊದಲ ಹೆಜ್ಜೆ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು. ನೀವು ಮನೆಯಲ್ಲಿ ಕುಳಿತು ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.
6: ನಮಸ್ಕಾರ ಕೇಳುಗರೆ, ಫನ್ನಿ ಮಸ್ಕಿಟೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಿಮ್ಮ ಜೊತೆ ನಗು ಗಾಸಿಪ್ ಕೂಡ ಇದೆ. ಎಲ್ಲರೂ ಲೈನ್ ಅಲ್ಲಿಯೇ ಇರಿ.
7: ನಿಮ್ಮ ಮನೆಯಲ್ಲಿ ನೀರು ನಿಂತಿದೆಯೇ?
6: ಹಳೆಯ ಟೈರ್ ಇದೆಯೇ?
7: ತೆರೆದ ಬಕೆಟ್ ಇದೆಯೇ?
6: ಹಾಗಾದರೆ ಸೊಳ್ಳೆಗೆ ವೆಲ್ಕಮ್.
7: ಆದರೆ ನಮ್ಮ ಹೊಸ ಪ್ರಾಡಕ್ಟ್,
6: ನೀರನ್ನು ಖಾಲಿ ಮಾಡಿ,
7: ಪಾತ್ರೆಗಳನ್ನು ಮುಚ್ಚಿ,
6: ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಿ,
7: ಮನೆಯ ಸುತ್ತ ಸ್ವಚ್ಛತೆ ಕಾಪಾಡಿ.
6: ಇದು ಸೊಳ್ಳೆಗೆ ಲಾಸ್, ನಮಗೆ ಹೆಲ್ತ್ ಗೇನ್.

0: ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗವನ್ನು ತಡೆಗಟ್ಟುವುದು ಉತ್ತಮ. ಈ ಸಂದೇಶವನ್ನು ಈಗ ನಮ್ಮ ವಿದ್ಯಾರ್ಥಿಗಳು ನೀಡಲಿದ್ದಾರೆ.
1: ಪ್ರಿಯ ಶ್ರೋತೃ ಮಿತ್ರರೇ, ಈಗ ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಒಂದು ವಿಶೇಷ ಆರೋಗ್ಯ ಸಂದೇಶ.
2: ನಾವು ನರ್ಸಿಂಗ್ ವಿದ್ಯಾರ್ಥಿಗಳಾಗಿ ಹೇಳಲು ಬಯಸುವುದು ಒಂದೇ, ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ
1: ರೋಗ ಬರದಂತೆ ತಡೆಯುವುದು ಉತ್ತಮ.
2: ನಮ್ಮ ಮನೆ ಮಾತ್ರವಲ್ಲ, ನಮ್ಮ ನೆರೆ ಮನೆ, ನಮ್ಮ ಕಾಲೇಜ್, ನಮ್ಮ ರಸ್ತೆ, ನಮ್ಮ ಸಮುದಾಯ, ಎಲ್ಲೆಡೆ ಸ್ವಚ್ಛತೆ ಕಾಪಾಡೋಣ.
1: ಒಬ್ಬರ ಮನೆಯ ಮುಂದೆ ನೀರು ನಿಂತಿದ್ದರೆ ಅದು ಅವರ ಸಮಸ್ಯೆ ಮಾತ್ರವಲ್ಲ,
2: ಅದು ಇಡೀ ಸಮುದಾಯದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಆಗಬಹುದು.
1: ಆದ್ದರಿಂದ ನನ್ನ ಮನೆ ಸ್ವಚ್ಛ, ನನ್ನ ಊರು ಸ್ವಚ್ಛ, ನನ್ನ ಆರೋಗ್ಯ ಸುರಕ್ಷಿತ.
2: ಇಂದಿನ ಕಾರ್ಯಕ್ರಮದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ 5 ವಿಷಯಗಳು:
1: 1. ನೀರು ನಿಲ್ಲಲು ಬಿಡಬೇಡಿ.
2: 2. ನೀರಿನ ಪಾತ್ರೆಯನ್ನು ಮುಚ್ಚಿಡಿ.
1: 3. ಸೊಳ್ಳೆ ಕಚ್ಚುವಿಕೆಯಿಂದ ರಕ್ಷಿಸಿಕೊಳ್ಳಿ.
2: 4. ಜ್ವರ ಅಥವಾ ಇತರ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ.
1: 5. ಅಗತ್ಯವಿದ್ದಾಗ ಆರೋಗ್ಯ ಸಿಬ್ಬಂದಿ ಅಥವಾ ವೈದ್ಯರನ್ನು ಸಂಪರ್ಕಿಸಿ.
2: ಇದು ಕೇವಲ ಇಂದಿನ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಬಾರದು.
1: ಇಂದೇ ಮನೆಗೆ ಹೋದ ಮೇಲೆ
3: 5 ನಿಮಿಷ ಸೊಳ್ಳೆ ನಿಯಂತ್ರಣ.
0: ಕಾರ್ಯಕ್ರಮದ ನಡುವೆ ಸ್ವಲ್ಪ ನಗು, ಸ್ವಲ್ಪ ಮಜಾ ಇರಲೇಬೇಕು ಅಲ್ವಾ? ಹಾಗಾದರೆ ಕೇಳಿ ಇಂದಿನ ನಮ್ಮ ಸಣ್ಣ ಹಾಸ್ಯ.
4: ಹೇ, ನನ್ನದೊಂದು ಪ್ರಶ್ನೆ.
2: ಏನು?
4: ಸೊಳ್ಳೆ ಯಾಕೆ ಪರೀಕ್ಷೆಗೆ ಹೋಗುವುದಿಲ್ಲ ಗೊತ್ತಾ?
2: ಯಾಕೆ?
4: ಅದಕ್ಕೆ ಯಾವಾಗಲೂ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳಕ್ಕೆ ಜನರೇ ಸಿಗ್ತಾರೆ.
2: ಹಾಸ್ಯ ಇರಲಿ, ಆದರೆ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ.
0: ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮದೊಂದಿಗೆ ಜೊತೆಯಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡ ಎಲ್ಲ ಶ್ರೋತೃ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೆಯೇ ಮುಂದುವರಿಯಲಿ.
2: ಈ ಆರೋಗ್ಯ ಶಿಕ್ಷಣದಿಂದ ನೆನಪಿಡಿ: ನಿಂತ ನೀರಿಗೆ
3: ನೋ,
2: ಸ್ವಚ್ಛತೆಗೆ
3: ಎಸ್,
2: ಸೊಳ್ಳೆಗೆ
3: ನೋ,
2: ಆರೋಗ್ಯಕ್ಕೆ
3: ಎಸ್.
5: ಈ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತಂದವರು

0: ಶಂಕರಮ್ಮ.
1: ನಮ್ಮ ಮಾತು ಆಲಿಸಿದ್ದಕ್ಕೆ ಧನ್ಯವಾದಗಳು. ನೀವು ಆರೋಗ್ಯವಾಗಿರಿ, ನಿಮ್ಮ ಕುಟುಂಬ ಆರೋಗ್ಯವಾಗಿರಲಿ, ನಿಮ್ಮ ಸಮುದಾಯ ಆರೋಗ್ಯವಾಗಿರಲಿ. ಸೊಳ್ಳೆ ಹೋಗಲಿ, ಆರೋಗ್ಯ ಬರಲಿ. ಇದು ನಿಮ್ಮ ಆರೋಗ್ಯದ ಅಲೆ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
4: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬಣ್ಣ ಬಣ್ಣದ ಬದುಕು.

0: ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೇ ಆಲಿಸಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.
1: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
2: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
3: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ?
4: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಹಾಯ್, ಯಾನಿಗನ್ ರಕ್ಷಶೆಟ್ಟಿ ನಿಗಳಿಗೆ ಒಂದು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.

0: ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರಿಂದ ಮೈಮೆದ ಬಾಲೆ ಶ್ರೀಕೃಷ್ಣೆ 3ನೇ ಕಂತು.
1: ಕಪಟಡೆ ಕೆನಿಗೊಬ್ಬುದು ಕಪಟಡೆ ಜಾಲಳಿಂದ ನೆನತರ ಎಂಕ ಪೂರ ಗೊತ್ತಾಕೊಂಡು ದಾನೆ
2: ಅಪಗಂಡ ನಂದ ಗೋಕುಲಡು ಏತ್ ಕಟ್ಟಿಟ್ಟು ಸಂತೆ ನಡಕೊಂಡು
1: ಒರ್ಮ ಕಟ್ಟಿಟ್ಟು ಒಕ್ಕಡೆ ನ್ಯಾಯ ಗಲಾಟೆ ಬರ್ಚಿ ಸೀದೋಡ ಸುಂಕ ಬರ್ಲೆ ನಿಗಂಟುಂಡು ಏರೆರಡು ಇಂಚಿನಂಚಿನೊಂದು ಪನ್ಲೆಗೆ ಪನ್ ತುಕಾ

0: ಏನಡಾ ಬೊಳ್ಳೆ
1: ಒಳ್ಳೆಯ ಅಪಗಾಡ ಬೊಳ್ಳೆಯ್ತು.

0: ಬ್ರಾಹ್ಮಣಕ್ಕು ವಂಜಿತಾರ ಬೆನ್ಯಾನ ವಂಜಿ ವಂಜಿ ಕುದುಪೆಗ ಮೂಜಾರೆವರನ್ ಮಾತ್ರ ಕೇನೊಂದು ಬರ್ಪೇರಿ ಆಂಡ ಕೊಜಪ್ಪಂಚತ್ ಬಡವೇರ್ಲಾದ ತನ್ವೇರು ಗೊತ್ತಾಡತ್ತ ಕಾಯ್ತಿನೇಕ್ಲಾ ಬೊಳ್ಳೈಕ್ಲಾ ಒಂಜೇಲಕ ಅಲೆಕ್ ಕುದುಪೆಗ್ ಮೂಜರೆ ವರನ್ ಪೇರು ಕುತ್ತಿಗೆ ಒಂಜಿ ವರನ್ ಗೊತ್ತಾಂಡತ್ತ ಬೇಗ ಬರ್ಲೆ ಇಜ್ಜಿಂದಾಂಡ ನಿಖಿಲ್ನ ಕೈಟಿತ್ತಿನ ಪೇರ್ ಗೊಜಪ್ಪಿನ ಕುದು ಪೇರು ಒಯ್ತು ಕೊನವ ಎಲ್ಲ ಇಲ್ಲೆಲ್ಲ ಬಗ್ಗುದ ಒಯ್ತು ಕೊನವ ತಾನೆ
1: ಈ ಏನು ಎಂಚಂದು ಎಂಗುಲು ತಿಳಿದಲ್ಲಪ್ಪ.

0: ಸಂಗತಿ ಮೋಸ.
1: ನಾನೇ
0: ನನ್ನ ಒಂದರೂ ಅಡ್ಡ ಪಾಲಂಡವಿನಿ ತೂಲ.
1: ಹೌದಾ? ಹೇಗೆ?
0: ನಮ್ಮ ಬೇರೆ ಕಟ್ಟಂದ್ರೆ.
1: ಹೌದಾ?
0: ಅಕ್ಕಲು ಪೊಂಜೋನಕ್ಕೆ ನಮ್ಮ ಅಮ್ಮೆಲ್ಲ ಮಾತ ದೂರ್ವನಂತೆ ಗುಲ್ಲೇರು.
1: ಹಾ ಅಂದತ ಅಪಗಾಂಡ ಅಕಲಿಲ್ಲ ಗುಪ್ಪನೇರ್ ದೊಂಬು ನಮ ಎತ್ತಡು ಬರ ಹೋಯ್.

ಮಹಾರಾಜರು, ನಮ್ಮ ಮಾಮಣ್ಣೆ ಕಂಸ ಮಹಾರಾಜರು ವಿರೂಪರ್ಬೇಕು ಅರನ್ ಕಡಪುಣ್ಣಿಗೆ ಈ ವಿಚಾರರು ಎನ್ನ ಅಣ್ಣ ಬಲರಾಮಗ ಅನಡು. ಅಣ್ಣ ಬಲರಾಮ

0: ವೈದ್ಯ ಕೃಷ್ಣ
1: ನಮ್ಮ ಈ ನಂದಗೋಕುಲಗು ಅಕ್ರೂರ ತೆರ ಬೈದಿನ ವಿಚಾರ ನಿಕ್ಕಳ ತೆರೆದುಂಡು
0: ಅಂದ ವೈದ್ಯ ಅಂಡ ಆ ದಾಯಿ ಬೈದೇರು ಪಂಪಿನ ವಿಚಾರ ಎಂತು ತೆರೆಯಂದು
1: ಆ ವಿಚಾರನ ಪನ್ನೆರೆ ಗಾತ್ರೆಗಾದೆ ಯಾರ ನಿನ್ನೆ ಬರೆಯರೆ ಪಂಡಿನಿ
0: ದಾದ ವೈದ್ಯವು
1: ನಮ್ಮ ಮಾಮನ್ನೆ ಕಂಸ ಮಹಾರಾಜರ ಫಿರು ಪರ್ಪಗು ನಮ್ಮನ್ನ ಲೆತೊಂದು ಪೋಯರೆ ಅರೆನ ಕಡಪುಟ್ನಿಗೆ ಓಪುನಿಂದ ಅಂಡ ಎಲ್ಲೆ ಪುಲ್ಯ ನಗನೆ ಪಿದಾರೊಡಿಗೆ ಈ ವಿಚಾರೋಡು ಈ ದಾನೆ ಪಂಪಣ್ಣ
0: ಯಾನ ದಾನೆ ಬೊಟ್ಟಿ ಇದು ಪಂಪಣ್ಣ
1: ಹಾ
0: ಅಂಡ ಪೋಪುನ ಕಾವೇ

0: ಆಟ ಅರ್ತಿ ಬಿರ್ತಿಡೆಲ ಪುನಗ ಪೋವಂತ ಕುಲ್ಲನ ಸಮಾಪುಂಡ ನಮ್ಮ ಇರುವೆರೆ ತೋಳು ಬೀಜ ಒಂದು ಪೋಪುನಿ ಅತ್ತ ನಮ್ಮೊಟ್ಟಿಗೆ ಉಲ್ಲರತ್ತ ತುಂಡು ಗುಡಿಗೆದ ಲಟ್ಟ ಜವನೇರ್ ಅಕಲ ದಂಡೆ ಪಿದಾಡಡು ನಮ್ಮ ದಂಡಕ್ಕೆ ಪೋಯರ ಒಟ್ಟುಗೆ ಏತು ಬೋಡ ಆತು ಬೋರ್ದ ಗಾಡಿಯಲ್ಲೂ ಸಜ್ಜಾವಡು ಪ್ರತಿಯೊಂದು ಎಟ್ಲ ಪೇರು ಕೊಜಪ್ಪು ಅಲೆ ನೈತ ಕುದುಪೆ ಕಡ್ಡಿಯಲ್ಲಿ ತಿಂದಾವಂತು ಮಧುರೆಗೆ ಪೋಯ್ ಆವಂದ
1: ಆವಣ್ಣ ನಾನು ಆಲೋಚನೆ ಮತ್ತೊಂದು ಈ ಪಂಡದ ಬುಡಿಯ ಅಪಕಾಂಡ ಎಲ್ಲ ಕಾಣದ ಪಯಣಗೂ ನಮ್ಮ ಮಾತೆಯನ್ನ ಸಜ್ಜಾಕ
0: ಅಂಚನೆ.

0: ವಿದ್ಯಾ
1: ನಮಕೋಡೆ ಬೊರ್ತು ಕಾಂತನಗ
0: ಹಾ
1: ಈ ಮದುವೆಗ ಮುಟ್ಟಿಯ
0: ಹಾ
1: ಅಕ್ರೂರ ಜರ
0: ಹಾ
1: ಇಲ್ಲರೆ ಪೋ ಇನ್ನು ಬಾರಿ ರಂದಿರ
0: ಹಾ
1: ಅರನಂಜಿ ಸಮಾಧಾನ ಮಂತ ಕಡೆ ಪುಡ್ನಗ
0: ಹಾ
1: ಬೇಗ ಮುಕ್ಕ ಅದುಕೊಂಡು
0: ಹಾ
1: ಬೆಂಟಿದ ಪಿದಾಯಿದ ಚತುರೇಡ
0: ಹಾ
1: ನಮ್ಮ ಮಾತ ಕರಿನ ಇಲ್ಲನ ಕರೀತ
0: ಹಾ
1: ಇತ್ತೆ ಪೊಟ್ಟು ಇತ್ತ ಬೈದರು
0: ಹಾ
1: ಕಂಸನ ಚಾವಣಿಗೆ ಪಿದಾಡುಗ
2: ಪಿದಾಡುಗ ಅನ್ನ ನಮ್ಮ ಬಾರ್ದನ್ನ ದುಸ್ತೈತು ಪೂರ ಕಪ್ಪಡೆ ಅದು ಪೋತುಲು
1: ಹಾ
2: ಓಲಾಂಡಾಯ್ ಕೊಂಚ ವ್ಯವಸ್ಥೆ ಅಪ್ಪಣಾತು ಒಂದು ನಿಧಾನಗು ಪೋಯಿ
1: ಆಟ ಔಸಮ್ಮ ಪೆಂಟೆದ ಪೊರ್ಲೆಲ್ಲ ತುಯ್ಲಕ್ಕ ಹಾಕೊಂಡು ನನ್ನ ನಮ್ಮ ಕಡೆ ಸಾವನ್ನ ಬರ್ತೀವಿ ಪಿದಾಡುಗ
2: ಅಂಚನೆ ಯಾವ

0: அடித்தது குண்டுல எனக்கு.
1: ஓஹோ, அப்பகாண்ட இரு மடிமன் புனாரா?
0: அந்த தானோடு
1: அண்ணா
2: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ
3: ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ 3ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ
4: ಕೇಳುಗರೆ, ಇದೇ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ. ಚರ್ಚಿಸುವ ವಿಷಯ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು. ಕರೆ ಮಾಡಿ 6364240949. ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

रेडियो सारंग 107.8 FM। रेडियो सारंग 107.8 FM। ಎಂದೂ ಮರೆಯದ ಹಾಡು।

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಮಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ.
1: ರೇಡಿಯೋ ಸಾರಂಗ್ 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ಎಡ್ಡ ಸೀರೆ ನನದಾದಯೇ, ಎಂಕಿತ್ತೆ ಉಂದು ಯಾವುಯೇ. ಆನೆಗ ಗಂಟೆ ಬೋಡ, ಬೇರೆಗ್ ಬಲ್ದು ಬೋಡ. ಆನೆಗ ಗಂಟೆ ಬೋಡ, ಬೇರೆಗ್ ಬಲ್ದು ಬೋಡ.